ಶುಭೋದಯ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 17 ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 8 ತಾರೀಖು ಶನಿವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:30. ಶನಿವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ನಾನು ಚಂದು ಬಾನುಲಿ ಬಂಧು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಇಂದು ಅವರು ವಿಜಯಪುರಂನ ಸೆಲ್ಯುಲರ್ ಜೈಲು ರಾಷ್ಟೀಯ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಬಳಿಕ ವೀರ ಸಾವರ್ಕರ್ ಅವರ ಕೋಣೆಗೆ ಅವರು ಭೇಟಿ ನೀಡಲಿದ್ದಾರೆ. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಹಾಸನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಾಸನ ಜಿಲ್ಲಾ ವಿವಿಧ ರಂಗಭೂಮಿ ಸಾಮಾಜಿಕ ಮತ್ತು ಜಾನಪದ ಕಲಾ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇದೇ 10ರಿಂದ 12ರವರೆಗೆ 3 ದಿನಗಳ ನಾಟಕೋತ್ಸವ ಆಯೋಜನೆ ಮಾಡಲಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲೆಯ ಕುಂಡ್ಲಿಗಿ ತಾಲೂಕಿನ ಮರಬ ಮತ್ತು ಕೊಟ್ಟೂರು ತಾಲೂಕಿನ ಗಜಾಪುರ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದಾಗಿ ಉಂಟಾಗಿರುವ ಸಮಗ್ರ ಹಾನಿಯ ವಿವರವಾದ ಪಟ್ಟಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸಿದ್ದಪಡಿಸಿ 3 ದಿನದ ಒಳಗಾಗಿ ತಲುಪಿಸುವಂತೆ ಸಚಿವ ಲಕ್ಷ್ಮಣ ಸವದಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದೇಶದ ಕ್ರೀಡಾ ವ್ಯವಸ್ಥೆಯಲ್ಲಿ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆಯಲ್ಲಿನ ಹೆಚ್ಚಿನ ಪಾರದರ್ಶಕತೆ, ಕ್ರೀಡಾಪಟು ಕೇಂದ್ರಿತ ಆಡಳಿತ ಮತ್ತು ಸಾಂಸ್ಥಿಕ ಸುಧಾರಣೆಗಳಿಗೆ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಅಡಿಯಲ್ಲಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಜಾರಿಗೊಳಿಸಿರುವ ಸ್ಕ್ಯಾನ್ ಅಂಡ್ ಶೇರ್ ಸೇವೆಯ ಮೂಲಕ ಹೊರರೋಗಗಳ ಒಪಿಡಿ ನೋಂದಣಿ ಸಂಖ್ಯೆ 25 ಕೋಟಿಯ ಗಡಿ ದಾಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಭಾರತದ ಶಟ್ಲರ್ಗಳಾದಂಥ ರಕ್ಷಿತಾ ರಾಮರಾಜ್ ಮತ್ತು ಅಶ್ಮಿತಾ ಚೆಲಿಹಾ ಆಸಾನ್ನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ತಲುಪಿಸಿದ್ದಾರೆ. ರಕ್ಷಿತಾ ಮತ್ತು ಅಶ್ಮಿತಾ ಇಂದು ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಇನ್ನು ಮುಂದೆ ನಾದೋಪಾಸನೆ ಭಕ್ತಿ ಸಂಗೀತದ ಕಾರ್ಯಕ್ರಮ 7 ಗಂಟೆವರೆಗೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆ, ಅನಂತರ 7:45 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎ ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು ಇವರಿಂದ ಆರೋಗ್ಯ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಅನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತದೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ 10:02 ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳು. 11:02 ಹೊಸ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು ಕಾರ್ಯಕ್ರಮ. ಮಧ್ಯಾಹ್ನ 1:20 ಶನಿವಾರದ ವಿಶೇಷ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ನೀವು ಸಂದೇಶವನ್ನು ಕಳಿಸಿ ನಿಮ್ಮಿಷ್ಟದ ಗೀತೆಯನ್ನ ಕೇಳಬಹುದು. 2:40 ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುತ್ತೀರಿ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 4:00 ಪರಿಮಳ, ಮುಕ್ತ ಮಾತುಕತೆಯ ವೇದಿಕೆ. 5:05 ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳು. 6:02 ಗಾನ ಭಜನಾ ಕಾರ್ಯಕ್ರಮ. 5:15 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಹಾಗೆ 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಅನಂತರ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುತ್ತದೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳುತ್ತೀರಿ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಚಲನಚಿತ್ರ ಧ್ವನಿವಾಹಿನಿ ಕೇಳುತ್ತೀರಿ. ಈ ದಿನ ಕಲಾವಿದ ಚಿತ್ರದ ಧ್ವನಿವಾಹಿನಿ ಪ್ರಸಾರವಾಗುವುದು. 9:15 ಎಂದಿನಂತೆ ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಪ್ರಸಾರವನ್ನು ಕೇಳುತ್ತೀರಿ.

ಇದಿಷ್ಟು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನೀಗ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಆರಂಭ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ವಿಜಯ ನಾರಸಿಂಹ ಅವರು ಬರೆದಿರುವ ಭಕ್ತಿ ರಚನೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್. ಹಾಡಿಗೆ ಧ್ವನಿಯಾಗಿದ್ದಾರೆ ಬೇಬಿ ಶ್ರೀನಿವಾಸ್. ಕೇಳಿ 102.9 FM ವಿವಿಧ ಭಾರತೀಯ ಆಕಾಶ.

ಅಂಜನಪ್ಪ ಸ್ವಾಮಿ ವಿರಚಿತ ಭಕ್ತಿಗೀತೆಯನ್ನ ವೃಂದಗಾನದಲ್ಲಿ ಇದುವರೆಗೆ ಕೇಳಿದ್ರಿ. ಇನ್ನೀಗ ಕನಕದಾಸರ ರಚನೆ ವೃಂದಗಾನದಲ್ಲಿದೆ.

0: ಮನುಷ್ಯ ಜಾತಿ ತಾನೊಂದೇ ವಲಂ. ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
1: ಜಾತಿ, ಮತ ಪಂಥ, ಪಂಗಡ ಇವು ಮನುಷ್ಯ ನಿರ್ಮಿತ. ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
0: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ, ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗೋಣ.

6:22 ಸಮಯಾಗಿದೆ. ನಾದೋಪಾಸನೆ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದೆ ಕೇಳಿ ಶ್ರೀಪಾದರಾಜರು ಬರೆದಿರುವ ಭಕ್ತಿ ರಚನೆ ವೃಂದಗಾನದಲ್ಲಿ.

6:24:41 ಸಮಯ ಆಗಿದೆ. ಶನಿವಾರದ ಬೆಳಗಿನ ಸಮಯ ನಾದೋಪಾಸನೆ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಹೌದು, ಕೀರ್ತನಕಾರರು, ಹಿರಿಯರು, ಅನುಭವಿಗಳು ಭಕ್ತಿ ಸಂಗೀತವನ್ನು ಕೇಳ್ತಾ ಇದ್ದೇವೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಗೋವಿಂದ ಅನಬಾರದೆ. ವೆಂಕಟರಮಣ, ಗೋವಿಂದ ಶಕ್ತಿಯ ಕೊಡು, ನಮಗೆ ಧೈರ್ಯ ಕೊಡು ಅಂತ ನಾವೆಲ್ಲ ಭಕ್ತಿಯಿಂದ ಕೇಳ್ತಾ ಇದ್ದೇವೆ. ಮನಸ್ಸಿನಂತೆ ಗಾಳಿಯಂತೆ ವೇಗವಾಗಿ ಚಲಿಸುವ ಆಂಜನೇಯನೇ, ಇಂದ್ರಿಯಗಳ ನಿಗ್ರಹಕನೇ, ಬುದ್ಧಿವಂತನೇ, ಧೈರ್ಯವಂತನೇ, ವಾನರ ಪುತ್ರನೇ, ನೀನು ಶ್ರೀರಾಮನ ಸೇವೆಗಾಗಿ ಹನುಮಂತನಾಗಿ ಬಂದಿದ್ದೀಯೇ. ಹೇ ಅಂಜನಿ ಮಾತೆಯ ಪುತ್ರ, ಅಂಜನಿ ಮಾತೆಯ ಗರ್ಭದಿಂದ ಬಂದವನೇ, ವಾನರ ರಾಜ, ಸುಗ್ರೀವನ ಶ್ರೇಷ್ಠ ಮಂತ್ರಿ ಹನುಮಂತ, ನಿನಗೆ ಪ್ರಣಾಮಗಳು. ಹನುಮಂತನನ್ನು ಪೂಜಿಸುವುದರಿಂದ ಧೈರ್ಯ ಬರುತ್ತೆ, ಜ್ಞಾನವಂತರಾಗ್ತೇವೆ. ಹನುಮಂತ ಶಕ್ತಿ, ನಿಷ್ಠೆಯ ಸಾಕಾರ ಮೂರ್ತಿ, ಬದುಕಿನ ಅಡೆತಡೆಗಳನ್ನು ಅಳಿಸಿ ಹಾಕುವವನು. ಐಶ್ವರ್ಯ, ಆತ್ಮಸ್ಥೈರ್ಯ, ಸಿದ್ಧಿ, ಬುದ್ಧಿಗಳಿಂದ ಯಾವ ಶತ್ರುಗಳ ಬಾಧೆ ಬಾರದಂತೆ, ಹಾಗೆ ಸರ್ವ ರೋಗಗಳಿಂದ ರಕ್ಷಣೆ ನೀಡುವ ಮಾರುತಿ, ಜೈ ಜೈ ಭಜರಂಗಿ ಅಂತ ಶನಿವಾರದ ಸಮಯ ಪೂಜಿಸುವಂತಹ, ಪ್ರಾರ್ಥಿಸುವಂತಹ ಹೊತ್ತು.

0: ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾ ಖಂಡಿಯ ದಾಸಯ್ಯ. ಕನಕದಾಸರು ವಿರಚಿತ ಭಕ್ತಿ ರಚನೆಯನ್ನ ವೃಂದಗಾನದಲ್ಲಿ ಇದುವರೆಗೆ ಕೇಳಿದ್ರಿ.
1: ಬೆಳ್ಳಿ ಬೆಳಕು ಮೂಡಿದೆ, ಮಂಜು ಮುಸುಕು ಕರಗಿದೆ, ಹೃದಯ ಹರುಷ ಕಂಡಿದೆ, ಬಾಳು ಬೆಳಗಿದೆ. ಬೆಳ್ಳಿ ಬೆಳಕು ಮೂಡಿದೆ.
2: ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗಿದೆ 6:30 ಹೇಳ್ತಾ ಇದ್ದೀರಾ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಇನ್ನೀಗ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳನ್ನು ಕೇಳ್ತಾ ಹೋಗೋಣ. ಮೊದಲಿಗೆ 2 ಕನಸು ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಚಿವುದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡನ್ನ ಕೇಳಿದ್ರೆ ಚಿವುದಯ ಶಂಕರ್ ಅವರು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಶನಿ ಪ್ರಭಾವ ಚಿತ್ರದ ಗೀತೆ ಹೆಚ್ ಕೆ ಯೋಗ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಧ್ವನಿಯಾಗಿದ್ರು. ನಾದೋಪಾಸನೆ ಭಕ್ತಿ ಸಂಗೀತ 102.9 FM ವಿವಿಧ ಭಾರತಿಯಿಂದ ಕೇಳ್ತಾ ಇದ್ದೀರಾ.

0: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಟ ಪಾಪ ಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
1: ಆರು ಗಂಟೆ 44 ನಿಮಿಷಗಳ ಸಮಯ ನಾದೋಪಾಸನೆಯಲ್ಲಿ ಮುಂದುವರಿಯುತ್ತಾ ಕೇಳೋಣ ನಮ್ಮ ಮಕ್ಕಳು ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಭಕ್ತಿಗೀತೆ. ವಿಜಯಭಾಸ್ಕರ್ ಅವರ ಸಂಗೀತ ಇದೆ. ಪಿಬಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ, ಅಂಜಲಿ ಕೌಸಲ್ಯ ಇವರೆಲ್ಲರ ಧ್ವನಿ ಇದೆ. ಇನ್ನೊಂದು ಹಾಡು ರತ್ನಗಿರಿ ರಹಸ್ಯ ಚಿತ್ರದ ಗೀತೆ. ಕಣಗಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯ. ಟಿ ಜಿ ಲಿಂಗಪ್ಪ ಅವರ ಸಂಗೀತ. ಸುಲಮಂಗಲಂ ರಾಜಲಕ್ಷ್ಮಿ ಅವರು ಧ್ವನಿಯಾಗಿದ್ದಾರೆ.

ಬೇಡಿಕೆ ಚಿತ್ರದ ಗೀತೆಯಾಗಿತ್ತು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದ ಗೀತೆಗೆ ಘಂಟಸಾಲ ಅವರ ಸಂಗೀತ ಸಂಯೋಜನೆ ಇತ್ತು. ಎಎಲ್ ರಾಘವಲು ಅವರು ಹಾಡಿಗೆ ದನಿಯಾಗಿದ್ದರು. ಶನಿವಾರದ ಬೆಳಗಿನ ಸಮಯ 6:43:30 ಸಮಯ ಆಗಿದೆ. ಹಲವಾರು ದೈವ ಭಕ್ತರು, ಕೀರ್ತನೆಕಾರರು, ದಾಸರು ದೇವರ ಲೀಲೆಗಳನ್ನು ವಿಧ ವಿಧವಾಗಿ ಹಾಡಿ ಹೊಗಳಿದ್ದಾರೆ. ಪ್ರತಿದಿನವೂ ಬೆಳಗ್ಗೆ 6:05 ನಾದೋಪಾಸನೆ ಭಕ್ತಿ ಸಂಗೀತವನ್ನು ಕೇಳ್ತೀರಾ. ಶನಿವಾರದ ಈ ಸಮಯ ಶ್ರೀನಿವಾಸ ಗೋವಿಂದ ವೆಂಕಟೇಶ ಬಾಲಾಜಿ ವೆಂಕಟರಮಣ 7 ಬೆಟ್ಟಗಳ ಒಡೆಯನನ್ನು ಪೂಜಿಸುವ ದಿನ ಕೂಡ ಹೌದು. ಶ್ರೀ ಅಂದರೆ ಲಕ್ಷ್ಮಿ, ನಿವಾಸ ಅಂದರೆ ವಾಸಸ್ಥಾನ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಜಗನ್ಮಾತೆ ಲಕ್ಷ್ಮೀ ದೇವಿಯಲ್ಲಿ ವೆಂಕಟಾದ್ರಿ ಶೇಷಾದ್ರಿ ಬೆಟ್ಟಗಳ ಮೇಲೆ ನೆಲೆಸಿರುವ ಇವನು ಪದ್ಮನಾಭ, ಪಂಕಜ ನಾಭ, ನಾಭಿಯಲ್ಲಿ ಕಮಲವನ್ನು ಧರಿಸಿದವನು. ವೆಂಕಟರಮಣ ಭಕ್ತರ ದೋಷಗಳನ್ನು ದೂರ ಮಾಡಿ ಹರಿಸುವವನು. ಇವನು ವಾಸುದೇವ ದೇವಕಿಯರ ಮಗ. ಇವನ ಮುಖ ಚಂದ್ರನ ಹಾಗೆ. ಇವನು ಬೆಣ್ಣೆ ಕಳ್ಳ, ಗೋಪಿಕೆಯರ ಜೊತೆಗೆ ಆನಂದದಿಂದ ಆಟವಾಡಿದವನು, ಗೋವುಗಳನ್ನು ಕಾಯ್ದವನು, ನಮಗೆಲ್ಲ ಮುಕ್ತಿ ನೀಡುವ ಮುಕುಂದ. ಮುರಾರಿ, ನಿನ್ನ ದರ್ಶನವೇ ನಮಗೆ ಆನಂದ. ಹರಿ, ವಿಷ್ಣು, ಗೋವಿಂದ ಏನೇ ಅನ್ನಿ, ಇವನು ಗಜೇಂದ್ರನಿಗೆ ಮೊಸಳೆ ಹಿಡಿದಾಗ ಕಾಪಾಡಿದವನು, ರಾಕ್ಷಸರನ್ನ ಸಂಹಾರ ಮಾಡಿ ಜಗತ್ತನ್ನ ಕಾಪಾಡಿದವನು ಅಂತೆಲ್ಲ ಬಗೆ ಬಗೆಯಲ್ಲಿ ಭಕ್ತರು ಆರಾಧಿಸ್ತಾರೆ. ವೆಂಕಟೇಶ, ಗೋವಿಂದ, ಬಾಲಾಜಿ, ರಾಮ, ಹರಿ, ವಿಷ್ಣು ಅಥವಾ ಇನ್ಯಾವುದೇ ಹೆಸರಿನಿಂದ ಪೂಜಿಸಿದರು, ಆರಾಧಿಸಿದರು, ದೇವನೊಬ್ಬ, ನಾಮ ಹಲವು. ಈ ಜಗತ್ತನ್ನ ಕಾಪಾಡುವ ಆ ಶಕ್ತಿಗೆ ನಾವು ನಮಾಮಿ ನಮಾಮಿ, ನಮಸ್ತೆ ನಮಸ್ತೆ ಅನ್ನೋಣ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 7 ಗಂಟೆ. ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಐಐಟಿ ದೆಹಲಿಯ 52ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು ಸೇರಿದಂತೆ 587 ಪಿಎಚ್ಡಿ ಸಂಶೋಧನಾ ವಿದ್ಯಾರ್ಥಿಗಳು ಒಳಗೊಂಡಂತೆ 3,000 ಅಧಿಕ ಪದವೀಧರರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮುಂಬರುವ ಕರ್ನಾಟಕ ವಿಧಾನಮಂಡಲ ಅಧಿವೇಶನದ ಹಿನ್ನೆಲೆಯಲ್ಲಿ ಸದನದಲ್ಲಿ ಅನುಸರಿಸಬೇಕಾದಂತಹ ಕಾರ್ಯತಂತ್ರ, ಸಮನ್ವಯ ಮತ್ತು ಸಮಕಾಲೀನ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚಿಸಲು ಬಿಜೆಪಿ ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದ ಪ್ರಮುಖ ಮುಖಂಡರ ಸಭೆ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 10ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಭೇಟಿ ನೀಡಲಿದ್ದು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಎಎಸ್ಡಿಡಿಒ ವರ್ಗದ ಅಡಿಯಲ್ಲಿ ಗುರುತಿಸಲಾದಂತಹ ತಮ್ಮ ಹೆಸರುಗಳನ್ನು ಸರಿಪಡಿಸಲು ಮತದಾರರಿಗೆ 15 ದಿನಗಳ ಗಡುವು ನೀಡುವಂತೆ ಚುನಾವಣಾ ಆಯೋಗವನ್ನು ಕೆಪಿಸಿಸಿ ಒತ್ತಾಯಿಸಿದೆ. ದೇಶದಲ್ಲೇ ಅತ್ಯಂತ ಹಿರಿಯ ವಿಧಾನ ಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಬಸವರಾಜ ಹೊರಟ್ಟಿ ಅವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲು ಸರ್ಕಾರ ನಡೆದುಕೊಂಡಿರುವಂತಹ ನೀತಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆ ಉಂಟು ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಕೈಮಗ ಉತ್ಪನ್ನಗಳಿಗೆ ರಾಷ್ಟೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಹೊಸ ಗುರುತನ್ನು ಸೃಷ್ಟಿಸುವ ಉದ್ದೇಶದಿಂದ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ ಕ್ಷೇತ್ರದ ಪ್ರಚಾರಕ್ಕೆ ವಿಶೇಷ ಅನುದಾನ ಮೀಸಲಿಡಲಾಗಿದೆ ಎಂದು ಎಂಎಸ್ಎಂಇ ಗಣಿ ಮತ್ತು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಉಜ್ಬೇಕಿಸ್ತಾನದ ತಾಷ್ಕಂಡ್ ನಡೆಯುತ್ತಿರುವಂತಹ ಏಷ್ಯಾ ಯುವ ಮತ್ತು ಜೂನಿಯರ್ ವೈಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತಿತ್ಲಿ ಮಜಿ ಅವರು ಮಹಿಳೆಯರ 45 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದೇ ವಿಭಾಗದಲ್ಲಿ ಭಾರತದ ಪರಿಷ್ಮಿತಾ ಗೊಗೋಯ್ 4ನೇ ಸ್ಥಾನ ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
2: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
2: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್.

0: ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ, ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇಂದು ಬೆಳಗ್ಗೆ 7:45 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಡಾಕ್ಟರ್ ಎಂಎ ದಾಸರ್ ಉಪನಿರ್ದೇಶಕರು, ಆಯುಷ್ ನಿರ್ದೇಶನಾಲಯ ಬೆಂಗಳೂರು ಇವರಿಂದ ಆರೋಗ್ಯ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಏಳು ಗಂಟೆ 5 ನಿಮಿಷಗಳ ಸಮಯವಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ KMCRI ಬಹುಶಸ್ತ್ರೀಯ ಸಂಶೋಧನಾ ಕೇಂದ್ರದಲ್ಲಿ ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. ವಿಬಿ ಜಿರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಭಾರತದ ಮೊದಲ ಕ್ವಾಂಟಮ್ ಸಿಟಿಯಲ್ಲಿ ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ದಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರಗಳ ಮೂಲಕ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಸೈನ್ಸ್ ಗ್ಯಾಲರಿಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಕರ್ನಾಟಕ ಅಮೆರಿಕ ಪಾಲುದಾರಿಕೆಯನ್ನು ಬಲಪಡಿಸಲು ಯೋಜಿಸಲಾಗಿದೆ ಎಂದರು. ಭಾರತದಲ್ಲಿ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ, ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಡಾ ಕಿರಣ್ ಮಜುಂದರ್ ಶಹಾ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಸೈನ್ಸ್ ಗ್ಯಾಲರಿ ಸ್ಥಾಪಕ ನಿರ್ದೇಶಕಿ ಡಾ ಜಾಹ್ನವಿ ಪಾಲ್ಖಿ ಮಾತನಾಡಿ, ಸೈನ್ಸ್ ಗ್ಯಾಲರಿ ಯುವ ಪೀಳಿಗೆಯ ಪ್ರತಿಭಾನ್ವಿತ ನಾವೀನ್ಯಕಾರರು ಮತ್ತು ಸಂಶೋಧಕರಿಗೆ ವೇದಿಕೆ ಒದಗಿಸಲಿದೆ ಎಂದರು. ರಾಜ್ಯ ವಿಧಾನಮಂಡಲ ಅಧಿವೇಶನ ಈ ತಿಂಗಳ 13ರಿಂದ ಆರಂಭವಾಗಲಿದ್ದು 14ನೇ ತಾರೀಖು ವಿಧಾನ ಪರಿಷತ್ ನೂತನ ಉಪಸಭಾಪತಿಯವರ ಆಯ್ಕೆ ನಡೆಯಲಿದೆ. ಬಳಿಕ ಉಪಸಭಾಪತಿಯವರ ನೇತೃತ್ವದಲ್ಲಿ ಸಭಾಪತಿ ಆಯ್ಕೆಯ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಸಲ್ಲಿಸಿದ್ದು, ನೂತನ ಸಭಾಪತಿ ಆಯ್ಕೆಯಾಗುವವರೆಗೆ ಅವರನ್ನೇ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಸಲು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಬಹುಶಿಸ್ತೀಯ ಸಂಶೋಧನಾ ಘಟಕ ಕೇಂದ್ರ ಆರೋಗ್ಯ ಸಂಶೋಧನಾ ಇಲಾಖೆ ಸಹಯೋಗದಲ್ಲಿ ನಡೆಸಿದ ಅಧ್ಯಯನದಲ್ಲಿ ಚಿಕ್ಕ ಮಕ್ಕಳು ಹಾಗೂ ಯುವಜನರಲ್ಲಿ ಅಪಧಮನಿ, ಕಾಠಿಣ್ಯ ಅಥವಾ ಹೃದಯದ ರಕ್ತನಾಳಗಳ ಅಡಚಣೆ ಸಮಸ್ಯೆ ಬಹಿರಂಗವಾಗಿದೆ.

0: ಆಚಾರಕ್ಕಾಗಿ ತಮ್ಮ ಸಂಶೋಧನೆ ಕುರಿತು ಮಾಹಿತಿ ನೀಡಿದ್ದಾರೆ. ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕದ ನೋಡಲ್ ಅಧಿಕಾರಿ ಡಾಕ್ಟರ್ ರಾಮ್ ಕೌಲ್ಗುಡ್ಡ.
1: ಇತ್ತೀಚೆಗೆ ಸಣ್ಣ ವಯಸ್ಸಿನ ಯುವಕರಲ್ಲಿ ಹೃದಯಾಘಾತ ಆಗ್ಲಿಕತ್ತಿದ್ ಬಹಳ ಕೇಳಲಿಕತ್ತೀವಿ. ಇದಕ್ಕೆ ಏನಾದ್ರೂ ಕಾರಣ ಇದೇನು ಅಥವಾ ಆಕಸ್ಮಿಕವಾಗಿ ಆಗ್ಲಿಕತ್ತವ ಅಂತ ತಿಳಿದುಕೊಳ್ಳಲು ಒಂದು MRUಯಿಂದ ಅಧ್ಯಯನ ಕೈಗೊಂಡಿವು. ಸುಮಾರು 13 ರಾಜ್ಯಗಳಲ್ಲಿ 347 8-14 ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಮಾಡಿದ್ವು. ಅದೇ ರೀತಿ ನಮ್ಮ ಜಿಲ್ಲೆಯ 62 ಕಾಲೇಜಿನ ವಿದ್ಯಾರ್ಥಿಗಳನ್ನು ಸಹ ಅಧ್ಯಯನದಲ್ಲಿ ತೆಗೆದುಕೊಂಡಿವು. ಈ ಅಧ್ಯಯನದಲ್ಲಿ ಇಷ್ಟು ಸಣ್ಣ ವಯಸ್ಸಿನಲ್ಲೇ 15% ಮಕ್ಕಳಲ್ಲಿ ರಕ್ತದ ಕೊಬ್ಬಿನ ಅಂಶ ಅಂದ್ರೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಹೆಚ್ಚಾಗಿದ್ದು ಕಂಡು ಬಂದಿದೆ. 70% ಶಾಲೆಯ ಮಕ್ಕಳಲ್ಲಿ ಹಾಗೂ 90% ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೃದಯದ ಅಪಾಯ ಸೂಚಕ ಮಾರ್ಕರ್ಸ್ ಅಂದ್ರೆ ಹೋಮೋಸಿಸ್ಟಿನ್ ಮತ್ತು ಹೈ ಸೆನ್ಸಿಟಿವಿಟಿ ಸಿ-ರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಿನ ಮಟ್ಟದಲ್ಲಿರುವುದು ಕಂಡುಬಂದಿದೆ. ಪರೀಕ್ಷೆ ಮಾಡಿದಂತ 17% ಮಕ್ಕಳಲ್ಲಿ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂದ್ರೆ ಅಪಧಮನಿ ಒಳಪದರ ಏನಿರ್ತದೆ ಅದಕ್ಕೆ ಹಾನಿಯಾಗಿರುವುದು ಕಂಡುಬಂದಿದೆ. ಈ ಅಧ್ಯಯನ ಏನ್ ಹೇಳ್ತದಪ್ಪ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ತಡೆಯಲಿಕ್ಕೆ ಜೀವನ ಶೈಲಿಯ ಬದಲಾವಣೆ ಅತ್ಯಗತ್ಯ ಅಂತೇಳಿ ತಿಳಿಸ್ತದೆ.
0: ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಾಗೂ ಕೊಟ್ಟೂರು ತಾಲೂಕಿನ ವಿವಿಧ ಗ್ರಾಮಗಳ ಹೊಲಗಳಿಗೆ ಭೇಟಿ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ಹಾನಿಗೊಳಗಾದ ಬೆಳೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ತಿಂಗಳ 15ನೇ ತಾರೀಖು ಮುಖ್ಯಮಂತ್ರಿ ಅವರು ರಾಜ್ಯದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಿದ್ದಾರೆ ಎಂದರು. ಗದಗ್ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವ ಬಸವರಾಜ ರಾಯರೆಡ್ಡಿ, ಪ್ರಾಥಮಿಕ ಅಂದಾಜಿನಂತೆ 164 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ ಎಂದರು. ಜಿಲ್ಲೆಯ ಶೇಕಡ 75% ರೈತರು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದಾಗಿ ತಿಳಿಸಿದರು. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕು ಬೆಣಚಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳೊಂದಿಗೆ ತೆರಳಿ ಬೆಳೆ ಹಾನಿ ವೀಕ್ಷಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ಹಾನಿಯ ಸಮಗ್ರ ವರದಿಯನ್ನು 3 ದಿನದ ಒಳಗಾಗಿ ಸಲ್ಲಿಸುವಂತೆ ಸಚಿವ ಲಕ್ಷ್ಮಣ ಸವದಿ ಶಿರಸಿಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ರಾಯಚೂರು ಜಿಲ್ಲೆಯಾದ್ಯಂತ ಕೂಲಿ ಒದಗಿಸಿ ಗುಳೆ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಬೆಳೆಹಾನಿ ಪರಿಶೀಲಿಸಿ ಸುದ್ದಿಗೋಷ್ಠಿ ನಡೆಸಿದರು. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ 2,73,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಪರೀಕ್ಷೆಗೊಳಪಡಿಸಿದ 398 ಅಂತರ್ಜಲ ಮಾದರಿಗಳ ಪೈಕಿ ಶೇಕಡ 45.48% ಮಾದರಿಗಳು ಕಲುಷಿತಗೊಂಡಿದ್ದು, ದಾವಣಗೆರೆ ಸೇರಿದಂತೆ ರಾಜ್ಯದ 27 ಜಿಲ್ಲೆಗಳಲ್ಲಿ ನೈಟ್ರೇಟ್ ಪ್ರಮಾಣ ಅಪಾಯಕಾರಿ ಮಟ್ಟದಲ್ಲಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರಗಳ ಸಚಿವಾಲಯ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವಾಲಯ ಉತ್ತರಿಸಿದ್ದು, ಕೇಂದ್ರ ಅಂತರ್ಜಲ ಮಂಡಳಿ ನಡೆಸಿರುವ 2025 ವಾರ್ಷಿಕ ಅಂತರ್ಜಲ ಗುಣಮಟ್ಟ ಪರೀಕ್ಷೆಯ ಪ್ರಕಾರ ದೇಶಾದ್ಯಂತ ಸಂಗ್ರಹಿಸಿದ ಅಂತರ್ಜಲ ಮಾದರಿಗಳಲ್ಲಿ ಶೇಕಡ 20.71% ಮಾದರಿಗಳು ನಿಗದಿತ ಮಿತಿಗಿಂತ ಹೆಚ್ಚಿನ ನೈಟ್ರೇಟ್ ಹೊಂದಿವೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ರಾಜ್ಯಾದ್ಯಂತ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ಪರಿಶೀಲಿಸುವ ಅವಧಿಯನ್ನು ಈ ತಿಂಗಳ 17ನೇ ತಾರೀಖಿನವರೆಗೆ ವಿಸ್ತರಿಸಿದ್ದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಕರಡು ಮತದಾರರ ಪಟ್ಟಿ ಈ ತಿಂಗಳ 24ನೇ ತಾರೀಖು ಪ್ರಕಟವಾಗಲಿದೆ. ಧಾರವಾಡ ಜಿಲ್ಲೆಯಲ್ಲಿ 13,46,193 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು, ಈವರೆಗೆ ಶೇಕಡ 83% ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಶೇಕಡ 99.9

0: 4% ಗಣತಿ ನಮೂನೆ ಗಣಕೀಕರಿಸಲಾಗಿದೆ. ಬಾಕಿ ಉಳಿದ 518 ಮತದಾರರು ಭರ್ತಿ ಮಾಡಿದ ತಮ್ಮ ಮತದಾರ ಅರ್ಜಿ ನಮೂನೆಗಳನ್ನು ಇಂದು ನೀಡುವಂತೆ ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ಗುರುಕರ್ ಕೋರಿದ್ದಾರೆ. ವಿಶೇಷ ಅನುದಾನದಡಿ ಕೈಮಗ್ಗ ಕ್ಷೇತ್ರದಲ್ಲಿ ವಸ್ತ್ರ ವಿನ್ಯಾಸ ಅಭಿವೃದ್ಧಿ, ಉತ್ಪನ್ನಗಳ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ ಕಾಮರ್ಸ್ ಹಾಗೂ ನೇಕಾರರ ವೃತ್ತಿ ಸಾಮರ್ಥ್ಯ ಹೆಚ್ಚಿಸಲು ವಿಶೇಷ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಜರುಗಿದ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ಪ್ರಶಸ್ತಿಗಳನ್ನು ಪ್ರದಾನಿಸಿ ನೇಕಾರರನ್ನು ಗೌರವಿಸಿದರು. ಇಳಕಲ್ ಖಾದಿ ಹತ್ತಿ ಸೀರೆ ಕೈಮಗ್ಗ ನೇಕಾರಿಕೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಸಣ್ಣಪ್ಪ ಜುಂಜಾ ಅವರಿಗೆ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ ನೀಡಿ ಕಾರ್ಯದರ್ಶಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಸಣ್ಣಪ್ಪ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
1: 30 ವರ್ಷದಿಂದ ಎಲ್ಕಾರ್ ಸೀರೆ ನೇಯ್ತಾ ಇದ್ವಿ. ನಾವು ಗುಳೇದಗುಡ್ಡದಲ್ಲಿ ಕಣವಿವರ್ಸ್ ಅಂತ ಒಂದು ಸಂಸ್ಥೆ ಇದೆ, ರಮೇಶ್ ಅವರಲ್ಲಿ ನಾವು ನೇಯ್ತಾ ಇದ್ವಿ. ಬೆಳೆಸಿದಂತ ನೂಲು ನೈಸರ್ಗಿಕ ಬಣ್ಣ ಸರ್, ಅಡಿಕೆ ಚೊಗರು, ದಾಳಿಂಬೆ ಸಿಪ್ಪೆ, ಮಂಜಿಷ್ಠಾ ಬೇರು, ಚೆಂಡು, ಯಾವುದೇ ಕೆಮಿಕಲ್ ಇಲ್ಲದೆ ಕುದಿಸಿ ಡೈಯಿಂಗ್ ಮಾಡಿದಂತ ಇಲ್ಕಲ್ ಸೀರೆ ಅದು. ಆ ನ್ಯಾಚುರಲ್ ಡೈರಿಂಗ್ ನಮಗೆ ಪ್ರಶಸ್ತಿ ಬಂದಿದೆ. ಸೀರೆಯ ತೂಕ ಟೋಟಲ್ 400 ಗ್ರಾಮ್ ಇದೆ. ಒಂದು ಕಾಟನ್ ಸೀರೆಯಲ್ಲಿ ಅಗ್ದಿ ಕಡಿಮೆ ತೂಕ ಇರುವಂತಹ ಸೀರೆ. ನಮಗೆ 46 ವರ್ಷ, 15ನೇ ವರ್ಷದಲ್ಲೇ ನೇಕಾರಿಕೆ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಏನು ನೇಕಾರಿಕೆ ಸಹಾಯಧನ ಬರುತ್ತೆ 5,000 ಅಂತ. ಮುದ್ರಾ ಯೋಜನೆ ಅಪ್ಲೈಮೆಂಟ್ 50,000 ಮಂಜೂರು ಹೆಲ್ಪ್ ಆಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ IIIT ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ KMCRI ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. ವಿಬಿ ಜಿರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯವಾಗಿದೆ 7:15:45. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶನಿವಾರದ ಬೆಳಗಿನ ಈ ಸಮಯದಲ್ಲಿ ಮುಂದೆ ಕೇಳ್ತಾ ಹೋಗೋಣ ಕನ್ನಡ ರತ್ನ ಭಂಡಾರ, ಭಾವಗೀತೆ ಪ್ರಾಯೋಜಿತ ಕಾರ್ಯಕ್ರಮ, ಆಯುಷ್ವಾಣಿ ಮತ್ತು ಚಿತ್ರಗೀತೆಗಳ ಜೊತೆಗೆ 9 ಗಂಟೆವರೆಗೆ ನಮ್ಮ ಈ ಪ್ರಯಾಣ ಸಾಗ್ತಾ ಇರುತ್ತೆ. ಕೇಳ್ತಾ ಇರಿ ಕಾರ್ಯಕ್ರಮ, ಕೇಳ್ತಾ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಕೇಳೋಣ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಶನಿವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಚಂದು ಬಾನುಲಿ ಬಂಧು.
3: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
0: ಕನ್ನಡ ರತ್ನ ಭಂಡಾರ ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಯ ಧ್ವನಿ ಗಣಿಯಿಂದ ಅಮೂಲ್ಯವಾದ ಮಾತಿನ ಮುತ್ತು ರತ್ನಗಳನ್ನು ಹೆಕ್ಕಿ ನಿಮಗಾಗಿ ನೀಡ್ತಾ ಇದ್ದೇವೆ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗದಲ್ಲಿ ವಿದ್ಯಾಸಾಗರ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಆದರೆ ಕಲಾ ತಪಸ್ವಿ ರಾಜೇಶ್ ಅಂದರೆ ಹಿಂದೆಯೇ ನೂರಾರು ನೆನಪು. ಯಾವುದೋ ಸಂದರ್ಭದಲ್ಲಿ ರಾಜೇಶ್ ಅವರು 2 ವರ್ಷ ಚಿತ್ರರಂಗದಿಂದ ದೂರ ಇದ್ದರು ಸ್ವಯಂ ಇಚ್ಛೆಯಿಂದ. ಆಮೇಲೆ ತಾಯಿ ಮಾತು ಕೇಳಿ ಮತ್ತೆ ಇನ್ನೊಂದು ಸನ್ನಿವೇಶದಲ್ಲಿ 25-26 ಜನ ಆಡಿಷನ್ ಫೇಲ್ ಆದ ಮೇಲೆ ಒಬ್ಬರು ಸ್ಮಾರ್ಟ್ ಹೀರೋ ಬೇಕು ಅಂತ ನಿರ್ಮಾಪಕರು ಇವರನ್ನು ಅರಸಿ ಬಂದರು. ಆ ಸನ್ನಿವೇಶವನ್ನ ರಾಜೇಶ್ ಅವರು ವಿವರಿಸಿದ್ದಾರೆ.
3: ಯಾತಕ್ಕೆ ಬೇಕಿನ್ನ ಸಿನಿಮಾ, ಇನ್ನೆಷ್ಟು ಕಾಡ್ತಿದೆಯೋ ನಮಗೆ ಮುಂದೆ ಅನ್ಕೊಂಡು ಸೀದಾ ಬಂದೆ. ನಮ್ಮ ತಾಯಿಗೆ ಹೇಳಿದೆ, ನನಗಿನ್ ಸಿನಿಮಾಗಳು ಬೇಡ. ಯಾಕೋ ಮಗ ಎಲ್ಲ ಹೇಳಿದೆ, ನನಗಿನ್ ಸಿನಿಮಾಗಳು ಬೇಡ, ನಾನು ಸಿನಿಮಾದಲ್ಲಿ ಮಾಡಲ್ಲ. ಹೀಗೆಲ್ಲ ಆಯ್ತಮ್ಮ, ಹೀಗೆಲ್ಲ ಆಯಿತು. ಬರೋ ಚಾನ್ಸನ್ನು ಕಿತ್ತಾಕಿ ನನ್ನ ಕೈಲಿ ಹೇಳಿಸಿ ಬಯಸಿ ಎಲ್ಲ ಮಾಡಿದ್ರು, ನನಗೆ ಸಿನಿಮಾ ಬೇಡ ಅಂದೆ. ಹಾಗಾಗಿ 2 ವರ್ಷ ನಾನು ಸಿನಿಮಾಗಳು ನಿರ್ಮಾಪಕರಿಂದ ಅವಕಾಶಗಳು ಬಂದರೂ ಸಿನಿಮಾ ಮಾಡ್ತಿರಲಿಲ್ಲ. ನಮ್ಮ ತಾಯಿ ಬಯ್ಯೋರು, ಯಾಕೆ ಕಳಿಸ್ದೆ, ನಾನು ಮಾಡಲ್ಲ ಅಂದಮೇಲೆ ಮಾಡಲ್ಲ, ಬೇಡ ನನಗೆ, ನನಗೆ ಯಾವ ಸಿನಿಮಾನೂ ಬೇಡ ಅಂತ ಹೇಳ್ಬಿಟ್ಟು 2 ವರ್ಷ ನಾನು ಸಿನಿಮಾಗಳು ಮಾಡಿಲ್ಲ. 2 ವರ್ಷ ಮಾಡಿಲ್ಲ ಸರ್, ನಾನು ಎಲ್ಲ ನಿರ್ಮಾಪಕರು ವಾಪಸ್ ಕಳಿಸ್ತಿದ್ದೆ. ಆದರೆ ಒಂದು ಮಾರ್ನಿಂಗ್, ಒಂದು ಶುಭ ದಿನ, ನಾನು ಬೆಳಗ್ಗೆ ವ್ಯಾಯಾಮ ಮಾಡ್ತಾ ಇದ್ದೆ, 2 ವರ್ಷ ಆದಮೇಲೆ ಇದು, ವ್ಯಾಯಾಮ ಮಾಡ್ತಿದ್ದೆ. ಒಬ್ಬ ಹುಡುಗ ಬಂದ, ಒಂದು 25 ವರ್ಷದ ಹರಿಯ, ವಿದ್ಯಾಸಾಗರ್ ಇದ್ದಾರೆ ನಮ್ಮ. ಓ, ವ್ಯಾಯಾಮ ಮಾಡ್ತಾ ಇದ್ದಾನಪ್ಪ, ಏನು ಸಮಾಚಾರ? ಯಾರೊಬ್ಬರು ಸೇಟು ಬಂದಿದ್ದಾರೆ, ಅವ್ರ ನಿಮ್ಮ ಮಗನ ನೋಡಬೇಕು ಅಂತ. ಸೇಟುನ? ನಮ್ಮ ತಾಯಿ ಗಾಬರಿ ಆಗ್ಬಿಟ್ಲು. ಸೇಟುನ? ಏನು ಸಾಲಾಗೆಲ್ಲ ಮಾಡಿದಾನ ನನ್ನ ಮಗ? ಏನಪ್ಪ ಸೇಟು? ಅಮ್ಮ ಅದಲ್ಲ, ಬಾಂಬೆಯಿಂದ ಬಂದಿದ್ದಾರೆ, ಅವ್ರ ಹೆಸರು ಸೇಟು ಅಂತ ಕರೀತಾರೆ. ಸಾಲಾಗಿಲ್ಲ, ಏನು ಮಾಡಿಲ್ಲ, ಸ್ವಲ್ಪ ವಿದ್ಯಾಸಾಗರ್ ನೋಡಬೇಕಲ್ಲ. ಅವ್ರು ಬಂದರು. ಮಗ ಬಾಗಿಲು ತೆಗೆಯಪ್ಪ, ಯಾರೋ ಹುಡುಗ ಬಂದಿದ್ದಾನೆ ನಿನ್ನ ನೋಡಬೇಕಂತೆ, ಯಾರೋ ಸೇಟು ನೋಡಬೇಕಂತೆ. ಏನು ಸಾಲಾಗೆಲ್ಲ ಮಾಡಿದ್ಯೇನೋ ಅಂದರೆ, ಏ ಸರ್ ನನ್ನ ಹೆಸರು ಕೃಷ್ಣ ಅಂತ, ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ನಿಮ್ಮನ್ನು ಇವರು ಪ್ರೊಡ್ಯೂಸರ್ ನೋಡಬೇಕು ಅಂತ ಬಂದಿದ್ದಾರೆ ಸರ್. ನಾರಾಯಣ್ ನಾರಾಯಣ್ ಅಂತ ಪ್ರೊಡ್ಯೂಸರ್ ಬಂದಿದ್ದಾರೆ ಬಾಂಬೆಯಿಂದ, ಅವ್ರು ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ. ಇಲ್ಲ ಬರಲ್ಲ, ಬರಲ್ಲ ಸರ್. ಬರ್ದಿದ್ರು ನನ್ನ ಬಿಡಲ್ಲ ಸರ್ ಅವರು. ರಾತ್ರಿನೇ ಹೋಗಿ ಕರ್ಕೊಂಬಾ ಕರ್ಕೊಂಬ ಅಂತ 12 ಗಂಟೆ ನಿಶಿರಾತ್ರಿಯಲ್ಲಿ ನನಗೆ ಎಬ್ಸಿದ್ರು ಸರ್. ನಿಶಿರಾತ್ರಿಯಲ್ಲಿ ಹೋದ್ರೆ ಸುಮ್ಮನೆ ಬಿಡ್ತಾರಾ ಅಂತಂದೆ. ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೇ ಹೋಗು ಅಂತ ಬೆಳಿಗ್ಗೆ ಬಂದಿದ್ದೀನಿ ಸರ್, ದಯವಿಟ್ಟು ಬರಬೇಕು ನೀವು ಅಂದರು. ಹೇಳಿ ಕಳಿಸಿದ್ರೆ ದೇವರು ಕೊಟ್ಟ ಅವಕಾಶ ಇದೆ, ಬಿಡಬೇಡ ಅಂತ ಹೇಳಿ ನಮ್ಮ ತಾಯಿ ಬಾಯಿಗೆ ಬಂದಾಗ ಬೈದರು. ಅವಾಗ ನಮ್ಮ ತಾಯಿಗೆ ನಮಸ್ಕಾರ ಮಾಡಿ, ಮನೆ ದೇವರು ಎಲ್ಲ ನಮಸ್ಕಾರ ಮಾಡಿ ಈತನ ಹಿಂದೆ ಹೋದೆ. ನೋಡಿ ವಿದ್ಯಾಸಾಗರ್, ರಾಜೇ ಇವರು ನಾರಾಯಣ್ ಅಂತ ಹೇಳ್ಬಿಟ್ಟು, ಇವರೇ ಪ್ರೊಡ್ಯೂಸರ್ ಬಾಂಬೆ. ಬನ್ನಿ ಬನ್ನಿ ವಿದ್ಯಾಸಾಗರ್. ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಿ? ಅದೇ ಒಂದು 3-4 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಹೀರೋ ಯಾವ್ದಾದ್ರು ಮಾಡಿದ್ದೀರ? ಆಶಾಸೌಧ ಅಂತ ಮಾಡಿದ್ರು, ಅರ್ಧಕ್ಕೆ ನಿಂತೋಗಿದೆ ಸರ್, ದುಡ್ಡಿಲ್ಲ. ಹಾಗೆ ಅದಾದಮೇಲೆ ಇಲ್ಲ ಸರ್. ಹೌದಾ? ಈಗ ಒಂದು ಕೆಲಸ ಮಾಡಿ. ಎಷ್ಟು ಟೈಮ್? 11 ಆಯಿತು. ಆವೇಶ, ದುಃಖ, ನೋವು, ಯಾತನೆ ಎಲ್ಲ ಇದೆ. ಸರಿ, 2 ಸೀನ್ಗಳು ಓದಿಸಿದ್ರು, ಓದಿಸಿ ಆದಮೇಲೆ ಪ್ಲೇ ಮಾಡಿದ್ರು, ಎಲ್ಲ ಇಷ್ಟ ಆಯ್ತು ಅವರಿಗೆ. ಅಡ್ವಾನ್ಸ್ ಎಲೆಯಡಿಕೆಯಲ್ಲಿ ಅಡ್ವಾನ್ಸ್ ಕೊಟ್ಟರು. ಇವತ್ತು ನನ್ನ ಜೊತೆಯಲ್ಲಿ ಬರುವಂಥ ಒಂದು ಸ್ವಲ್ಪ ಪ್ರಯತ್ನ ಪಡಿ, ನಾನು ನಿಮ್ಮನಿಗೆ ಬಹಳ ದೂರದಲ್ಲಿ ಕರ್ಕೊಂಡೋಗಿ ಏಕಾಂತದಲ್ಲಿ ನಿಮ್ಮ ಕತೆ ಹೇಳ್ತೀನಿ, ನಿಮ್ಮ ಪಾತ್ರ ಹೇಳ್ತೀನಿ, ನಿಮಗೆ ಎಲ್ಲವನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬುತ್ತೀನಿ ಅಂದರು. ಇನ್ನು ಬೇರೆ ಬೇರೆ ಬೇರೆಯವರು ಯಾರು ಇದ್ದರು, ಸುಮಾರು ಜನ, ಒಂದು 10-12 ಜನ ಪತ್ರಕರ್ತರು ಇದ್ದರು. ಆಮೇಲೆ ಪ್ರಾರಂಭ ಆಯಿತು. ನಮ್ಮ ಊರು, ಚಿತ್ರದ ಹೆಸರು ನಮ್ಮ ಊರು.
0: ಇಂದಿನ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾ ತಪಸ್ವಿ ರಾಜೇಶ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಇಂದು ಸಂಜೆ 6:55 ಕಲಾ ತಪಸ್ವಿ ರಾಜೇಶ್ ಅವರ ಮಾತುಗಳನ್ನು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಕೇಳಬಹುದು. ಏಳು 7:52 ಸಮಯ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಇನ್ನೀಗ ಕೇಳೋಣ ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ ಕೆವಿ ಶ್ರೀನಿವಾಸ ಮೂರ್ತಿಯವರ ಕವಿತೆ, ಉಪಾಸನ ಮೋಹನ್ ಅವರ ಸಂಗೀತ.

ಪ್ರಕೃತಿ ಅಂದರೆ ಬೆಟ್ಟ ಗುಡ್ಡ ನದಿ ಜಲಪಾತ ಕಾಡು ಹಕ್ಕಿಗಳು ಪ್ರಾಣಿಗಳು ಎಲ್ಲವೂ. ಸುಂದರ ಪರಿಸರ ಅಂದರೆ ಹಸಿರು, ಹಕ್ಕಿಗಳ ಕಲರವ, ನೀರಿನ ಜುಳು ಜುಳು, ಬಣ್ಣ ಬಣ್ಣದ ಹೂವು. ಈ ಪ್ರಕೃತಿಯನ್ನು ಇದನ್ನೆಲ್ಲ ಕಟ್ಟಿಕೊಡುವ ಕವಿಗಳ ಕಲ್ಪನೆಯೇ ಸೊಗಸು. ಬೆಳ್ಳಕ್ಕಿಗಳು ಆಕಾಶದಲ್ಲಿ ಬರೆಯುವ ಚಿತ್ತಾರ ಒಬ್ಬೊಬ್ಬ ಕವಿಗೆ ಒಂದೊಂದು ರೀತಿ ಕಾಣಿಸುತ್ತೆ. ಈಗ ಮತ್ತೊಂದು ಭಾವಗೀತೆಯನ್ನು ಕೇಳೋಣ. ಅಂಬಿಕಾ ತನಯದತ್ತ ಅವರ ಕವಿತೆ, ಎ ಎಸ್ ಮುರಳೀಧರ್ ಅವರು ಧ್ವನಿಯಾಗಿದ್ದಾರೆ.

0: ಎಷ್ಟು ಸೊಗಸಾದ ಕಲ್ಪನೆ, ಆಕಾಶವೇ ಅಮ್ಮನ ಸೀರೆ, ಆಗಸದ ಚುಕ್ಕಿಗಳೆಲ್ಲ ರಕ್ಕ. ಅದಕ್ಕೆ ಹೇಳೋದು ರವಿ ಕಾಣದನ್ನ ಕವಿ ಕಂಡ ಅಂತ.
1: ಏ ಮಲ್ಲವ, ಎಷ್ಟು ಸತ್ ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ?
2: ಇಲ್ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು, ನಂದೆಲ್ಲ ಕಸ.
1: ನನ್ನ ಕಣ್ಣು ಸುಂಡ ಹೇಳ್ತಾವನು ಮತ್ತೆ?
2: ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ್ಣ? ಅದು ಏನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗ ಮುಂಜಾನೆಕ ಒಂದಿಟ್ ತರಕಾರಿ ಕಟ್ ಮಾಡಿದ್ನ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರ ಕಾಗದ ಚೂರು ಹಾಕಿದ್ರು
1: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನ ಚಿಕ್ಕುನ್ಗುನ್ಯ, ಇಂತಾವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ. ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸು.
2: ಅದೇನು ಕೊಳತ್ ಹೋಗುತ್ತಲ್ಲ, ಅದೇನಾಗಂಗಿಲ್ಲ.
1: ಕೊಳತ್ ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗ ಹಿಂಗ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರಾತಪ್ಪ.
2: ಈಗ ಎಲ್ಲಿ ಹಾಕ್ಬೇಕ್ ನಾ ಕಸನ?
1: ಗಾಡಿ ಬರ್ತೈತಿ ಅವಾಗ ಹಾಕು.
2: ಹಂಗ ಮಾಡ್ತೇನೆ ಹಂಗಾರ, ಅವ್ರಿವ್ರ ಮನೆ ಮುಂದ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ?
1: ಹಾ ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ.
3: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ.

102.9 ಎಫ್ಎಂ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಭಾವಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತೆ 7:50. ಈ ಬೆಳಗ್ಗೆ 7:45 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಸಮಯ 7:35. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ, ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಲ್ಲಿಂದು ಭಾರತದ ಅಶ್ಮಿತಾ ಚಲಿಹ, ರಕ್ಷಿತಾ ರಾಮರಾಜ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000ಕ್ಕೂ ಹೆಚ್ಚು ಪದವೀಧರರು ಭಾಗಿಯಾಗಲಿದ್ದಾರೆ. ಐಐಟಿ ದೆಹಲಿಯ ನಿರ್ದೇಶಕ ರಂಗನ್ ಬ್ಯಾನರ್ಜಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ಧಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾ ಅವರನ್ನು ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಮತ್ತು ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇದರ ಜೊತೆಗೆ ದೇಶಾದ್ಯಂತ ಇರುವ 18 ರಾಷ್ಟೀಯ ತಂತ್ರಜ್ಞಾನ ಸಂಸ್ಥೆಗಳೊಂದಿಗೆ ಐಐಟಿ ದೆಹಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ರಾಷ್ಟೀಯ ಶೈಕ್ಷಣಿಕ ಹಾಗೂ ಸಂಶೋಧನಾ ಸಹಕಾರ ಜಾಲಕ್ಕೆ ಚಾಲನೆಯನ್ನು ನೀಡಲಿದೆ. ಈ ಒಪ್ಪಂದದಿಂದಾಗಿ ಭಾಗಿದಾರ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರಿಗೆ ಜಂಟಿ ಸಂಶೋಧನೆ ಹಾಗೂ ಶೈಕ್ಷಣಿಕ ವಿನಿಮಯಕ್ಕೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗಲಿವೆ. ಪ್ರಸ್ತುತ ಐಐಟಿ ದೆಹಲಿಯು 30 ದೇಶಗಳ ಸಂಸ್ಥೆಗಳೊಂದಿಗೆ 88 ಸಕ್ರಿಯ ಅಂತಾರಾಷ್ಟೀಯ ಒಪ್ಪಂದಗಳನ್ನು ಹೊಂದಿದ್ದು, ಜಾಗತಿಕ ವಿಶ್ವವಿದ್ಯಾಲಯಗಳ ಜೊತೆಗೆ ಶೈಕ್ಷಣಿಕ ಹಾಗೂ ಸಂಶೋಧನಾ ಬಾಂಧವ್ಯವನ್ನು ವೃದ್ಧಿಸುತ್ತಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಷ್ಟೀಯ ನಗರ ಹಣಕಾಸು ಹಾಗೂ ಅಭಿವೃದ್ಧಿ ನಿಗಮ ಎನ್ಯುಸಿಎಫ್ಡಿಸಿಯ ನೂತನ ಕಚೇರಿಯನ್ನು ಇಂದು ಮುಂಬೈನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ಅವರು ಮಹಾರಾಷ್ಟ್ರದ ರಾಜ್ಯ ನಗರ ಸಹಕಾರ ಬ್ಯಾಂಕ್ ಒಕ್ಕೂಟಗಳು ಮತ್ತು ಜಿಲ್ಲಾ ಸಂಘಗಳ ಪ್ರತಿನಿಧಿಗಳ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಎನ್ಯುಸಿಎಫ್ಡಿಸಿ ಮತ್ತು ರಾಷ್ಟೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದ ನಡುವೆ ತಿಳುವಳಿಕಾ ಒಪ್ಪಂದ ವಿನಿಮಯವಾಗಲಿದ್ದು, ಈ ಸಹಭಾಗಿತ್ವವು ನಗರ ಸಹಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಹಾಗೂ ಸಾಂಸ್ಥಿಕ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಬಳಿಕ ಸಚಿವರು ನಗರ ಸಹಕಾರ ಬ್ಯಾಂಕ್ಗಳ ಸೈಬರ್ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭದ್ರತಾ ಕಾರ್ಯಾಚರಣಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇವಲ 3 ವರ್ಷಗಳಲ್ಲಿ ಭಾರತ 1,000 ಕಿಲೋಮೀಟರ್ಗೂ ಅಧಿಕ ದೂರದ ಸುರಕ್ಷಿತ ಕ್ವಾಂಟಮ್ ಸಂವಹನವನ್ನು ಸಾಧಿಸುವ ಮೂಲಕ ನಿಗದಿತ ಕಾಲಮಿತಿಗಿಂತ ಮುಂಚಿತವಾಗಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ ಎಂದು ವೈಜ್ಞಾನಿಕ

0: ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಡಾಕ್ಟರ್ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 3ನೇ ಭಾರತ ಅಂತಾರಾಷ್ಟ್ರೀಯ ಫಿನ್ಟೆಕ್ ಉತ್ಸವವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಸಂಸ್ಥೆಗಳು ಮತ್ತು ತಂತ್ರಜ್ಞಾನ ನವೋದ್ಯಮಗಳ ನಿಕಟ ಸಹಕಾರದಿಂದ ಫಿನ್ಟೆಕ್ ವಲಯ ದೇಶದ ಆರ್ಥಿಕ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಕ್ವಾಂಟಮ್ ಮಿಷನ್ ಮೂಲಕ ಕ್ವಾಂಟಮ್ ಕಂಪ್ಯೂಟಿಂಗ್, ಸಂವಹನ, ಕ್ವಾಂಟಮ್ ಸಂವೇದನೆ ಮತ್ತು ಕ್ವಾಂಟಮ್ ಸಾಮಗ್ರಿ ವಿಭಾಗಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ದೇಶ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಸೈಬರ್ ಭದ್ರತೆ ಮತ್ತು ಬ್ಲಾಕ್ ಚೈನ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದ ಮೇಲೆ ಬುದ್ಧಿವಂತ ಮತ್ತು ಸುರಕ್ಷಿತ ಹಣಕಾಸು ಪರಿಸರ ವ್ಯವಸ್ಥೆ ನಿರ್ಮಿಸುವ ಅತ್ಯಗತ್ಯ ವ್ಯವಸ್ಥೆಯಾಗಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟಿಸುತ್ತಿರುವಂತಹ ವಿದ್ಯಾರ್ಥಿ ನಿಯೋಗದೊಂದಿಗೆ ಜಾರ್ಖಂಡ್ ಸರ್ಕಾರ ಮೊದಲ ಹಂತದ ಅಧಿಕೃತ ಮಾತುಕತೆ ನಡೆಸಿದೆ. ನೇಮಕಾತಿ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದು, ಸರ್ಕಾರವನ್ನ ಪ್ರತಿನಿಧಿಸಿದ್ದಂತಹ 4 ಸಚಿವರು ಮತ್ತು ಅಭಿವೃದ್ಧಿ ಆಯುಕ್ತರು ಈ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಲಿಖಿತ ನಿರ್ಧಾರ ಮತ್ತು ದೃಢ ಕ್ರಮ ಪ್ರಾರಂಭಿಸುವವರೆಗೆ ಧರಣಿ ಮುಂದುವರಿಸುವುದಾಗಿ ತಿಳಿಸಿರುವ ವಿದ್ಯಾರ್ಥಿಗಳು ಇದೇ 10 ಪರಿಹಾರ ಸಿಗದಿದ್ದರೆ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ ಇದೇ 13 ಒಳಗೆ ಸರ್ಕಾರ ಕ್ರಮ ಕೈಗೊಳ್ಳಿದ್ದರೆ ಸಿಬಿಐ ತನಿಖೆಗೆ ಒತ್ತಾಯಿಸುವುದಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವಂತಹ ಸಿಐಡಿ ಈಗಾಗಲೇ 19 ಜನರನ್ನು ಬಂಧಿಸಿದ್ದು, ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ 3 ಹಾಲಿ ಸದಸ್ಯರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ FCRA ಮಸೂದೆಯ ಕುರಿತ ಅಮೆರಿಕದ ಸಂಸದರೊಬ್ಬರು ಎತ್ತಿರುವಂತಹ ಆಕ್ಷೇಪಗಳನ್ನು ಭಾರತ ತಿರಸ್ಕರಿಸಿದೆ. ಶಾಸಕಾಂಗದ ವಿಷಯಗಳು ದೇಶದ ಆಂತರಿಕ ವಿಚಾರವಾಗಿದ್ದು ಈ ಬಗ್ಗೆ ಭಾರತದ ಸಂಸತ್ತು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳು ವಿದೇಶಿ ಹಣದ ಹರಿವನ್ನು ನಿಯಂತ್ರಿಸುವ ಕಾನೂನುಗಳನ್ನು ಹೊಂದಿವೆ ಎಂಬುದನ್ನು ಅವರು ನೆನಪಿಸಿದ್ದಾರೆ. ಈ ವೇಳೆ ಗಲ್ಫ್ ಪ್ರದೇಶದಲ್ಲಿ ಭಾರತೀಯ ಹಡಗುಗಳು ಮತ್ತು ನಾವಿಕರ ಸುರಕ್ಷತೆಗೆ ಸರ್ಕಾರ ಗರಿಷ್ಠ ಆದ್ಯತೆ ನೀಡಿದ್ದು ದಿನದ 24 ಕಾರ್ಯನಿರ್ವಹಿಸುವಂತಹ ಸಹಾಯವಾಣಿಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ನಾಗರಿಕ ಹಡಗುಗಳನ್ನು ಗುರಿಯಾಗಿಸದಂತೆ ಮನವಿ ಮಾಡಿರುವ ಅವರು, ಪಾಕಿಸ್ತಾನ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಸೊಮಾಲಿಯಾ ನಡುವಿನ ಇತ್ತೀಚಿನ ರಕ್ಷಣಾ ಒಪ್ಪಂದಗಳ ಬೆಳವಣಿಗೆಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದ್ಯುತ್ ವಲಯದಲ್ಲಿನ ತಮ್ಮ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಭಾರತ ಮತ್ತು ಭೂತಾನ್ ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ನಡೆದಂತಹ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಯಲ್ಲಿ ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಮತ್ತು ಭೂತಾನ್ ಇಂಧನ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಚಿವರಾದಂತಹ ಲಿಯೋಂಪೋ ಗೆಮ್ ತೆಸ್ಸರಿಂಕ್ ಅವರು ಭಾಗಿಯಾಗಿ ಉಭಯ ದೇಶಗಳ ಇಂಧನ ಪಾಲುದಾರಿಕೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇದೇ ರೀತಿ ನವದೆಹಲಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಕೂಡ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಸುವ ಕುರಿತು ಸಭೆ ನಡೆಸಿವೆ. ಸಭೆಯಲ್ಲಿ ಶ್ರೀಲಂಕಾ ಇಂಧನ ಸಚಿವರಾದಂತಹ ಅನೂರ ಕರುಣಾ ತಿಲಕ್ಕೆ ಹಾಗೂ ಸಚಿವ ಮನೋಹರ್ ಲಾಲ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಸ್ತಾಪಿತ ಭಾರತ ಶ್ರೀಲಂಕಾ HVDC ಸಂಪರ್ಕ ಜಾಲ ಮತ್ತು ಸಂಪೂರ್ಣ ಸೌರ ವಿದ್ಯುತ್ ಯೋಜನೆಗಳನ್ನು ಪ್ರಗತಿಯನ್ನು ಪರಿಶೀಲನೆ ಮಾಡಲಾಯಿತು. ಐವರಿ ಕೋಸ್ಟ್ ದೇಶದ 66ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಆಫ್ರಿಕನ್ ರಾಷ್ಟ್ರದೊಂದಿಗಿನ ಭಾರತದ ಸುದೀರ್ಘ ಮತ್ತು ಆತ್ಮೀಯ ದ್ವಿಪಕ್ಷೀಯ ಬಾಂಧವ್ಯವನ್ನು ಸ್ಮರಿಸಿದ ಅವರು, ಐವರಿ ಕೋಸ್ಟ್ ಜೊತೆಗಿನ ಸ್ನೇಹ ಸಂಬಂಧಕ್ಕೆ ಭಾರತ ಗರಿಷ್ಠ ಮೌಲ್ಯ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ ಕವಾಯತಿನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ತುಕಡಿ ಭಾಗಿಯಾಗಿರುವುದು ಎರಡೂ ದೇಶಗಳ ನಡುವಿನ ಸ್ನೇಹ ಮತ್ತು ಸೌಹಾರ್ದತೆಗೆ ಪ್ರತಿಬಿಂಬವಾಗಿದೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ನಿನ್ನೆ

ಆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಕ್ಷಿತ ಭಾರತದವರೇ ಆದಂತಹ ತಾನ್ವಿ ಶರ್ಮಾ ವಿರುದ್ಧ ಗೆಲುವು ದಾಖಲಿಸಿ ಮುನ್ನಡೆದರೆ ಅಶ್ಮಿತಾ ಚಲಿಹಾ ಜಪಾನ್ನ ಹಿನಾ ಅಕೇಚಿ ವಿರುದ್ಧ ಗೆಲುವು ದಾಖಲಿಸಿ ಅಂತಿಮ ನಾಲ್ಕರ ಘಟ್ಟ ಪ್ರವೇಶಿಸಿದರು. ಇನ್ನುಳಿದ ವಿಭಾಗಗಳಲ್ಲಿ ಭಾರತದ ಸವಾಲು ಅಂತ್ಯಗೊಂಡಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯುವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರಲು ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕದ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಅಶ್ಮಿತಾ ಚಲಿಹಾ, ರಕ್ಷಿತಾ ರಾಮರಾಜ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಸಮಯ ಆಗಿದೆ 7:46:20. ನಾವೀಗ ಕೇಳೋಣ ಕಾರ್ಯಕ್ರಮ ಆಯುಷ್ವಾಣಿ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ಕೇಳುಗರಿಗೆಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಎಂ ಎ ದಾಸರ್, ಉಪನಿರ್ದೇಶಕ ಆಯುರ್ವೇದ. ಆಯುಷ್ ಪದ್ಧತಿಗಳನ್ನು ಜನಕ್ಕೆ ತಲುಪಿಸುವ ಆಯುಷ್ವಾಣಿ ಕಾರ್ಯಕ್ರಮವನ್ನು ಆಯುಷ್ ಇಲಾಖೆ ವತಿಯಿಂದ ಆಕಾಶವಾಣಿ ಸಹಯೋಗದೊಂದಿಗೆ ಬಿತ್ತರಿಸಲಾಗುತ್ತಿತ್ತು. ಆಯುಷ್ ಪದ್ಧತಿಗಳೆಂದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ. ಇದರ ಜೊತೆಗೆ ಇನ್ನೂ ಒಂದು ಟಿಬೆಟಿಯನ್ ಪದ್ಧತಿಯಾದಂಥ ಸೋವಾರಿಗಪ್ಪನ್ನು ಸೇರಿಸಿ ಆಯುಷ್ ಪದ್ಧತಿ ಎಂದು ಹೇಳಲಾಗ್ತಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತ ಕಾರಣ ಈ ಕಾರ್ಯಕ್ರಮವನ್ನು ಈ ವರ್ಷವೂ ಸಹ ಆಯುಷ್ ಇಲಾಖೆಯ ರಾಷ್ಟ್ರೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ವರ್ಷಪೂರ್ತಿ ಪ್ರಸಾರ ಮಾಡಲು ನಿರ್ಧರಿಸಲಾಗಿದೆ. ಈ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಇರುವ ಆಯುಷ್ ತಜ್ಞರು ಸರಳವಾಗಿ ತಯಾರಿಸಿ ಬಳಸಬಹುದಾದ ಮನೆಮದ್ದುಗಳನ್ನು ತಮಗೆ ತಿಳಿಸಿಕೊಡಲಿದ್ದಾರೆ. ಸಾರ್ವಜನಿಕರು ಪ್ರಾಥಮಿಕ ಚಿಕಿತ್ಸೆಗೆ ಮನೆಮದ್ದುಗಳನ್ನು ಬಳಸಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಇದು ಪ್ರಯೋಜನಕಾರಿಯಾಗಿದೆ. ಇಲ್ಲಿ ಮನೆಮದ್ದು ಅಂತಂದ್ರೆ ಉದಾಹರಣೆಗೆ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಚಳಿಗಾಲದಲ್ಲಿ ಉಪಯೋಗವಂತ ಒಂದು ಬಿಳಿ ಮಲಾಮ್ ಅಂತ ಒಂದು ತಯಾರಿಸ್ತಾರೆ. ಇದಕ್ಕೆ ಮನೆಯಲ್ಲಿರುವಂತ ಕೊಬ್ಬರಿ ಎಣ್ಣೆ, ಜೇನುಮೇಣ ಇವೆರಡೂ ಬಳಸಿ ಹೇಗೆ ಮನೆಮದ್ದು ತಯಾರಿಸಿ ನಾವು ಚಳಿಗಾಲದಲ್ಲಿ ಉಪಯೋಗಿಸಬೇಕು ಅನ್ನೋದನ್ನ ನಮ್ಮ ವೈದ್ಯರು ಸಹ ಹೇಳ್ತಾರೆ. ಇದೇ ರೀತಿಯಾಗಿ ಅನೇಕ ಮನೆಮದ್ದುಗಳನ್ನು ತಮಗೆ ತಿಳಿಸಿಕೊಡ್ತಾರೆ. ನಮ್ಮ ಆಹಾರದಲ್ಲಿ ವೈವಿಧ್ಯತೆ ಕಡಿಮೆ ಆಗುತ್ತಿರುವುದರಿಂದ ಇಂದು ಬಹುತೇಕರಲ್ಲಿ ಪೋಷಕಾಂಶಗಳ ಕೊರತೆ ಕಂಡುಬರುತ್ತಿದೆ. ಇದಕ್ಕೆಲ್ಲ ಉತ್ತರ ನಮ್ಮ ಸಾಂಪ್ರದಾಯಿಕ ಆರೋಗ್ಯಕರ ಆಹಾರಗಳ ಬಳಕೆಯನ್ನು ಉತ್ತೇಜಿಸುವುದಾಗಿದೆ. ಋತುಗಳಿಗೆ ಅನುಸಾರವಾಗಿ ಸ್ಥಳೀಯವಾಗಿ ದೊರೆಯುವ ಸೊಪ್ಪು, ತರಕಾರಿ ಹಾಗೂ ಹಣ್ಣುಗಳ ಬಳಕೆಯಿಂದ ದೇಹಕ್ಕೆ ಎಲ್ಲಾ ತರಹದ ಪೋಷಕಾಂಶಗಳು ದೊರೆಯುತ್ತವೆ. ಈ ನಿಟ್ಟಿನಲ್ಲಿ ಸರಳವಾಗಿ ತಯಾರಿಸಿ ಬಳಸಬಹುದಾದ ರುಚಿಕಟ್ಟಾದ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ನಮ್ಮ ಆಯುಷ್ ತಜ್ಞರು ಸಾರ್ವಜನಿಕರಿಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಇತ್ತೀಚೆಗೆ ಜೀವನ ಶೈಲಿಯಿಂದ ಉಂಟಾಗುವಂಥ ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಕೀಲು ನೋವುನಂತಹ ಕಾಯಿಲೆಗಳು ಹೆಚ್ಚಾಗುತ್ತವೆ. ಇದೆಲ್ಲದಕ್ಕೂ ಪರಿಹಾರ ನಮ್ಮ ಜೀವನ ಶೈಲಿ ಬದಲಾವಣೆಯಾಗಿದೆ. ಉತ್ತಮವಾದ ಜೀವನ ಶೈಲಿಯ

0: ಮಾಹಿತಿ, ಆರೋಗ್ಯ ನೀಡುವಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಆಯುಷ್ ಪದ್ಧತಿಗಳಲ್ಲಿ ವಿಸ್ತೃತವಾಗಿ ವಿವರಿಸಿದ್ದಾರೆ. ಇಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಸಹ ಆಯುಷ್ ವಾಣಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಆಯುಷ್ ವೈದ್ಯರುಗಳು ತಮಗೆ ತಿಳಿಸಿಕೊಡಲಿದ್ದಾರೆ. ಇದಲ್ಲದೆ ವಯೋಸಹಜವಾಗಿ ಬರುವಂತಹ ಕಾಯಿಲೆಗಳಲ್ಲಿ, ಉದಾಹರಣೆಗೆ ಮಲಬದ್ಧತೆ, ಇಂಥ ಕಾಯಿಲೆಗಳಲ್ಲಿ ಅನುಸರಿಸಬೇಕಾದ ಸರಳ ಔಷಧಿಗಳು, ಪಥ್ಯ ಹಾಗೂ ಯೋಗಾಸನಗಳನ್ನು ಸಹ ತಿಳಿಸಿಕೊಡಲಿದ್ದಾರೆ. ಚಿಕ್ಕ ಪುಟ್ಟ ಲಕ್ಷಣಗಳಿಗೆ ಅತಿಯಾದ ಅತಾರ್ಕಿಕವಾಗಿ ಔಷಧಿ ಬಳಕೆಯಿಂದಾಗಿ ಇಂದು ಸಾಕಷ್ಟು ಅಡ್ಡ ಪರಿಣಾಮಗಳು ಕಂಡುಬರುತ್ತವೆ. ನಾವು ಉತ್ತಮ ಆಹಾರ ವಿಹಾರಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡಲ್ಲಿ ಔಷಧಿಗಳ ಬಳಕೆಯನ್ನು ಕಡಿಮೆ ಮಾಡಿ ರೋಗರಹಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ವಿಧಾನಗಳನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ಆಯುಷ್ ವೈದ್ಯಾಧಿಕಾರಿಗಳು ತಮಗೆ ಸರಳವಾಗಿ ವಿವರಿಸಿ ಹೇಳಲಿದ್ದಾರೆ. ಇದರೊಂದಿಗೆ ಸೌಲಭ್ಯಗಳ ಅನುಸಾರವಾಗಿ ಅನುಸರಿಸಬೇಕಾದ ಪಥ್ಯಾಹಾರ, ಯೋಗಾಸನಗಳು, ಜೀವನ ಶೈಲಿ, ಸರಳ ಆಹಾರ ಪದ್ಧತಿಗಳು ಇವೆಲ್ಲವನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ತಲುಪಿಸಲು ಆಯುಷ್ ಇಲಾಖೆ ಈ ಆಯುಷ್ ವಾಣಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವೆಲ್ಲ ಮಾಹಿತಿಯೊಂದಿಗೆ ಆಯುಷ್ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ದೊರಕಬಹುದಾದ ಸೇವೆಗಳ ಮಾಹಿತಿಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ನೀಡಲಾಗುವುದು. ರಾಜ್ಯಾದ್ಯಂತ ಇರುವ 600ಕ್ಕೂ ಹೆಚ್ಚು ಆಯುಷ್ ಚಿಕಿತ್ಸಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸೂಕ್ತವಾದ ಪರಿಣಾಮಕಾರಿಯಾದ ಚಿಕಿತ್ಸೆ ಲಭ್ಯವಿದ್ದು, ತಾವುಗಳು ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಸೇವೆಗಳ ಪ್ರಯೋಜನವನ್ನು ಪಡೆಯಬಹುದು. ಹೀಗೆ ಆಯುಷ್ ಇಲಾಖೆಯ ಸಮಗ್ರ ಆರೋಗ್ಯಕರ ಮಾಹಿತಿಯನ್ನು ಈ ಆಯುಷ್ ವಾಣಿ ಕಾರ್ಯಕ್ರಮ ಮೂಲಕ ತಮಗೆ ತಿಳಿಸಲಾಗುವುದು. ವಾರದಲ್ಲಿ 3 ಬಾರಿ, ಅಂದರೆ ಸೋಮವಾರ, ಬುಧವಾರ ಮತ್ತು ಶನಿವಾರ, ಆಕಾಶವಾಣಿಯ ವಾಹಿನಿಗಳಾದ ರಾಜ್ಯವ್ಯಾಪಿ ಪ್ರಸಾರ FM ರೈನ್ಬೋ, ವಿವಿಧ ಭಾರತಿ ವಾಹಿನಿಗಳಲ್ಲಿ ಪ್ರಸಾರ ಆಗುವ ಈ ಕಾರ್ಯಕ್ರಮಗಳನ್ನು ಆಲಿಸಿ ಇಲ್ಲಿ ನೀಡುವ ಮಾಹಿತಿಯನ್ನು ಅಳವಡಿಸಿಕೊಂಡು ಉತ್ತಮ ಆರೋಗ್ಯ ಪಡೆದುಕೊಳ್ಳಬೇಕೆಂದು ಈ ಮುಖಾಂತರ ನಾನು ಕೋರುತ್ತೇನೆ. ನಮಸ್ಕಾರಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾತನಾಡಿದವರು ಡಾಕ್ಟರ್ MA ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಮನೆಯೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಯಾವುದೇ ಒಂದು ಆತ್ಮೀಯವಾದ ಸಂಬಂಧದಲ್ಲಿ ಒಂದು ಸೂಕ್ಷ್ಮವಾದ ಗಮನಿಸುವಿಕೆ ಇದ್ದಾಗ ನಾವು ಪ್ರೀತಿಸುವ ಜೀವದ ಪ್ರತಿ ಬದಲಾವಣೆಯನ್ನು ಕೂಡ ಕಾಣೋದಕ್ಕೆ ಸಾಧ್ಯ. ದೇಹ ಮನಸ್ಸು ಏನು ಹೇಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಸಂಬಂಧಗಳು ಸಿಕ್ಕಿದರೆ ನಿಜಕ್ಕೂ ಪುಣ್ಯವೇ ಸರಿ. ಚಂದದ ಹಾಡೊಂದನ್ನು ಕೇಳಿದ್ರಿ, ಇತ್ತಿತ್ತಲಾಗ ನನಗೆ ಅನಿಸೇತಿ ನಿನ್ನ ಮೈ ಸೊರಗಿದಾಂಗ ಅಂತ. ಗೀತ ರಚನೆ ವೇದವ್ಯಾಸ ಜೋಶಿಯವರದ್ದು, ಗಾಯನ ಸಾಯಿ ತೇಜಸ್ ಚಂದ್ರಶೇಖರ್ ಅವರದಾಗಿತ್ತು. ಹಾಗೆಯೇ ಪ್ರೀತಿಗೆ ಯಾವ ಭಾಷೆ ಇಲ್ಲ, ವ್ಯಾಕರಣವೂ ಇಲ್ಲ, ನಾನು ನೀನು ಅನ್ನೋದು ಇಲ್ಲವೇ ಇಲ್ಲ. ಎಲ್ಲವೂ ಒಂದೇ, ಗೆಲುವು ಸೋಲು ಕೊಟ್ಟು ಪಡೆಯುವುದು, ನಗ್ತಾ ನಗ್ತಾ ನೋವನ್ನು ಕೂಡ ಸಹಿಸಿಕೊಳ್ಳುವುದೇ ಪ್ರೀತಿ ಅನ್ನುವ ಗೀತೆಯನ್ನು ಬರೆದವರು ಬಿ ಆರ್ ಲಕ್ಷ್ಮಣ್ ರಾವ್. ಉಪಾಸನ ಮೋಹನ್ ಹಾಗೂ ಲಕ್ಷ್ಮೀ ಹೊಯ್ಸಳ ಧ್ವನಿಯಾಗಿದ್ದರು. ಭಾವಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಸಮಯ 8:30 ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಷ್ಟೀಯ ನಗರ ಸಹಕಾರ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ NUCFDCಯ ನೂತನ ಕಚೇರಿಯನ್ನು ಇಂದು ಮುಂಬೈನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ಅವರು ಮಹಾರಾಷ್ಟದ ರಾಜ್ಯ ನಗರ ಸಹಕಾರ ಬ್ಯಾಂಕ್ ಒಕ್ಕೂಟಗಳು ಮತ್ತು ಜಿಲ್ಲಾ ಸಂಘಗಳ ಪ್ರತಿನಿಧಿಗಳ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ FCRA ಮಸೂದೆಯ ಕುರಿತು ಅಮೆರಿಕದ ಸಂಸದರೊಬ್ಬರು ಎತ್ತಿರುವಂತಹ ಆಕ್ಷೇಪಗಳನ್ನು ಭಾರತ ತಿರಸ್ಕರಿಸಿದೆ. ಶಾಸಕಾಂಗದ ವಿಷಯಗಳು ದೇಶದ ಆಂತರಿಕ ವಿಚಾರವಾಗಿದ್ದು ಈ ಬಗ್ಗೆ ಭಾರತದ ಸಂಸತ್ತು ನಿರ್ಧಾರ ಕೈಗೊಳ್ಳುತ್ತದೆ. ಈ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸ್ಪಷ್ಟನೆ ನೀಡಿದ್ದಾರೆ. ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟಿಸುತ್ತಿರುವಂತಹ ವಿದ್ಯಾರ್ಥಿ ನಿಯೋಗದೊಂದಿಗೆ ಜಾರ್ಖಂಡ್ ಸರ್ಕಾರ ಮೊದಲ ಹಂತದ ಅಧಿಕೃತ ಮಾತುಕತೆ ನಡೆಸಿದೆ. ಲಿಖಿತ ನಿರ್ಧಾರ ಮತ್ತು ದೃಢ ಕ್ರಮ ಪ್ರಾರಂಭಿಸುವವರೆಗೆ ಧರಣಿ ಮುಂದುವರೆಸುವುದಾಗಿ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ವಿಧಾನಸೌಧದ ಆವರಣದಲ್ಲಿ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ರೈತರ ಗುಳೆ ತಡೆಯಲು ಮತ್ತು ಉದ್ಯೋಗ ಒದಗಿಸಲು ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಹೆಚ್ಚಿನ ಕೆಲಸಗಳನ್ನು ತಕ್ಷಣವೇ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಡಾ ಅಜಯ್ ಧರಮ್ ಸಿಂಗ್ ರಾಯಚೂರಿನಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜನೆ ಮಾಡಲಾಗಿರುವಂತಹ 220ನೇ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನದ ಭಾಗವಾಗಿ ಇಕೆಬಾನ ಪುಷ್ಪ ಭಾರತಿ ಹೂವಿನ ರಂಗೋಲಿ ತರಕಾರಿ ಕೆತ್ತನೆ ಸೇರಿದಂತೆ ವಿವಿಧ ಪ್ರದರ್ಶನಗಳು ಇಂದು ಉದ್ಘಾಟನೆಗೊಳ್ಳಲಿವೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ 2026ರ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 10 ಗಂಟೆಗೆ ಕೇಳಲಿದ್ದೀರಿ.

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯ ರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ್ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಹೃದಯ ಹೃದಯ ಚಿತ್ರಕ್ಕಾಗಿ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದರು. ಹಾಡಿಗೆ ಧ್ವನಿಯಾಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರು. ಮುಂಜಾನೆಯಿಂದಲೂ ಕೂಡ ವಿವಿಧ ಭಾರತೀಯ ಜೊತೆಯಾಗಿದ್ದೀರಿ, ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಹಾಯ್ ವಿವಿಧ ಭಾರತಿ ಅಂತ ಹೇಳಿದಿರಿ. ಶುಭೋದಯ, ವಿಭಾಕ, ಶುಭ ಮುಂಜಾನೆ, ನಾವು ನಿಮ್ಮ ಜೊತೆಯಾಗಿದ್ದೇವೆ. ಹ್ಯಾಪಿ ವೀಕೆಂಡ್ ಅಂತ ಹೇಳಿದ್ದೀರಾ, ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದೀರಾ, ಸೂಪರ್ ಹಿಟ್ ಪ್ರೋಗ್ರಾಮ್ ಅಂತ ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮ ಕೇಳಿ ಖುಷಿಯಾಯಿತು. ವಿಶ್ರಾಂತಿ ಪಡೆದ ದೇಹ ಮನಸ್ಸಿಗೆ ನವ ಚೈತನ್ಯ ನೀಡುವಂತಹ ಕಾರ್ಯಕ್ರಮ ನಾವು ವಿವಿಧ ಭಾರತೀಯ ಬಂಧುಗಳು ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ ಅಂತ ಎಲ್ಲ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಹೊನ್ನೂರಲ್ಲಿ ಅವರ ಸಂದೇಶ ಬಂದಿದೆ. ಕೌಸಲ್ಯ ಅವರು ಬನಶಂಕರಿಯಿಂದ, ಭಾಗ್ಯಲಕ್ಷ್ಮಿ ರಾಜಾಜಿ ನಗರದಿಂದ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಮಹಾಲಕ್ಷ್ಮಿ ಲೇಔಟ್ನಿಂದ ಎಸ್ ಜಗದೀಶ್ವರಾಚಾರ್ಯ ಅವರು, ಶಿವಗಂಗಾ ಹೆಬ್ಬಾಳದಿಂದ ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್, ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರತಪ್ಪ ಹೋಗಾರ್ ಅವರು, ಚಂದ್ರಲಾಲ್ ಅವರು ಕಲಬುರಗಿಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೂಡ ಗ್ರಾಮದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿಮನೆಯವರು, ಪದನ ಹೊಸಹಳ್ಳಿಯ ಬೋಪ್ಪ ವೆಂಕಟೇಶ್ ಅವರು ಸಂದೇಶದ ಜೊತೆಗೆ ಚಿತ್ರ ಕೂಡ ಕಳಿಸ್ಕೊಟ್ಟಿದ್ದಾರೆ. ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ, ಗೋಕಾಲ್ಕ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್ ಧನುಷ್ ದರ್ಶನ್ ರಾಜಶ್ರೀ ಪುಂಡಲೀಕ ಸಿದ್ದಲಿಂಗವ್ವ ಮನೆಯವರು, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಅರುಣ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಪೂರ್ಣಿಮಾ ಮಿಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಕಮತೇನಹಟ್ಟಿಯ ರಾಜು ರುಕ್ಮಿಣಿ ಕುಂಬಾರ್ ಅವರು, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿಯವರು, ಬನಹಟ್ಟಿಯ ಅಂಕುಶ್ ದೀಪಾ ಮಹಾದೇವ ಗುಮ್ಮಟಿ, ಆಮೇಲೆ ಚಂದ್ರಮತಿ ಪ್ರಕಾಶ್ ರಾಜಾಜಿ ನಗರದಿಂದ, ಚನ್ನಪ್ಪ ಜಿ ಪಿ ನಗರದಿಂದ, ಮತ್ತು ಅಂಜನಾ ಅವರು ಗಾಂಧಿ ಬಜಾರ್ನಿಂದ, ಎಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ, ಸುಜಾತ ಲಿಖಿತ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕಾ ರಾಜಾಜಿ ನಗರದಿಂದ, ಮಂಜುಳ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್ನಿಂದ, ಟಿ ಆರ್ ಮಿಲ್ ಗಣೇಶನ್ ಅವರು ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಶ್ರದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ, ಬೀದರ್ನ ಮುದ್ದ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಚಂದ್ರಶೇಖರ್ ಅವರು, ವೀರೇಶ್ ಬಿ ಕೊಣ್ಣೂರು ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶ ಕಳಿಸಿದ್ದಾರೆ. ಎಲ್ಲರೂ ಹೇಳ್ತಾ ಇರೋದೊಂದೇ, ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಅದರಲ್ಲೂ ಬೆಳಗಿನ ತಿರುಪತಿ ಬಾಲಾಜಿ ಗೋವಿಂದ ಕೃಷ್ಣ ಇಷ್ಟೆಲ್ಲ ಹೆಸರುಗಳಿರುವಂಥ ಕಲಿಯುಗ ದೈವ ಮಾಹಿತಿ ಭಕ್ತಿ ರಸವನ್ನು ಹರಿಸುವಂಥ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಖುಷಿಯಾಯಿತು ಅಂತ ಹೇಳಿದ್ದೀರಾ. ಮತ್ತೊಬ್ಬರು ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ, ಮತ್ತು ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಹಾಗೆಯೇ ಅದಿತಿ ಅಥರ್ವ ಸೀಮಾ ಮತ್ತು ಮೋಹನ್ ಬೀದರ್ ಬಸವಕಲ್ಯಾಣ ಎಲ್ಲದಗುಂಡಿ ಇಲ್ಲಿಂದ, ಭಾವಗೀತೆಗಳು ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಗಗನ್ ರಾಜ್ಕುಮಾರ್ ಮಾರಿಕಣ್ವೆ ಹಿರಿಯೂರು ಇವರು ಕೂಡ ಭಾವಗೀತೆಗಳು ಮನಕ್ಕೆ ಮುದ ನೀಡಿತು ಅಂತ ಹೇಳಿದ್ರೆ, ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ, ಕಲಾ ತಪಸ್ವಿ ರಾಜೇಶ್ ಅವರ ಮಾತುಗಳು ತುಂಬಾ ಚೆನ್ನಾಗಿತ್ತು, ದೇವರ ದುಡ್ಡು ಸಿನಿಮಾ ಮತ್ತು ಜಯಂತಿ ಶ್ರೀನಾಥ್ ಅವರ ಜೊತೆಗಿನ ಸಿನಿಮಾಗಳು, ವಿದ್ಯಾರಣ್ಯಪುರ ಅಲ್ಲೇ ಇದ್ದರು ಇವರು ಅಂತ ಹೇಳಿ ಇವರು ನೆನಪನ್ನು ಹಂಚಿಕೊಂಡಿದ್ದಾರೆ. ಬಸಯ್ಯ ಸ್ವಾಮಿ ಬೀದರ್ ಇಮಾಮಾಬಾದ್ ಇವರು ಹೇಳ್ತಾ ಇದ್ದಾರೆ, ಭಾವಗೀತೆಗಳು ಅವನ ಸೀರೆ ಮಡಚಿಲಾರೆ ಇದು, ಮತ್ತು ಕಸ ಹಾಕುವಂಥ ಜಾಹೀರಾತು ಹಾಕಿದರೆ ಅದು ಕೂಡ ಬಹಳ ಇಷ್ಟ ಆಯಿತು, ಧನ್ಯವಾದ ವಿವಿಧ ಭಾರತಿ ಅಂತ. ಇಳಕಲ್ ತಾಲೂಕು ಶ್ಯಾಮಮೂರ್ತಿಯವರ ಸಂದೇಶ ಬಂದಿದೆ. ಸುಜಯ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ಮುನಿ ಚೌಡಪ್ಪ ವಿದ್ಯಾಸಾಗರರಾಗಿ ಆಮೇಲೆ ಕಲಾ ತಪಸ್ವಿ ರಾಜೇಶ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳ್ತಾರೆ. ಪ್ರೇರಣಾ

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಮಗು ದಷ್ಟ ಪುಷ್ಟವಾಗಿ ಎಷ್ಟು ಮುದ್ದಾಗಿದ್ದಾನಲ್ಲ.
1: ಹೌದಕ್ಕ, ನನ್ ಬಾಳು ಬೆಳಗಿತ್ ನೋಡು.
0: ಇನ್ನ ಮಗುವಿನ ಬಾಳು ಬೆಳಗು, ನಿನ್ ಕರ್ತವ್ಯ ನಿಭಾಯಿಸು.
1: ಕರ್ತವ್ಯ? ಕರ್ತವ್ಯ ಅಂದ್ರೆ?
0: ಅಂದ್ರ ಕೂಸ್ಗೆ ನಿನ್ ಹಾಲು ಕುಡಿಸು.
1: ಡಬ್ಬಿ ಹಾಲು ಕುಡಿಸಿದ್ರು ಹಾಯಾಗ್ ಕುಡಿತಾನಲ್ಲ ಇವ.
0: ಅದನ್ ಬೇಡ, ನಿನ್ ಹಾಲೇ ಕುಡಿಸು.
1: ಅಕ್ಕ, ನನ್ ಆರೋಗ್ಯ ಸರಿ ಇಲ್ಲಲ್ಲ.
0: ಸುಶಿ, ತಾಯಿಯ ಮೊದಲ ಹಾಲು ನವಜಾತ ಶಿಶುವಿನ ಪಾಲಿಗೆ ಉತ್ತಮ ಆಹಾರವಾಗಿದ್ದುದು ಅದರ ಗುಣಮಟ್ಟಕ್ಕೆ ಸಾಟಿಯೇ ಇಲ್ಲ. ಈ ಹಾಲು ರೋಗಗಳ ವಿರುದ್ಧ ಹೋರಾಡಲು ಶಕ್ತಿ ನೀಡುತ್ತದ. ಇದರಲ್ಲಿ ಪ್ರೋಟೀನ್ ಮತ್ತು ಇದರ ಪೋಷಕ ತತ್ವಗಳು ಸಮೃದ್ಧವಾಗಿರ್ತವೆ. ತಾಯಿಯ ಹಾಲು ಮಕ್ಕಳ ಪಾಲಿಗೆ ಅಮೃತವಾಗಿದೆ. ಇದು ಮಕ್ಕಳ ಸುರಕ್ಷತೆಗೆ ಮೂಲ ಆಧಾರವಾಗಿದೆ.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದು ಚಿತ್ರಗೀತೆ ಕೇಳಿದ್ರಲ್ಲ, ಬೆಳ್ಳಿ ಮೋಡಗಳು ಚಿತ್ರದ ಹಾಡು, ಮನು ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ಕೆ ವಿ ರಾಜು ಅವರು ಬರೆದ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಸೆಕೆಂಡುಗಳ ಸಮಯವಾಗಿದೆ. ಆಗಸ್ಟ್ ತಿಂಗಳ 8 ಏನಾದರೂ ವಿಶೇಷತೆ ಇದೆಯಾ ಅಂತ ಚೆಕ್ ಮಾಡಿದ್ರೆ ಸಾಕಷ್ಟು ವಿಶೇಷಗಳನ್ನು ನಾವು ಆಗಸ್ಟ್ 8 ಗಮನಿಸಬಹುದು. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ, ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ ಎಲ್ಲಿಗೆ ಹೋಗಿದ್ದೆ ಅಂತ ಪುಟಾಣಿ ಪುಟ್ಟಬ್ಬ ಕೇಳ್ತಾನೆ. ಬೆಕ್ಕೆ ಹೇಳುತ್ತೆ, ಕಳ್ಳ ಕಳ್ಳ ಮುದ್ದಿನ ಮಳ್ಳ ಮೈಸೂರು ಅರಮನೆಗೆ ಹೋಗಿದ್ದೆ, ಅಲ್ಲಿ ರಾಜನ ಜೊತೆಗೆ ರಾಣಿ ಇದ್ದಳು ಅಂತಃಪುರದಲ್ಲಿ ಅಂತ. ಹೌದಾ, ಅಲ್ಲಿ ಇನ್ನೇನು ನೋಡಿದೆ ಹೇಳು ಅಂತ ಪುಟ್ಟ ಕೇಳ್ತಾನೆ. ಅಯ್ಯೋ, ಅಲ್ಲಿ ರಾಣಿ ಮಂಚದ ಕೆಳಗೆ ಚಿಲಿಪಿಲಿ ಅಂತ ಇದ್ದ ಇಲಿ ಕಂಡೆ ಅಂತೂ ಬೆಕ್ಕು. ಇದೊಂದು ಮಕ್ಕಳ ಪದ್ಯ. ನಿಜ, ಬೆಕ್ಕುಗಳು ಬರೀ ಸಾಕು ಪ್ರಾಣಿಗಳು ಮಾತ್ರ ಅಲ್ಲ, ಬೆಕ್ಕುಗಳು ನಮ್ಮ ಮನೆಯಲ್ಲಿ ಪ್ರೀತಿ ಸಂತೋಷವನ್ನು ತುಂಬುವಂಥ, ಒಂದು ಪಾಸಿಟಿವ್ ಎನರ್ಜಿ ಕೊಡುವಂಥ ಮುದ್ದಾದ ಜೀವಿಗಳು. ಆಗಸ್ಟ್ ತಿಂಗಳ 8 ಅಂತಾರಾಷ್ಟ್ರೀಯ ಬೆಕ್ಕುಗಳ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಬೆಕ್ಕುಗಳು, ಆ ಬೆಕ್ಕಿನ ಮೂಗು ಬಹಳ ಚೂಟಿ. ಬೆಕ್ಕಿನಲ್ಲಿ ಬಹಳಷ್ಟು ವಿಧಾನವನ್ನು, ಅಂದರೆ ಬಣ್ಣಗಳನ್ನು ಗುರುತಿಸಬಹುದು. ಬೆಕ್ಕುಗಳು ಆ ಒಂದು ಜಾಗದ ಜೊತೆಗೆ, ಟೆರಿಟರಿ ಅನ್ನುವ ಹಾಗೆ, ತಮ್ಮದೇ ಆದಂಥ ಒಂದು ಜಾಗದ ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ತವೆ. ಹಾಗೆ ತಮ್ಮ ಪ್ರದೇಶಕ್ಕೆ ಬೇರೆ ಪ್ರದೇಶದ ಬೆಕ್ಕುಗಳನ್ನು ಅವು ಬರೋದಕ್ಕೆ ಬಿಡೋದೇ ಇಲ್ಲ. ರಾತ್ರಿಯೆಲ್ಲ ಗರ್ ಗರ್ ಗರ್ ಗರ್ ಅಂತ ಸದ್ದು ಮಾಡ್ತಾ ಕಚ್ಚಾಡ್ತಾ ಬೇರೆ ಯಾವುದಾದ್ರೂ ಬೆಕ್ಕುಗಳು ಬಂದರೆ ಓಡಿಸ್ಬಿಡುತ್ತವೆ. ಬೆಕ್ಕು ಅಂದರೆ ಬಹಳಷ್ಟು ಜನಕ್ಕೆ ತುಂಬ ತುಂಬ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಬಹಳಷ್ಟು ಜನ 1, 2, 3, 4 ಅದಕ್ಕಿಂತ ಹೆಚ್ಚು ಬೆಕ್ಕುಗಳನ್ನು ಕೂಡ ಸಾಕೊಂಡು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಬಹಳಷ್ಟು ಜನರನ್ನು ನಾವು ಗಮನಿಸಬಹುದು. ಹಾಗಾಗಿ ಆಗಸ್ಟ್ 8 ಬೆಕ್ಕುಗಳ ದಿನ ಅಂಥೇಳಿ ಆಚರಿಸಲಾಗುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ನಂಬಿಕೆಯ ಮೇಲೆ ಬೆಕ್ಕುಗಳನ್ನು ಇಷ್ಟಪಡ್ತಾರೆ. ಕೆಲವರಿಗೆ ಬೆಕ್ಕು ತುಂಬ ತುಂಬ ತುಂಬ ಇಷ್ಟ ಆದರೆ ಇನ್ನು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಕೆಲವರು ಅವರದ್ದೇ ಆದಂತಹ ನಂಬಿಕೆಯ ಮೇಲೆ ಕೂಡ ಬೆಕ್ಕುಗಳನ್ನು ಗಮನಿಸ್ತಾರೆ, ಇಟ್ಕೊಳ್ತಾರೆ, ಇಷ್ಟಪಡ್ತಾರೆ. ಕೆಲವರು ಇಷ್ಟಪಡದೆ ಕೂಡ ಇರಬಹುದು. ಏನೇ ಆದರೂ ಕೂಡ ಮನೆಯಲ್ಲಿ ಕೆಲವರಿಗೆ ಬೆಕ್ಕಿನಂತಹ ಕೆಲವು ಪ್ರಾಣಿಗಳ ಜೊತೆಗೆ ಒಡನಾಟ, ಆ ಬೆಕ್ಕುಗಳ ಪ್ರೀತಿ ಇವೆಲ್ಲವೂ ಕೂಡ ತುಂಬ ಖುಷಿಯನ್ನು ಕೊಡುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ಬೆಕ್ಕುಗಳು ಅಂದರೆ ತುಂಬಾ ತುಂಬಾ ಇಷ್ಟ ಆಗುತ್ತೆ. ಎಲ್ಲೇ ಇದ್ದರೂ ಕೂಡ ಈಗ ತಾನೇ ಹೇಳಿದ ಹಾಗೆ, ಬೆಕ್ಕೆ ಬೆಕ್ಕೆ ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿ ತಮ್ಮ ಪ್ರೀತಿಯ ಬೆಕ್ಕು ಎಲ್ಲೇ ಇದ್ದರೂ ಕೂಡ ಹೋಗಿ ಕರ್ಕೊಂಡು ಬರೋದು ತುಂಬ ತುಂಬ ಖುಷಿ ಕೊಡುತ್ತೆ ಅನ್ನೋದು ಕೂಡ ನಮಗೆ ಗೊತ್ತೇ ಇದೆ. 8 ಆಗಸ್ಟ್ ತಿಂಗಳ 8 ಅಂತಾರಾಷ್ಟ್ರೀಯ ಬೆಕ್ಕುಗಳ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ.

0: ಹೋಗ್ಲಿ ಬಿಡ್ರಿ.
1: ಅಂತಾರಾಷ್ಟ್ರೀಯ ಬೆಕ್ಕುಗಳ ದಿನ ಅಂತ ಹೇಳಿ ಆಗಸ್ಟ್ 8ನೇ ತಾರೀಕು ಆಚರಣೆ ಮಾಡಲಾಗ್ತಾ ಇದೆ ಇಡೀ ಜಗತ್ತಿನಲ್ಲಿ. ಮನೆಯಲ್ಲೇ ಬೆಕ್ಕಿದ್ರೆ ಒಂದು ನಕಾರಾತ್ಮಕ ಶಕ್ತಿ ಸುಲಭವಾಗಿ ಬರೋದನ್ನ ತಡೆಯುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಬೆಕ್ಕಿನ ಕೂಗು ಕೆಲವರಿಗೆ ಖುಷಿ ಖುಷಿಯನ್ನು ತಂದರೆ ಇನ್ನು ಕೆಲವರಿಗೆ ಅದು ಅಶುಭ ಅಂತ ಕೂಡ ಹೇಳ್ತಾರೆ. ಅಂತಾರಾಷ್ಟ್ರೀಯ ಬೆಕ್ಕುಗಳ ದಿನದ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳು ಯಾರಾದರೂ ಬೆಕ್ಕನ್ನು ಕೊಡೋದಾದರೆ ನೀವು ಬೆಕ್ಕುಗಳನ್ನು ಕೂಡ ತಗೊಂಡು ಸಾಕಬಹುದು, ಅಥವಾ ಅವಕ್ಕೆ ಏನಾದರೂ ಬೇಕಾದಂಥ ಹೆಲ್ತ್ ಇರಬಹುದು, ಬೇರೆ ಬೇರೆ ಸೌಲಭ್ಯಗಳನ್ನು ಕೂಡ ಮಾಡಿಕೊಡಬಹುದು, ಅವಕ್ಕೆ ಬೇಕಾದಂಥ ಅನುಕೂಲಗಳನ್ನು ಕೂಡ ಮಾಡಿಕೊಡ್ಬೋದು. ಬೆಕ್ಕುಗಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅವಕ್ಕೆ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು, ಬೆಕ್ಕುಗಳ ಬಗ್ಗೆ ಒಂದಿಷ್ಟು ಪ್ರೀತಿ ವಿಶ್ವಾಸವನ್ನು ಕೂಡ ಇಟ್ಕೊಳ್ಳೋದ್ರ ಬಗ್ಗೆ ಗಮನ ಹರಿಸಬೇಕು. ಬೆಕ್ಕುಗಳ ಕಲ್ಯಾಣ ಮತ್ತು ರಕ್ಷಣೆ ಸುರಕ್ಷಿತ ದತ್ತು ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಜಾಗತಿಕವಾಗಿ ಒಂದಷ್ಟು ಅರಿವನ್ನು ಮೂಡಿಸುವ ಸಲುವಾಗಿ ಇಂಥ ಒಂದು ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಜೋಗಯ್ಯ ಚಿತ್ರದ ಗೀತೆ ಕೇಳಿದ್ರಿ. ಕೈಲಾಶ್ ಖೇರ್, ಶ್ರೇಯಾ ಘೋಷಾಲ್, ವಿಜಯ್ ಪ್ರಕಾಶ್ ಅವರು ಹಾಡಿದ್ದು. ಪ್ರೇಮ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು.
2: ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ.
3: ಭೂಮಿಯ ಮೇಲಿರುವ ಸಕಲ ಜೀವಕೋಟಿಗಳಿಗೂ ಆಶ್ರಯವನ್ನು ನೀಡುತ್ತಿರುವ ಭೂಮಾತೆಯಲ್ಲೂ ನಾವು ತಾಯಿಯ ಎಲ್ಲ ಗುಣಗಳನ್ನು ಕಾಣುತ್ತೇವೆ.
4: ಪ್ರತಿದಿನವೂ ಅವಳನ್ನ ತುಳಿಯುತ್ತೇವೆ, ಅಗಿಯುತ್ತೇವೆ, ಗಾಯ ಮಾಡುತ್ತೇವೆ, ಕಡಿಯುತ್ತೇವೆ ಮತ್ತು ಒಡ ಹುಟ್ಟಿದ ಇತರ ಜೀವಿಗಳನ್ನು ನಿಷ್ಕಾರಣವಾಗಿ ಕೊಲ್ಲುತ್ತೇವೆ.
2: ನನ್ನಂತೆ ನಿನ್ನಂತೆ ಪ್ರಾಣಿಗಳಲು ಜೀವವಿದೆ.
3: ಆದರೂ ಭೂತಾಯಿ ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮನ್ನು ಉದಾರ ಮನಸ್ಸಿನಿಂದ ಕ್ಷಮಿಸುತ್ತಾಳೆ.
4: ಇದು ಎಲ್ಲಿಯವರೆಗೆ ಎಂದು ನಾವು ಯೋಚಿಸಬೇಕಾದ ಸಮಯ ಬಂದಿದೆ.
2: ನಮ್ಮ ಹಾಗೆ ಅವಕ್ಕೂ ಕೂಡ ನಲಿವು ಇದೆ, ನೋವು ಇದೆ.
3: ನಾವೆಲ್ಲ ಕೈಗೂಡಿಸೋಣ. ಜಗತ್ತಿನಲ್ಲಿರುವ ಜೀವದ ಪ್ರತಿ ಅಣು ಅಣುವು
4: ಸುಖದಿಂದ ಶಾಂತಿಯಿಂದ ಸಹ ಬಾಳ್ವೆ ನಡೆಸುವಂತೆ ಮಾಡೋಣ.

ಇನ್ನು ಆಗಸ್ಟ್ 8ನೇ ತಾರೀಕು ಅಂದರೆ 1929 ಆಗಸ್ಟ್ 8ರಂದು ಜನಿಸಿದವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಭಾರತೀಯ ವಿದ್ಯಾಭವನದ ನಿರ್ದೇಶಕರಾಗಿದ್ದವರು. ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನುವುದು ಅವರ ನಿಲುವಾಗಿತ್ತು. ಇವರು ಮತ್ತೂರು ಕೃಷ್ಣಮೂರ್ತಿಗಳು. ಹೌದು, ಆಗಸ್ಟ್ 8 ಮತ್ತೂರು ಕೃಷ್ಣಮೂರ್ತಿಗಳ ಜನ್ಮದಿನ ಕೂಡ. ಹೌದು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಸಂಸ್ಕೃತ, ವೇದ, ಉಪನಿಷತ್ತುಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದರು. ಒಂದು ರೀತಿಯಲ್ಲಿ ದೇಶದ ಸಾಂಸ್ಕೃತಿಕ ರಾಯಭಾರಿ ಅನ್ನುವ ಹಾಗೆ ಕೆಲಸ ಮಾಡಿದವರು ಮತ್ತೂರು ಕೃಷ್ಣಮೂರ್ತಿಗಳು. 1929 ಆಗಸ್ಟ್ 8 ಅವರ ಜನ್ಮದಿನ. ಅಕ್ಟೋಬರ್ 5 2011 ನಮ್ಮನ್ನು ಅಗಲಿದರು ಮತ್ತೂರು ಕೃಷ್ಣಮೂರ್ತಿಗಳು.

ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ರು. ಸಾಮ್ರಾಟ್ ಚಿತ್ರದ ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಲ್ಗುಡಿ ಶುಭ ಅವರ ಧ್ವನಿಯಲ್ಲಿ ಕೇಳಿಬತ್ತು.

0: ಹೌದು, ವಿವಿಧ ಭಾರತಿಯೇ ನಮ್ಮ ಉಸಿರು, ಪ್ರೀತಿಯೇ ನಮ್ಮ ಉಸಿರು ಕೂಡ. ಹೌದು, ಚಿನ್ನ, ಬೆಳ್ಳಿ, ವಜ್ರ, ಕೆಂಪು, ಮುತ್ತು, ಹವಳ, ಯಾವುದು ಕೂಡ ನಮಗೆ ಖುಷಿ ಕೊಡೋದಿಲ್ಲ, ಸಂತೋಷ ಕೊಡೋದಿಲ್ಲ. ವಿವಿಧ ಭಾರತಿ ಜೊತೆಯಾಗಿ ವಿವಿಧ ಭಾರತಿ ಹಾಡುಗಳನ್ನು ಕೇಳೋದು, ವಿವಿಧ ಭಾರತಿಯಿಂದ ಮಾಹಿತಿಯನ್ನು ತಿಳ್ಕೊಳ್ಳೋದು ನಮಗೆ ಯಾವಾಗಲೂ ಖುಷಿ ಕೊಡುತ್ತೆ ಅಂತ ಹೇಳಿ ತುಂಬ ಜನ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಏಕ್ತಾನೆ ಕೇಳಿದ್ರಿ ಕರ್ಣ ಚಿತ್ರದ ಹಾಡು ಪ್ರೀತಿಯೇ ನನ್ನ ಉಸಿರು. ಇದು ಉಪೇಂದ್ರ ಜಿ ಉದಯಶಂಕರ್ ಅವರು ಬರೆದದ್ದು, ಎಂ ರಂಗರಾವ್ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿ ಆಕಾಶವಾಣಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 9:01:50 ಸಮಯ ಆಗಿದೆ. ಇನ್ನೀಗ ಕಾರ್ಯಕ್ರಮ ಇಂದಿನ ವಿಶೇಷ. ಇಂದಿನ ವಿಶೇಷ, ಈ ದಿನ ಆಗಸ್ಟ್ ತಿಂಗಳ 8ನೇ ತಾರೀಕು. ಹೌದು, ಆಗಸ್ಟ್ 8ನೇ ತಾರೀಕಿನಲ್ಲಿ ನಾವಿದ್ದೇವೆ. ಬರುವ ಶನಿವಾರ ಅಂದರೆ ಅಂದಾಗ 15ನೇ ತಾರೀಕು, ಆಗಸ್ಟ್ 15. ಅದರಲ್ಲೂ ವಿಶೇಷವಾಗಿ ಆಗಸ್ಟ್ ತಿಂಗಳು ಅಂದ್ರೇ ನಮಗೆಲ್ಲ ಬಹಳ ಖುಷಿ, ಸಂತೋಷ. ಆಗಸ್ಟ್ ತಿಂಗಳಲ್ಲಿ ಶಾಲೆ, ಕಾಲೇಜು, ಆಫೀಸು, ಸಾರ್ವಜನಿಕರು, ಹಿರಿಯರು, ಕಿರಿಯರು ಅನ್ನದೇ ಹೆಮ್ಮೆಯಿಂದ ದೇಶದ ಧ್ವಜವನ್ನು, ದೇಶಭಕ್ತಿಯನ್ನು, ರಾಷ್ಟ್ರಗೀತೆಯನ್ನು ಎದೆಯೊಬ್ಬಿಸಿ ಹಾಡುವಂತಹ ಸಂದರ್ಭ. 1947 ಆಗಸ್ಟ್ 15ಕ್ಕೆ ಬ್ರಿಟಿಷರಿಂದ ಭಾರತ ಮುಕ್ತವಾಯಿತು. ಅದಕ್ಕಾಗಿ 106 ವರ್ಷಗಳ ಕಾಲ ಹೋರಾಟವನ್ನು ಕೂಡ ಮಾಡಬೇಕಾಯಿತು. ಅಷ್ಟೇ ಅಲ್ಲ, ಆಗಸ್ಟ್ ತಿಂಗಳು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಖುಷಿ ಒಂದರಿಂದನೇ ಶುರುವಾಗುತ್ತೆ. ಜೊತೆಗೆ ಪ್ರಕೃತಿ ಕೂಡ ಆ ಸಂತೋಷಕ್ಕೆ ನಮಗೆ ಸಾಥ್ ಕೊಡುತ್ತೆ. ಆಗಸ್ಟ್ ಅಂದರೆ ಒಂದು ರೀತಿ ಭರ್ತಿ ಮಳೆಗಾಲ ಅಂತಲೇ ಹೇಳಬೇಕು. ನೆಲವೆಲ್ಲ ಹಸಿರಾಗಿರುತ್ತೆ, ರೈತ ಭೂಮಿಗೆ ಬೆಳೆ ಬಿತ್ತಿರ್ತಾನೆ. ಜೊತೆಗೆ ಸಾಲು ಸಾಲು ಹಬ್ಬಗಳ ಸಡಗರ, ಸಂಭ್ರಮ. ಮುಂದೆ ಬರುವಂಥ ದಸರಾಗೆ ಕೂಡ ಒಂದಷ್ಟು ತಯಾರಿಗಳು ಕೂಡ ಆರಂಭ ಆಗುತ್ತೆ. ಆಷಾಢ ಮಾಸ ಕಳೆದು ಶ್ರಾವಣದ ಒಂದು ಸ್ವಾಗತಕ್ಕಾಗಿ ಇಡೀ ಜಗತ್ತು ಕಾಯ್ತಾ ಇರುತ್ತೆ. ಸದ್ಯಕ್ಕೆ ಅಲ್ಲಲ್ಲಿ ಮಳೆ ಬರ್ತಾ ಇದೆ ಅನ್ನೋದು ಕೂಡ ಬಹಳ ಖುಷಿಯ ವಿಷಯ. ಜೂನ್, ಜುಲೈ, ಆಗಸ್ಟ್ ತಿಂಗಳು ಅಂದರೆ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಹಳಷ್ಟು ಘಟನಾವಳಿಗಳು ನಡೆದು ಕೊನೆಗೆ ಆಗಸ್ಟ್ 15, 1947 ನಾವು ಸ್ವಾತಂತ್ರ್ಯವನ್ನು ಪಡ್ಕೊಳ್ತೇವೆ. ಅದರ ಹಿಂದೆ, ಸ್ವಾತಂತ್ರ್ಯ ಸಂಗ್ರಾಮದ ಹಿಂದೆ ಬಹಳಷ್ಟು ಕಥೆಗಳಿದೆ. ಆ ಒಂದು ಕಥೆಗಳ ಪೈಕಿ ಒಂದು ಕಥೆ, ಒಂದು ಐತಿಹಾಸಿಕ ಘಟನೆ ಅಂತ ಹೇಳಿದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಒಂದು ಚಳುವಳಿ, ಒಂದು ಮೂಮೆಂಟ್ ಏನು ನಡೀತಲ್ಲ ಆಗಸ್ಟ್ 8, ಇದು ಬಹಳ

ವಿಶೇಷತೆ ಬ್ರಿಟಿಷರನ್ನ ಭಾರತದಿಂದ ಬಿಟ್ಟು ಓಡಿಸಬೇಕು. ಒಂದು ಐತಿಹಾಸಿಕ ದಿನ. ಸುಮಾರು 200 ವರ್ಷಗಳ ಬ್ರಿಟಿಷರ ಆಡಳಿತದಿಂದ ಗಾಂಧೀಜಿಯವರು ಮಾಡು ಅಥವಾ ಮಡಿ, ಡೂ ಆರ್ ಡೈ, ಕರೋ ಯಾ ಮರೋ ಅಂತ ಹೇಳಿ ಜನರಿಗೆ ಕರೆ ಕೊಟ್ಟಿದ್ದು ಬ್ರಿಟಿಷರೇ, ಸಾಕು ನೀವು ಇನ್ನು ನಮ್ಮ ದೇಶದಿಂದ ಹೊರಡಿ, ಹೊರಟೋಗಿ ಇಲ್ಲಿಂದ ಅಂತ ಹೇಳಿದ್ದು, ಸಾರಿದ್ದು ಆಗಸ್ಟ್ 8ಕ್ಕೆ.

AK-56 ಚಿತ್ರದ ಹಾಡು ನೀವು ಕೇಳಿದ್ದು. SM ಅಶೋಕ್ ಅವರು ಬರೆದಿದ್ರು. ಅಭಿಮಾನ್ ಜಿ ರಾಯ್ ಅವರ ಸಂಗೀತ ಸಂಯೋಜನೆ ಇತ್ತು. LR ರಾಮಾನುಜನ್ ಮತ್ತು ಅವಿನಾಶ್ ಚಬ್ಬಿಯವರು ಗೀತೆಗೆ ಧ್ವನಿಯಾಗಿದ್ದರು.

ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ಮಹತ್ವದ್ದು ಕ್ವಿಟ್ ಇಂಡಿಯಾ ಚಳವಳಿ. ಅಂದರೆ ಕ್ವಿಟ್ ಇಂಡಿಯಾ ಚಳವಳಿ ಅನ್ನೋದು ಬ್ರಿಟಿಷರನ್ನು ಭಾರತ ಬಿಟ್ಟು ತೊಲಗಿ ಬಿಟ್ಟು ಹೋಗಿ ನಮ್ಮ ದೇಶವನ್ನು ಅಂತ ಹೇಳಿ ಒಂದು ಆಗ್ರಹ ಮಾಡಿದಂತಹ ಬಹಳ ದೊಡ್ಡ ಆಂದೋಲನ. ಗಾಂಧೀಜಿಯವರ ಕರೆಗೆ ಒಗೊಟ್ಟು ಇಡೀ ದೇಶವೇ ಬ್ರಿಟಿಷರ ಆಡಳಿತದ ವಿರುದ್ಧ ಎದ್ದು ನಿಂತಿತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಬ್ರಿಟಿಷ್ ಸರ್ಕಾರದ ಆಡಳಿತದಲ್ಲಿದ್ದ

0: ಅಂತಹ ಬಹಳಷ್ಟು ಭಾರತೀಯ ಉದ್ಯೋಗಿಗಳು ಕೂಡ ಕ್ವಿಟ್ ಇಂಡಿಯಾ ಚಳವಳಿಗೆ ಬೆಂಬಲವನ್ನ ನೀಡಿದ್ರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಆಗ್ರಹವನ್ನ ಆಂದೋಲನದ ಹಾಗೆ ಕೈಗೊಂಡ್ರು.
1: ಮನುಷ್ಯ ಜಾತಿ ತಾನೊಂದೇ ವಲಂ ಎಂದ ಕವಿ ಪಂಪ.
2: ಜಾತಿ ಮತ ಪಂಥಗಳ ತಾರತಮ್ಯ ಇರುವಲ್ಲಿ ಮಾನವೀಯತೆ ಇರಲಾರದು.
1: ಗಂಡು ಹೆಣ್ಣೆಂಬ ತರತಮ ಭಾವವನ್ನು ತೊರೆಯೋಣ.
2: ಮೇಲು ಕೀಳು ಬಡವ ಬಲ್ಲಿದ ಎಂಬ ಭಾವವನ್ನು ದೂರವಿಡೋಣ.
1: ನಾವೆಲ್ಲ ಒಂದು ಎಂಬ ಸಮಾನತೆಯ ಭಾವವನ್ನು ಬೆಳೆಸಿಕೊಳ್ಳೋಣ.
2: ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದನ್ನು ಕಲಿಯೋಣ.

ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಗಾಂಧೀಜಿಯವರು ಕರೆ ಕೊಟ್ಟಾಗ ಬ್ರಿಟಿಷ್ ಆಡಳಿತದಲ್ಲಿದ್ದಂತಹ ಬಹಳಷ್ಟು ಭಾರತೀಯ ಉದ್ಯೋಗಿಗಳು ಕೂಡ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸಿದ್ರು. ಭಾರತೀಯರ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಬ್ರಿಟಿಷರು ಹತ್ತಿಕ್ಕುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಪ್ರಯತ್ನ ಮಾಡಿದಾಗ ಸ್ವಲ್ಪ ಅದರಲ್ಲಿ ಯಶಸ್ವಿ ಆದರೂ ಕೂಡ ಆದರೆ ಈ ಜನರಲ್ಲಿ ಹತ್ತಿದ್ದಂತಹ ಕಿಚ್ಚು ಏನು, ಬ್ರಿಟಿಷರನ್ನು ಇಲ್ಲಿಂದ ಓಡಿಸಲೇಬೇಕು, ನಮಗೆ ನಮ್ಮದೇ ಆದಂತಹ ಸ್ವಾತಂತ್ರ್ಯ ಬೇಕು, ನಮ್ಮ ದೇಶವನ್ನು ನಮಗೆ ಬಿಟ್ಕೊಡಿ ಎನ್ನುವಂತಹ ಕೂಗಿತ್ತಲ್ಲ, ಆ ಒಂದು ಕಿಚ್ಚನ್ನು ಆ ಕೂಗನ್ನು ಅಳಿಸಿ ಹಾಕಲಿಕ್ಕೆ ಬ್ರಿಟಿಷರಿಗೆ ಸಾಧ್ಯನೇ ಆಗಲಿಲ್ಲ. ಆಗ ಅವರಿಗೆ ದೇಶವನ್ನು ಭಾರತೀಯರಿಗೆ ಒಪ್ಪಿಸಿ ಹೋಗಲೇಬೇಕು ಅನ್ನುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬಂತು. ಅವರು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗೋದಕ್ಕೆ ಸಜ್ಜಾಗಿದ್ದಂತೂ ಹೌದು. ಅಂದರೆ ಎರಡನೇ ವಿಶ್ವ ಮಹಾಯುದ್ಧದ ಸಂದರ್ಭದಲ್ಲಿ ಜರ್ಮನಿ, ಇಟಲಿ ಮತ್ತು ಜಪಾನ್ ದೇಶಗಳ ಮಧ್ಯೆ ನಡೆದಂಥ ಒಂದು ಮೈತ್ರಿ, ಮತ್ತು ಬೇರೆ ಬೇರೆ ದೇಶಗಳೆಲ್ಲ ಒಂದು ಕಡೆ ಸೇರಿ ಒಂದು ರೀತಿಯ ಮೈತ್ರಿಯನ್ನು ಮಾಡಿಕೊಂಡು ಯುದ್ಧ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ 1939 ಯುದ್ಧ ನಡೆದಂಥ ಸಂದರ್ಭದಲ್ಲಿ ಬ್ರಿಟನ್ ದೇಶದ ಆಡಳಿತದ ಭಾಗವಾಗಿದ್ದಂತಹ ಭಾರತವನ್ನು ಕೂಡ ಇದರ ಜೊತೆಗೆ ಸೇರಿಸ್ಕೊಳ್ತಾರೆ. ಇದು ದೇಶದ ನಾಯಕರಿಗೆ, ಗಾಂಧೀಜಿ ಸೇರಿದ ಹಾಗೆ ಬಹಳಷ್ಟು ಹೋರಾಟಗಾರರಿಗೆ ಬಹಳ ಅಸಮಾಧಾನವನ್ನು ಉಂಟು ಮಾಡಿತು. ಭಾರತೀಯರನ್ನು ಕೇಳದೇನೆ ಇಂಥ ಒಂದು ಜಾಗತಿಕ ಯುದ್ಧದಲ್ಲಿ ತಮ್ಮನ್ನು ಸೇರಿಸ್ಕೊಂಡಿದ್ದು ಅವ್ರಿಗೆಲ್ರಿಗೂ ಇಷ್ಟ ಆಗದೆ, ನಿಮ್ಮ ಸಹವಾಸವೇ ಬೇಡ, ಭಾರತ ದೇಶ ನಮ್ಮದು, ಇಲ್ಲಿ ನಾವು ಆಡಳಿತ ಮಾಡಿಕೊಳ್ತೇವೆ, ನೀವಿಲ್ಲಿರಬೇಡಿ, ನೀವು ನಿಮ್ಮ ಪಾಡಿಗೆ ಇಲ್ಲಿಂದ ಕಾಲು ತೆಗಿರಿ, ನಿಮ್ಮಷ್ಟಕ್ಕೆ ನೀವು ಹೊರಟುಬಿಡಿ, ನಿಮ್ಮ ಸಹವಾಸವೇ ಬೇಡ ಅಂತ ಹೇಳಿ ಆ ಒಂದು ಚಳವಳಿ ಜೋರಾಗೋದಕ್ಕೆ ಕೂಡ ಕಾರಣ ಆಯಿತು.

0: ನಡಮಾತೆಯ ಮಕ್ಕಳಿರ.
1: ನಾಂದಿ ಚಿತ್ರದ ಗೀತೆ ಕೇಳಿದ್ರಿ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ, ಟಿ ಆರ್ ಜಯದೇವ್ ಮತ್ತು ಬೆಂಗಳೂರು ಲತಾ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಆಗಸ್ಟ್ 8 ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಪ್ರಮುಖವಾದ ಚಳವಳಿ ಕ್ವಿಟ್ ಇಂಡಿಯಾ ಮೂಮೆಂಟ್ ನಡೆದಿದ್ದು. ಈಗಾಗಲೇ ಮಾತಾಡ್ತಾ ಹೇಳ್ತಾ ಇದ್ವಿ, ದೇಶದ ಅಂದರೆ ಭಾರತದ ನಾಯಕರ ಅನುಮತಿ ಇಲ್ಲದೆ ಜಾಗತಿಕ ಯುದ್ಧದಲ್ಲಿ ಭಾರತವನ್ನು ಸೇರಿಸಿಕೊಂಡಿದ್ದು ಇಲ್ಲಿಯ ನಾಯಕರಿಗೆ ಅಸಮಾಧಾನವನ್ನು ತಂತು. ಮತ್ತು ಬ್ರಿಟಿಷರ ಆಡಳಿತದಲ್ಲಿದ್ದಂತಹ ಭಾರತೀಯ ಸೈನಿಕರು ಕೂಡ ಈ ಒಂದು ಜಾಗತಿಕ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ

ಹಿಂಜರಿತಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಭಾರತೀಯರ ಜೊತೆಗೆ ಯಾವುದೇ ರೀತಿ ಮಾತುಕತೆ ನಡೆಸದೆ ಬ್ರಿಟನ್ ತಮ್ಮನ್ನು ಕೂಡ ಈ ಯುದ್ಧದಲ್ಲಿ ಒಳಗೊಳ್ಳುತ್ತಾ ಇದೆ ಅಂತ ಹೇಳಿ ಸೈನಿಕರು ಕೂಡ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಒಂದು ರೀತಿ ಮೀನಾಮೇಷವನ್ನು ಎಣಿಸ್ತಾ ಇದ್ದರು. ಯುದ್ಧದಲ್ಲಿ ಸಂಕಷ್ಟ ಅನುಭವಿಸ್ತಾ ಇದ್ದಂತಹ ಬ್ರಿಟನ್ನರಿಗೆ, ಅಂದರೆ ಬ್ರಿಟಿಷರಿಗೆ, ಭಾರತೀಯರು ಈ ರೀತಿಯ ಒಂದು ಅಸಹಕಾರವನ್ನು ನೀಡ್ತಾ ಇದ್ದಿದ್ದು ಇನ್ನಷ್ಟು ಸಮಸ್ಯೆಗೆ ಗುರಿ ಮಾಡಿತು ದೇಶದ ಸೈನಿಕರು ಮತ್ತು ಇಲ್ಲಿಯ ಜನ. ಹೀಗೆ ಅಸಮಾಧಾನ ಆಗಿರೋದನ್ನು ಗಮನಿಸಿ ಅವರೇನು ಮಾಡ್ತಾರೆ, 1942 ಭಾರತವನ್ನು ಇದಕ್ಕೆ ಒಪ್ಪಿಸಬೇಕು, ನಮಗೆ ಸಹಕಾರ ಕೊಡಿ, ಯುದ್ಧ ಮುಂತಾದ ಕೆಲಸಗಳಲ್ಲಿ ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಒಂದು ಮಾತುಕತೆಯನ್ನು ಮಾಡ್ತಾರೆ. ಮಾತುಕತೆಯಲ್ಲಿ ಈ ಯುದ್ಧ ಎಲ್ಲ ಮುಗಿದ ಮೇಲೆ ನಿಮ್ಮೆಲ್ಲ ಬೇಡಿಕೆಗಳನ್ನು ನಾವು ಪರಿಗಣಿಸ್ತೇವೆ, ನಿಮಗೆ ಬೇಕಾದಂತಹ ಸ್ವಯಂ ಆಡಳಿತದ ಒಂದು ಅವಕಾಶವನ್ನು ಕೂಡ ನಾವು ಕೊಡ್ತೇವೆ, ಯುದ್ಧ ಮುಗಿಯೋವರೆಗೂ ನೀವು ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಕೇಳ್ತಾರೆ. ಆದರೆ ಇವರ ಒಂದು ಬೇಡಿಕೆಯನ್ನು ಇಲ್ಲಿ ನಮ್ಮ ದೇಶದಲ್ಲಿ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಇವರು ಕೊಟ್ಟದ್ದು, ಇವರು ಇದಕ್ಕಿಂತ ಮೊದಲೇ ನೀವು ಎಷ್ಟೊಂದು ಹೇಳಿದಿರಿ ಇದೇ ಥರ, ಹಾಗಾಗಿ ಮೊದಲು ಇಟ್ಟಿದ್ದಂತಹ ಬೇಡಿಕೆಗಳನ್ನೇ ನೀವು ಈಡೇರಿಸಿಲ್ಲ. ನಾವು ಒಂದು ಹೇಳಿದ್ರೆ ನೀವು ಒಂದು ಕೇಳ್ತೀರಿ. ನಿಮ್ಮ ಈ ಒಂದು ಒಡೆದು ಆಳುವಂತಹ ನೀತಿ ಮುಂದೆ ಮುಂದೆ ಹೋಗ್ತಾನೆ ಇರುತ್ತೆ. ಹಾಗಾಗಿ ನಾವು ನಿಮಗೆ ಯಾವುದೇ ರೀತಿಯ ಸಹಕಾರವನ್ನು ಕೊಡೋದಿಲ್ಲ. ನಮಗೆ ಪೂರ್ಣವಾದ ಸಂಪೂರ್ಣ ಸ್ವರಾಜ್ಯ ಸಿಗುವವರೆಗೂ ನಿಮಗೆ ಯಾವುದೇ ರೀತಿ ಸಹಕಾರವನ್ನು ನಾವು ಕೊಡೋದಿಲ್ಲ ಅಂತ ಹೇಳಿ ತಮ್ಮ ತೀರ್ಮಾನವನ್ನು ಹೇಳ್ತಾರೆ. ಯಾವಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಗಾಂಧೀಜಿಯವರು ಕರೆ ಕೊಡ್ತಾರೆ, ಸತ್ಯಾಗ್ರಹ ಮಾಡ್ತಾರೆ, ಹಿಂಸಾತ್ಮಕವಾದಂತಹ ಒಂದು ಹೋರಾಟಕ್ಕೆ ಅವರು ಕರೆ ಕೊಟ್ಟ ಮೇಲೆ ಮತ್ತೆ ಈ ಒಂದು ಮಾತುಕತೆ 1942 ಕ್ರಿಪ್ಸ್ ಆಯೋಗದ ಮಾತುಕತೆ ಮುರಿದು ಬಿದ್ದ ಮೇಲೆ ಈ ಒಂದು ಹೋರಾಟಕ್ಕೆ ಇನ್ನಷ್ಟು ಬಲ ಬರುತ್ತೆ. ಬಲ ಬಂದಾದ ನಂತರ 1942 ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿ, ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಬ್ರಿಟಿಷರನ್ನು ಮತ್ತಷ್ಟು ಒತ್ತಾಯಿಸ್ತಾರೆ. ಇದಕ್ಕೆ ಆಗಸ್ಟ್ ಕ್ರಾಂತಿ ಅಂತ ಕೂಡ ಕರೆಯಲಾಗುತ್ತೆ.

ಜಯ ಜಯ ಜಯ ಹೇ ಅಂತ ಹೇಳಿ ಒಂದು ದೇಶಭಕ್ತಿ ಗೀತೆಯನ್ನ ನೀವು ಕೇಳಿದ್ರಿ. ಭಾರತದ ರತ್ನ ಚಿತ್ರದ ಗೀತೆ, ಜಯದೇವ್ ಕುಮಾರ್ ಅವರು ಬರೆದದ್ದು. ಆರ್ ಸುದರ್ಶನ ಅವರ ಸಂಗೀತ ಇತ್ತು. ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಉಪಾಸನೆ ಚಿತ್ರದ ಹಾಡು ಕೂಡ ಕೇಳಿದ್ರಿ. ವಿಜಯ ನರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಆಗಸ್ಟ್ ತಿಂಗಳ 8ನೇ ತಾರೀಕು, ಇನ್ನೇನು ಬರುವ ಶನಿವಾರ ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಬಂದಂಥ ಸಮಯ. ಆಗಸ್ಟ್ ತಿಂಗಳು ಅಂದರೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟದ ಘಟನಾವಳಿಗಳು ನಡೆದಂತಹ ದಿನ. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಘಟನಾವಳಿಗಳು ನಡೆದದ್ದು ಅಂತ ಹೇಳಿದಾಗ, ವಿಶೇಷವಾಗಿ ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಏನಿದೆಯಲ್ಲ, ಇದು 200 ವರ್ಷಗಳ ಬ್ರಿಟಿಷರ ಆಡಳಿತವನ್ನು ಕಡೆಗಾಣಿಸಬೇಕು, ಮಾಡು ಅಥವಾ ಮಡಿ, ಡೂ ಆರ್ ಡೈ ಅಂತ ಹೇಳಿ ಗಾಂಧೀಜಿಯವರು ಒಂದು ಕರೆಯನ್ನು ಕೊಡ್ತಾರೆ. ಜಾಗತಿಕ ಯುದ್ಧದಲ್ಲಿ ಭಾರತವನ್ನು ಕೂಡ ಸೇರಿಸಿಕೊಂಡಿದ್ದು, ಈ ಒಂದು ಯುದ್ಧದಲ್ಲಿ ನಮ್ಮ ಸೈನಿಕರು ಭಾಗವಹಿಸದೇ ಇದ್ದದ್ದು, ಇದೆಲ್ಲವನ್ನು ಗಮನಿಸಿ ಒಂದು ಮಾತುಕತೆ ಮಾಡ್ತಾರೆ. ಮಾತುಕತೆಯಲ್ಲಿ ಬ್ರಿಟಿಷರ ಮಾತುಗಳನ್ನು, ಅವರ ಹೇಳಿದಂತಹ ನೀತಿಗಳನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ನಿಮ್ಮ ಒಡೆದು ಆಳುವ ನೀತಿ ನಮಗೆ ಬೇಡ ಅಂತ ಹೇಳಿ ಬ್ರಿಟಿಷರಿಗೆ ಯಾವುದೇ ರೀತಿಯ ಸಹಕಾರವನ್ನು ಕೊಡದೇ ಇರೋದಕ್ಕೆ ಅಸಹಕಾರವನ್ನು ಮುಂದುವರಿಸ್ತಾ ಹೋಗುತ್ತೆ ನಮ್ಮ ದೇಶದ ನಾಯಕರ ಗುಂಪು. ಇದನ್ನು ಆಗಸ್ಟ್ ಕ್ರಾಂತಿ ಅಂತ ಕೂಡ ಕರೆಯಲಾಗುತ್ತೆ. ಆಗಸ್ಟ್ ಕ್ರಾಂತಿ ಅಂತಲೇ ಹೋರಾಟ ಮತ್ತೆ ಮುಂದುವರಿಯುತ್ತೆ. ಹೀಗೆ ಒಂದು ಅಧಿಕಾರಕ್ಕಾಗಿ ಅಂದರೆ ಬ್ರಿಟಿಷರನ್ನು ಇಲ್ಲಿಂದ ಓಡಿಸಬೇಕು, ನಮಗೆ ಅಧಿಕಾರವನ್ನು ಕೊಡಿ, ನಮ್ಮ ದೇಶದ ಆಡಳಿತವನ್ನು ನಾವು ಮಾಡಿಕೊಳ್ತೇವೆ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಗಾಂಧೀಜಿಯವರು ನೀವಿಲ್ಲಿಂದ ಹೊರಡಿ ಅಂತ ಹೇಳ್ತಾರೆ. ಹೀಗೆ ಎರಡನೇ ಮಹಾಯುದ್ಧದ ಬಿಸಿಯಲ್ಲೂ ಕೂಡ ಭಾರತ ದೇಶದೊಳಗಿರುವಂಥ ಒಂದು ಆಂತರಿಕ ಬಂಡಾಯವನ್ನು, ಹೋರಾಟ ಏನು ನಡೀತಾ ಇರುತ್ತೆ, ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರನ್ನು ಕಳಿಸ್ಬೇಕು ಅಂತ, ಈ ಒಂದು ಚಳುವಳಿಯನ್ನು ಹೇಗಾದರೂ ಮಾಡಿ ಹತ್ತಿಕ್ಕಬೇಕು, ಹೇಗಾದರೂ ಮಾಡಿ ಇವ್ರನ್ನೆಲ್ಲ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಬ್ರಿಟಿಷರು ಕ್ವಿಟ್ ಇಂಡಿಯಾ ಚಳುವಳಿಯ ಎಲ್ಲ ನಾಯಕರನ್ನು ಕೂಡ ಬಂಧಿಸಿ ಅವರನ್ನು ಜೈಲಲ್ಲಿ ಇಡುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಆದರೂ ಕೂಡ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಬರೀ ನಾಯಕರಿಗೆ ಮಾತ್ರ ಸೀಮಿತ ಆಗದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಇಡೀ ದೇಶದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೆಯುತ್ತೆ. ಕಚೇರಿಗಳು, ಸರ್ಕಾರದ ಕಚೇರಿಗಳಲ್ಲಿ ಹೋರಾಟಗಳು ನಡೆಯುತ್ತವೆ. ಬ್ರಿಟಿಷರ ಸರ್ಕಾರದಲ್ಲಿದ್ದ ಅಧಿಕಾರಿಗಳು ಕೂಡ ಅಸಹಕಾರವನ್ನು ತೋರಿಸೋದಕ್ಕೆ ಶುರು ಮಾಡ್ತಾರೆ. ತೆರಿಗೆ ಹೆಚ್ಚಳದ ವಿರುದ್ಧ ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ. ಸೈನಿಕರಾಗಿದ್ದವರು ಕೂಡ ತಮ್ಮ ಅಸಹಕಾರವನ್ನು ತೋರಿಸ್ತಾರೆ. ಹೀಗೆ ಇಡೀ ದೇಶದಾದ್ಯಂತ ಬೇರೆ ಬೇರೆ ರೀತಿಯ ಸಣ್ಣ ಸಣ್ಣ ಗುಂಪುಗಳಾಗಿ ರಚನೆ ಆಗ್ತಾರೆ. ಹೆಣ್ಮಕ್ಕಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಬರ್ತಾರೆ, ಮತ್ತು ಅಲ್ಲಿ ಬ್ರಿಟಿಷರ ಪೊಲೀಸ್

ಠಾಣೆಗಳನ್ನು ಧ್ವಂಸ ಮಾಡ್ತಾರೆ. ಸುಚೇತಾ ಕೃಪಲಾನಿಯವರು, ಕನಕಲತಾ ಬರುವ ಮುಂತಾದ ಮಹಿಳಾ ಹೋರಾಟಗಾರ್ತಿಯರು ಕೂಡ ತಮ್ಮ ನೇತೃತ್ವದಲ್ಲಿ ಹೋರಾಟಕ್ಕೆ ಧುಮುಕಿ ತಮ್ಮದೇ ಆದಂತಹ ಒಂದು ಪಾತ್ರವನ್ನು ನಿರ್ವಹಿಸ್ತಾರೆ. ಆಗ ಭಾರತೀಯ ಸಾಂಪ್ರದಾಯಿಕ ಉಡುಗೆಗಳಿಗೆ ಮಹತ್ವವನ್ನು ಕೊಡ್ತಾರೆ. ಗಾಂಧೀಜಿಯವರ ಟೋಪಿ ಸ್ವತಂತ್ರ ಹೋರಾಟಗಾರರನ್ನು ಅಲಂಕರಿಸುತ್ತೆ. ಕ್ವಿಟ್ ಇಂಡಿಯಾ ಚಳವಳಿ ಶುರುವಾದಾಗ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ, ಮಾಡು ಇಲ್ಲವೇ ಮಡಿ. ಬ್ರಿಟಿಷ್ ಸರ್ಕಾರ ಯಾವಾಗ ಅವರ ಬೇಡಿಕೆಯನ್ನು ಒಪ್ಕೊಳ್ಳೋದಿಲ್ಲ, ಇದು ಸಾಮಾನ್ಯರವರೆಗೂ ತಲುಪಿ ಕೊನೆಗೆ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೊರಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ.

ರಾಷ್ಟ್ರಕವಿ ಕುವೆಂಪು ಅವರ ಕವಿತೆಯನ್ನ ಮನಮೆಚ್ಚಿದ ಮಡದಿ ಚಿತ್ರದಲ್ಲಿ ಅಳವಡಿಸಿದವರು ವಿಜಯ ಭಾಸ್ಕರ್ ಅವರು. ಪಿ ಬಿ ಶ್ರೀನಿವಾಸ್ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಬ್ರಿಟಿಷರ ದರ್ಪ, ದೌರ್ಜನ್ಯ, ಅತಿಯಾದ ತೆರಿಗೆ, ಅತಿಯಾದ ಶಿಕ್ಷೆ, ಒಡೆದು ಆಳುವ ನೀತಿ, ಹಾಗೆ ಇಲ್ಲಿಯ ಸಂಪತ್ತನ್ನೆಲ್ಲ ದೋಚುವ ಬ್ರಿಟಿಷರ ಗುಣದಿಂದಾಗಿ ಸಾಕು ನೀವು ಇನ್ನಿಲ್ಲಿದ್ದು ತೊಲಗಿ ಅಂತ ಹೇಳುವಂತಹ ಒಂದು ಹೋರಾಟ ಶುರುವಾಗಿತ್ತು. 200 ವರ್ಷಗಳ ಕಾಲ ಅವರ ಒಂದು ಆಡಳಿತವನ್ನು ಸಹಿಸಿ ಸಹಿಸಿ ಸಾಕಾದಂತಹ ಜನರು, ನಾಯಕರು ಎಲ್ಲರೂ ಸೇರಿ ಭಾರತ ಚೋಡೋ

ಆಂದೋಲನವನ್ನು ಆರಂಭ ಮಾಡಿರ್ತಾರೆ. ಸಂಪೂರ್ಣ ಸ್ವರಾಜ್ಯದ ಒಂದು ಪರಿಕಲ್ಪನೆಯಲ್ಲಿ ಈ ಒಂದು ಪ್ರಸ್ತಾವನೆ ಭಾರತ ಬಿಟ್ಟು ತೊಲಗಿ ಅಂತ ಕೂಗಿದ ತಕ್ಷಣ ಇಡೀ ದೇಶದ ಎಲ್ಲ ಜನರು ಕೂಡ ಇದಕ್ಕೆ ಒಂದು ಬೆಂಬಲವನ್ನು ಸೂಚಿಸ್ತಾರೆ. ಗಾಂಧೀಜಿಯವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ದೇಶ ಬಾಂಧವರೇ, ನಮ್ಮ ಹೋರಾಟದ ಅಂತಿಮ ಹಂತ ಇದು. ನಮ್ಮ ಹೋರಾಟಕ್ಕೆ ಒಂದು ಮಂತ್ರ ಇದೆ. ಆ ಮಂತ್ರ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕೂಡ ನೆನಪಿಟ್ಕೊಳ್ಬೇಕು, ಮಾಡು ಇಲ್ಲವೇ ಮಡಿ, ನಾವು ಸ್ವತಂತ್ರರಾಗೋಣ ಅಥವಾ ಈ ಒಂದು ಸ್ವಾತಂತ್ರ್ಯವನ್ನು ಗಳಿಸುವ ಪ್ರಯತ್ನದಲ್ಲಿ ಬಲಿದಾನ ಮಾಡೋಣ. ಹೌದು, ನಾವು ಮಾಡೋ ಇಲ್ಲವೇ ಮಡಿ ಅನ್ನುವ ಒಂದು ತೀರ್ಮಾನಕ್ಕೆ ಬದ್ಧರಾಗಿ ಈಗ ಹೋರಾಟ ಮಾಡಬೇಕು ಅಂತ ಹೇಳಿ ಆಗಸ್ಟ್ 8, 1942 ಭಾರತ ಬಿಟ್ಟು ತೊಲಗಿ ಎನ್ನುವ ಒಂದು ಕ್ರಾಂತಿ ಕಹಳೆಯನ್ನು ಓದಿದರು. ಹೀಗಾದ್ಮೇಲೆ ಆಗಸ್ಟ್ 9 ದೇಶದ ಬಹಳಷ್ಟು ನಾಯಕರನ್ನು, ಜವಾಹರಲಾಲ್ ನೆಹರು, ಅಬ್ದುಲ್ ಕಲಾಂ, ಆಜಾದ್, ಮಹಾತ್ಮ ಗಾಂಧಿ ಸೇರಿದಂತೆ ಬಹಳಷ್ಟು ಮುಂದಾಳುಗಳೆಲ್ಲರನ್ನು ಕೂಡ, ನಾಯಕರೆಲ್ಲರನ್ನೂ ರಾಜದ್ರೋಹದ ಒಂದು ಆಪಾದನೆಯನ್ನು ಹೊರಿಸಿ ಬ್ರಿಟಿಷ್ ಆಡಳಿತ ಅವರನ್ನು ಬಂಧಿಸಿ ಜೈಲಿನಲ್ಲಿ ಇಡುತ್ತೆ. ಇವರೆಲ್ಲರನ್ನು ಕೂಡ ಬಂಧಿಸಿ ಜೈಲಿನಲ್ಲಿ ಇಟ್ಟು 2ನೇ ಮಹಾಯುದ್ಧ ಮುಕ್ತಾಯ ಆಗುವ ತನಕ, ಅಂದರೆ 1945 ಯಾವುದೇ ಒಂದು ವಿಚಾರಣೆಯನ್ನು ನಡೆಸದೆ ಅವರನ್ನು ಬಂಧನದಲ್ಲಿ ಇಡುತ್ತೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇದೊಂದು ಕಾನೂನುಬಾಹಿರ ಸಂಸ್ಥೆ ಅಂತ ಕೂಡ ಘೋಷಣೆ ಮಾಡುತ್ತೆ. ದೇಶದಲ್ಲಿದ್ದಂತಹ ಎಲ್ಲ ಅವರ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿ ಅವರ ಹಣಕಾಸಿನ ಎಲ್ಲ ಖಾತೆಗಳನ್ನು ಕೂಡ ನಿಷೇಧ ಮಾಡುತ್ತೆ. ಹೀಗೆಲ್ಲ ಆದರೂ ಕೂಡ ಹಿರಿಯ ಎಲ್ಲ ಮುಂದಾಳುಗಳನ್ನೆಲ್ಲವನ್ನು ಕೂಡ ಬಂಧಿಸಿ ಸೆರೆಮನೆಯಲ್ಲಿಟ್ಟರೆ ಈ ಒಂದು ಹೋರಾಟ ನಿಂತು ಹೋಗಬಹುದು ಅನ್ನುವಂತಹ ಬ್ರಿಟಿಷರ ಅನಿಸಿಕೆ, ಅಭಿಪ್ರಾಯ ಸಂಪೂರ್ಣವಾಗಿ ಸುಳ್ಳಾಗುತ್ತೆ. ಈ ಆಗಸ್ಟ್ ಕ್ರಾಂತಿ, ಗಾಂಧೀಜಿಯವರು ಘೋಷಿಸಿದ ಸ್ವಾತಂತ್ರ್ಯದ ಬೇಡಿಕೆಗಳು ಬೆಂಕಿಯ ಜ್ವಾಲೆಯ ಹಾಗೆ ಕೋಟಿಗಟ್ಟಲೆ ಭಾರತೀಯ ಎಲ್ಲರ ಹೃದಯದಲ್ಲಿ ಅಗ್ನಿಕುಂಡದ ಹಾಗೆ ಅಚ್ಚೊತ್ತಿ ಮಾಡು ಇಲ್ಲವೇ ಮಡಿ ಅನ್ನುವ ಆ ಮಂತ್ರ ಜ್ವಾಲೆಗಳನ್ನಾಗಿ ಹರಿಸ್ತಾನೆ ಇತ್ತು.

0: ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ ಕೇಳಿದ್ರಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು. ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಭಾಗವಹಿಸಿದಂತಹ ಮಹಾತ್ಮ ಗಾಂಧೀಜಿ ಮುಂತಾದ ನಾಯಕರನ್ನು ಬಂಧನದಲ್ಲಿಟ್ಟಿದ್ದಂತಹ ಬ್ರಿಟಿಷರು ಬಂಧನದಿಂದ ಬಿಡುಗಡೆ ಮಾಡಬೇಕಾಗತ್ತೆ. ಜೆ ಪಿ ನಾರಾಯಣ್ ಅವರು, ಲೋಹಿಯಾ, ಅರುಣ ಆಸೀಫ್ ಅಲಿ ಇವರೆಲ್ಲರೂ ಈ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಚಳುವಳಿಯ ಒಂದು ತೀವ್ರತೆಯನ್ನು ಅರಿತ ಬ್ರಿಟಿಷರು ಸಾಕಷ್ಟು ಜನರನ್ನು ಜೈಲಿಗಟ್ಟಿರ್ತಾರೆ. ನಾಯಕರಿಲ್ಲದೆ ಈ ಚಳುವಳಿ ಉಗ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಇಡೀ ದೇಶದಲ್ಲಿ ಕ್ರಾಂತಿಯ ಅಲೆ ಇಳುತ್ತೆ. ದೇಶದ ದಿಕ್ಕು ದಿಕ್ಕಿನಲ್ಲೂ ಘೋಷಣೆ ಮಾಡು ಅಥವಾ ಮಡಿ ಎನ್ನುವ ಘೋಷಣೆ ಜನರನ್ನು ಬಡಿದೆಬ್ಬಿಸುತ್ತೆ. ಮಹಿಳೆಯರು, ಕೃಷಿಕರು, ಸಾಮಾನ್ಯ ಮನುಷ್ಯ ಕೂಡ ಈ ಒಂದು ಹೋರಾಟದಲ್ಲಿ ಚಳುವಳಿ ಭಾಗವಹಿಸ್ತಾರೆ. ಬ್ರಿಟಿಷರ ದಬ್ಬಾಳಿಕೆ ದೇಶದ ಜನರ ಕಣಕಣದಲ್ಲೂ ಹರಿದು ಕ್ವಿಟ್ ಇಂಡಿಯಾ ಚಳುವಳಿ ತೀವ್ರವಾದ ಸ್ವರೂಪವನ್ನು ಪಡ್ಕೊಂಡಿದ್ದು ಬ್ರಿಟಿಷರಲ್ಲಿ ನಡುಕವನ್ನು ಉಂಟು ಮಾಡುತ್ತೆ. ಅದರ ಪರಿಣಾಮವಾಗಿ ಒಂದು 5 ವರ್ಷಗಳ ನಂತರ 1947 ಆಗಸ್ಟ್ 15ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಹೌದು, 1947 ಆಗಸ್ಟ್ 15ಕ್ಕೆ ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ. ಅದಕ್ಕೂ ಮುಂಚೆ ಏನು ಆಗಸ್ಟ್ 8ಕ್ಕೆ ಶುರುವಾದಂತಹ ಕ್ವಿಟ್ ಇಂಡಿಯಾ ಚಳವಳಿ ಮಾಡು ಇಲ್ಲವೇ ಮಡಿ, ಈ ಒಂದು ಹೋರಾಟದ ಗಾಂಧೀಜಿಯವರು ಏನು ಕರೆ ಕೊಡ್ತಾರೆ, ಕರೋ ಯಾ ಮರೋ, ಡೂ ಆರ್ ಡೈ, ಇದಕ್ಕೆ ಎಲ್ಲರೂ ಕೂಡ ಸ್ಪಂದಿಸ್ತಾರೆ. 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ದೇಶ ಸಾಕಷ್ಟು ಪ್ರಗತಿಯನ್ನು ಕಂಡಿದೆ. ನಮ್ಮದೇ ಆದಂಥ ಒಂದು ಸುಂದರ ಸಂವಿಧಾನವನ್ನು ನಾವು ಹೊಂದಿದ್ದೇವೆ. ಸಾಕಷ್ಟು ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇಡೀ ಜಗತ್ತಿನಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ.
1: ಜಯ ಹೇ ಭಾರತ.

ಜೈ ಹಿಂದ್ ಚಿತ್ರದ ಹಾಡು ಕೇಳಿದ್ರಿ. ಸರಸ್ವತಿ ಪುತ್ರ ಅವರು ಬರೆದದ್ದು. ಈ ಹಾಡಿಗೆ ದನಿಯಾಗಿದ್ದರು ಹೇಮಂತ್ ಮತ್ತು ಸಂಗಡಿಗರು. ವಿಕ್ರಮ್ ಸಿದ್ದೇಶ್ವರ್ ಮತ್ತು ಕೃಷ್ಣವರ್ಧನ್ ಕುಲಕರ್ಣಿಯವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು. ಆಗಸ್ಟ್ 8 ಅನೇಕ ಕಾರಣಗಳಿಗೆ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ಅದರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಕೂಡ ಒಂದಾಗಿತ್ತು. ಅದರಲ್ಲಿ ಗಾಂಧೀಜಿಯವರು ಮತ್ತು ಬಹಳಷ್ಟು ಹೋರಾಟಗಾರರು ಯಶಸ್ಸನ್ನು ಪಡ್ಕೊಂಡ್ರು. ಇನ್ನೇನು ಒಂದೇ ಒಂದು ವಾರದಲ್ಲಿ ಬರುವ ಶನಿವಾರ ಆಗಸ್ಟ್ 15 ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಕ್ಕೆ ಇಡೀ ದೇಶ ಸಜ್ಜಾಗ್ತಾ ಇದೆ.

ಬಹಳಷ್ಟು ಕಡೆಗಳಲ್ಲಿ ತ್ರಿವರ್ಣ ಧ್ವಜದ ಒಂದು ಹಾರಿಸುವಿಕೆ ಮತ್ತು ಎಲ್ಲ ಶಾಲೆ ಕಾಲೇಜು ಸರ್ಕಾರದ ಕಟ್ಟಡಗಳಲ್ಲಿ ಕೇಸರಿ ಬಿಳಿ ಹಸಿರಿನ ಬಣ್ಣ ಬಣ್ಣದ ದೀಪಗಳು, ಶಾಲೆ ಕಾಲೇಜುಗಳಲ್ಲಿ ಇದಕ್ಕಾಗಿ ಒಂದಷ್ಟು ಸ್ಪರ್ಧೆಗಳು, ಮತ್ತು ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕುಗಳಲ್ಲಿ ಎಲ್ಲ ಕಡೆಗಳಲ್ಲಿ ಈ ಒಂದು ಸ್ವಾತಂತ್ರ್ಯ ದಿನಕ್ಕಾಗಿ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ಒಂದಷ್ಟು ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಇದಿಷ್ಟು ಇಂದಿನ ವಿಶೇಷ ಕಾರ್ಯಕ್ರಮದ ವಿಶೇಷ. ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ತುಂಬ ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಹಳಷ್ಟು ಜನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ರೆ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ವಿವರವಾದ ಮಾಹಿತಿಯನ್ನು ಕಣ್ಣಾರೆ ಕಂಡ ಹಾಗೆ ತಿಳಿಸಿದ್ರಿ, ತುಂಬ ತುಂಬ ಧನ್ಯವಾದಗಳು. ಭಾರತೀಯರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಎಲ್ಲ ನಾಗರಿಕರು ಭಾಗವಹಿಸಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ಓಡಿಸಿದ್ದು ಬಹಳ ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ರೆ, ಭಾರತ ನಮ್ಮ ಹೆಮ್ಮೆ ಅಂತ ಭವ್ಯ ಕೃತಿಕ ಐವರ ಕಂಡಪುರ ಅಂತ ಹೇಳಿದ್ದಾರೆ. ಇವರ ಸಂದೇಶ ಕೂಡ ಬಂದಿದೆ. ಮತ್ತೊಬ್ಬರು ಅಸ್ಸಾಂನಿಂದ ಹಿತೇಂದ್ರ ದಾಸ್ ಅವರು ಕಳಿಸಿರುವಂಥ ಸಂದೇಶ ಬಂದಿದೆ. ಗೀತಾ ಜೋಶಿ ಅವರು ಹೇಳ್ತಾ ಇದ್ದಾರೆ, ಬೆಕ್ಕುಗಳ ದಿನದ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಿದ್ರಿ ನೀವು. ಒಂದು ತಿಂಗಳ ಹಿಂದೆ ಒಂದು ಹುಡುಗಿ ನಮ್ಮ ಮನೆಗೆ ಬಂದು ಇಲ್ಲಿ ಬೆಕ್ಕೇನಾದರೂ ಬಂದಿತ್ತಾ ಅಂತ ಕೇಳಿದರು. ಎರಡು ಮೂರು ದಿನದಿಂದ ಕಾಣ್ತಾ ಇಲ್ಲ, ನೀವೇನಾದರೂ ಬೆಕ್ಕು ನೋಡಿದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅಂತ ಒಂದು ಹ್ಯಾಂಡ್ ಬಿಲ್, ಒಂದು ಪಾಂಪ್ಲೆಟನ್ನು ಕೊಟ್ಟು, ಅದರಲ್ಲಿ ಅವ್ರ ಬೆಕ್ಕಿನ ಚಂದದ ಒಂದು ಫೋಟೋ ಇತ್ತು. ಮತ್ತು ಈ ಬೆಕ್ಕನ್ನು ಯಾರಾದರೂ ನೋಡಿದ್ರೆ ಬೆಕ್ಕನ್ನು ಹುಡುಕಿ ಕೊಟ್ಟರೆ 5,000 ರೂಪಾಯಿ ಬಹುಮಾನ ಅಂತ ಕೂಡ ಬರೆದಿತ್ತು. ನಿಮಗೇನಾದರೂ ಈ ಬೆಕ್ಕು ಕಾಣಿಸಿದ್ರೆ ನನಗೆ ಹೇಳಿ ಫೋನ್ ಮಾಡಿ ಅಂತ ಹೇಳಿ ಅಳ್ತಾ ಅಳ್ತಾ ಹೋದಲು. ನಿಜವಾಗ್ಲೂ ನಂಗೆ ಭಾಳ ಬೇಜಾರಾಗೋಯಿತು. ಪ್ರಾಣಿಗಳು, ಇಂಥ ಮುದ್ದಾದ ಪ್ರಾಣಿಗಳು ಮನೆಯಲ್ಲಿದ್ದರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ಥರನೇ ಫೀಲ್ ಆಗುತ್ತೆ ಅಂತ ಹೇಳಿದರೆ, ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣ ಅವರು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಹೇಳಿದರೆ, ಮತ್ತೊಬ್ಬರು ಯಾರಿದು ಸಂಜಯ್ ಕತ್ರಿಗುಪ್ಪೆ ಅವರು ಕೂಡ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ಪ್ರೇಮಲತಾ ವಜ್ರ ದ್ಯುತಿ ಬಿದ್ರಹಳ್ಳಿಯಿಂದ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಕಾಕ್ಸ್ಟೋನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ನಾಗಣ್ಣ ಇವರು ಹೇಳ್ತಾ ಇದ್ದಾರೆ, ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ವಿವಿಧ ಭಾರತಿ ಇಂಪಾದ ಗಾನ ಮಾತು ಮಾಹಿತಿ ಎಲ್ಲವನ್ನೂ ಕೂಡ ಕೇಳ್ತಾ ಖುಷಿ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಮರೇರೆ ಅಂತ ಹೇಳ್ತಾರೆ. ಸತ್ಯಭಾಮ ಅವರು ಮಲ್ಲೇಶ್ವರಂಯಿಂದ, ನಮಸ್ತೆ, ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ, ಅಂತಾರಾಷ್ಟ್ರೀಯ ಬೆಕ್ಕಿನ ದಿನ ಅಂತ ಹೇಳಿದ್ರಿ. ನಮ್ಮ ಮನೇಲಿ ಈಗಾಗಲೇ ಸುಮಾರು 5 ತಿಂಗಳ ಹಿಂದೆ ಒಂದು ಬೆಕ್ಕು ಬಂದು ಸೇರಿ ನಮ್ಮ ಸಂತೋಷವಾಗಿತ್ತು. ಈಗ ಇನ್ನೊಂದು ಸಣ್ಣ ಮರಿ ದಿಕ್ಕಿಲ್ಲದೆ ರಸ್ತೆಯಲ್ಲಿತ್ತು, ಅದನ್ನು ಕೂಡ ತಂದು ಆರೈಕೆ ಮಾಡಿ ನೋಡ್ಕೊಳ್ತಾ ಇದ್ದೇವೆ. ಇವೆರಡೂ ಜಗಳ ಮಾಡ್ತವೆ, ರಾಜಿ ಮಾಡೋದೇ ನಮಗೆ ದೊಡ್ಡ ಕೆಲಸ ಆಗೋಗಿದೆ ಅಂತ ಹೇಳ್ತಾರೆ. ಸುರೇಶ್ ಬಾಬು ಕೆ ಬಿ ಕದಲೂರು ಇವರು ಕೂಡ ಹೇಳ್ತಾ ಇದ್ರೆ, ಗುಡ್ ಮಾರ್ನಿಂಗ್, ಎಲ್ಲ ಹಾಡುಗಳು ಚೆನ್ನಾಗಿದೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಾಣಿಶ್ರೀ ಇಳಕಲ್ಲಿಂದ ಶುಭೋದಯ ವಿವಿಧ ಭಾರತಿ ಅಂತಾರೆ. ಮತ್ತು ಹಾಯ್ ಅಂತ ಹೇಳಿ, ಐ ಆಮ್ ಶ್ರೀನಿವಾಸ್ ಫ್ರಮ್ ಶಿವಮೊಗ್ಗ ಅಂತ ಹೇಳಿದರೆ, ಓಕೆ. ಆದೂರು ಪ್ರಕಾಶ್ ಆನೇಕಲ್ ಇವರು, ರಮೇಶ್ ಶಿವಪುತ್ರ ಚೌಗಲ, ಮುಂಜಾನೆ ಏನಾದೋಪಾಸನೆ ಮನಸ್ಸಿಗೆ ಆಧ್ಯಾತ್ಮಿಕ ವಿವರಣೆ ತುಂಬ ಚೆನ್ನಾಗಿತ್ತು, ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಾರೆ. ಮತ್ತೊಬ್ಬರು ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ, ಬಾಗಲಕೋಟೆ ಮುಧೋಳು ಹಲಗಲಿ ವೀರಯ್ಯ ಶ್ರೀ ಗುರುಮಠ ಇವರು, ರಾಯಣ್ಣನ ಸಂಗೊಳ್ಳಿಯ ದೇವೇಂದ್ರ ಹಡಪದವರು, ಮತ್ತು ಆರೋಹಿ ಅರಸೀಕೆರೆಯಿಂದ ಶುಭೋದಯ ಅಂತ ಹೇಳಿದರೆ, ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂಯಿಂದ ರಬ್ಕವಿ ಬನಹಟ್ಟಿ ಇವರು, ಈರಯ್ಯ ಆದ್ಯ ರೋಹಿತ್ ಮಾದೇವಿ, ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ, ಆಮೇಲೆ ಯಾರಪ್ಪ ಇವರು, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಇನ್ನೊಬ್ರು ಯಾರಿದು ಏನು ಹೆಸರು, ಮಂಜುನಾಥ ಪಿ ಕಲ್ಲತ್ತಮ್ಮನಹಳ್ಳಿ ಇವರ ಸಂದೇಶ ಕೂಡ ಬಂದಿದೆ. ಹೀಗೆ ನೀವೆಲ್ಲರೂ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಪ್ರೀತಿಯಿಂದ ಕಳಿಸಿರುವಂಥ ಸಂದೇಶಗಳು ನಮಗೆ ಬಂದು ತಲುಪಿದೆ. ನೀವು ಕಾರ್ಯಕ್ರಮ ಕೇಳ್ತಾ ಇರಿ, ನಮಗೆ ಸಂದೇಶವನ್ನು ಕಳಿಸ್ತಾ ಇರಿ, ಯಾವಾಗಲೂ ನಮ್ಮ ಜೊತೆಯಾಗಿರಿ. ಇದು ನಿಮ್ಮದೇ ರೇಡಿಯೋ ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಇಂದು ನಡೆಯಲಿರುವ 14ನೇ ಆವೃತ್ತಿಯ ಬೆಂಗಳೂರು ಇಂಡಿಯಾ ನ್ಯಾನೋ ಶೃಂಗಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿಂದು ಮುಖ್ಯಮಂತ್ರಿ ಚಾಮುಂಡೇಶ್ವರಿ ಕರಗ ಮಹೋತ್ಸವಕ್ಕೂ ಕೂಡ ಚಾಲನೆಯನ್ನು ನೀಡಲಿದ್ದಾರೆ. ಜೇನುತುಪ್ಪ, ಗೋವಿನ ತುಪ್ಪ ಮತ್ತು ಖಾದ್ಯ ತೈಲ ಸೇರಿದಂತೆ ಹಲವು ಉತ್ಪನ್ನಗಳನ್ನು 100% ಎಂಬ ಹಕ್ಕು ಪ್ರತಿಪಾದನೆಯೊಂದಿಗೆ ಮಾರಾಟ ಮಾಡಲಾಗುವ ಡಾಬರ್ ಇಂಡಿಯಾ ಸಂಸ್ಥೆಯ ಉತ್ಪನ್ನಗಳ ಮೇಲೆ ಆಹಾರ ನಿಯಂತ್ರಕ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನಿರ್ಬಂಧ ಹೇರಿದೆ. ಅರುಣಾಚಲ ಪ್ರದೇಶದ ಗ್ಲಾವ್ ಸರೋವರವನ್ನು ಭಾರತದ 100ನೇ ರಾಮ್ಸರ್ ತಾಣವಾಗಿ ಘೋಷಣೆ ಮಾಡಲಾಗಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಇಲಾಖೆಯ ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವಂತಹ ಕಾರ್ಯಕ್ರಮಗಳನ್ನು ಕಾಲಮಿತಿಯಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಪುನರುಚ್ಚರಿಸಿದ್ದಾರೆ. ಶಿಕ್ಷಣ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಕಳೆದ ರಾತ್ರಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಣ್ಣ, ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮಗಳು, ಕುಶಲಕರ್ಮಿಗಳು, ರೈತರು ಮತ್ತು ಮೀನುಗಾರಿಕೆಗೆ ಹೊಸ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸಲು ಮತ್ತು ಬೃಹತ್ ಪ್ರಮಾಣದ ಇ ಕಾಮರ್ಸ್ ಉತ್ತೇಜಿಸಲು ಭಾರತದ ವಿದೇಶಿ ನೇರ ಹೂಡಿಕೆ ನಿಯಮ ತಿದ್ದುಪಡಿ ಮಾಡಲಾಗಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಪ್ರಕಟಿಸಿದ್ದಾರೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಪ್ಟ್ ಐಟಿ ಮತ್ತು ಬೆಂಗಳೂರು ಹೆಸರಘಟ್ಟದ ಭಾರತದ ಮೊದಲ ಕ್ವಾಂಟಮ್ ಸಿಟಿಯಲ್ಲಿ ಕರ್ನಾಟಕದ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ದಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರಗಳ ಮೂಲಕ ಸದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಅಪಪ್ರಚಾರ ಮತ್ತು ಕಾನೂನುಬಾಹಿರ ವಿಷಯಗಳನ್ನು ತಡೆಯಲು ಅಲ್ಗರಿಂಗ್ಗಳಲ್ಲಿ ಸೂಕ್ತ ಬದಲಾವಣೆ ಮಾಡುವ ಮೂಲಕ ಕ್ರಿಯಾ ಯೋಜನೆಯನ್ನು ಸಲ್ಲಿಸುವಂತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಮೂಲಕ ಮಾತೃಸಂಸ್ಥೆಯಾದ ಮೆಟಾ ಸಂಸ್ಥೆಗೆ ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಿದೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ದೇಶಗಳ ಸಾಂಸ್ಕೃತಿಕ ಸಚಿವರ ಸಭೆ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಇಂದು ನಡೆಯಲಿದೆ. ಸಭೆಯಲ್ಲಿ ಸಾಂಸ್ಕೃತಿಕ ಪರಂಪರೆ, ವಸ್ತು ಸಂಗ್ರಹಾಲಯ, ಸೃಜನಶೀಲ ಆರ್ಥಿಕತೆ ಮತ್ತು ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ವಿನಿಮಯ ಮತ್ತು ಸಾರ್ವಜನಿಕ ಬಾಂಧವ್ಯ ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ಜರುಗಲಿದೆ. ಹರ್ಗರ್ ತಿರಂಗ ಅಭಿಯಾನದ ಭಾಗವಾಗಿ ಜಮ್ಮು ಕಾಶ್ಮೀರದ ಉಧಂಪುರದ ಎಸ್ಬಿಐ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಪಡೆಯುತ್ತಿರುವಂತಹ 30 ಮಹಿಳೆಯರು ಮತ್ತು ಯುವತಿಯರ ತಂಡವು ರಾಷ್ಟ್ರಧ್ವಜ, ತ್ರಿವರ್ಣ ಧ್ವಜ ಆಧಾರಿತ ಅಲಂಕಾರಿಕ ವಸ್ತು ಮತ್ತು ಆಭರಣ ಉಪಕರಣಗಳನ್ನು ಕೈಯಿಂದ ಹೊಲಿಯುವ ಮೂಲಕ ಈ ಅಭಿಯಾನಕ್ಕೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆ ನೀಡುತ್ತಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 11 ಗಂಟೆಗೆ

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
2: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
2: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್,
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
2: ಹಾಗೂ ಸಂಜೆ 5:02.

ಶಾಂತೆ. ನಮಸ್ಕಾರ, ನಾನು ನಿಮ್ಮ ಸುನಿಲ್ ಪುರಾಣಿಕ್. ನನಗೆ ವಿವಿಧ ಭಾರತಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ಒಳ್ಳೆ ಮಾಹಿತಿ ಮನರಂಜನೆ ಇರುತ್ತೆ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ ಕೇಳ್ತಾ ಇದ್ದೀರಾ. 10:05:50 ಸಮಯವಾಗಿದೆ. ನಾದೋಪಾಸನೆ ಆಯಿತು, ಶುಭೋದಯ ಕರ್ನಾಟಕ ಆಯಿತು, ಇಂದಿನ ವಿಶೇಷ ಕಾರ್ಯಕ್ರಮ ಕೂಡ ಮುಗಿದು ನಾವೀಗ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಡೆಗೆ ನಮ್ಮ ಚಿತ್ತವನ್ನು ಹರಿಸ್ತಾ ಇದ್ದೇವೆ. ಹಳೆಯ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಚಂದದ ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಈ ಒಂದು ಗಂಟೆ ನೀವು ನಮ್ಮ ಜೊತೆಯಾಗಿರಿ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಆನಂದ ಸಂತೋಷ ಅನ್ನುವ ಹಾಡುಗಳನ್ನು ಪ್ರಸಾರ ಮಾಡುವಂಥ ಪ್ರಯತ್ನದಲ್ಲಿ ನಾನಿದ್ದೇನೆ. ನೋಡೋಣ ಯಾವೆಲ್ಲ ಹಾಡುಗಳು ಬರುತ್ತೆ ಆನಂದ ಸಂತೋಷ ಅನ್ನುವ ಶೀರ್ಷಿಕೆಯಲ್ಲಿ ಅಂತ. ಮೊದಲನೆಯ ಹಾಡು ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ ಇದೆ. ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿರೋದು, ಪೆಂಡ್ಯಾಲ ನಾಗೇಶ್ವರರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿದೆ. ಈ ಹಾಡಿನ ನಂತರ ಮತ್ತೊಂದು ಗೀತೆ ಆರಿಸ್ಕೊಂಡಿರೋದು ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆ. ಇದು ಸೂಲಮಂಗಲಂ ರಾಜಲಕ್ಷ್ಮಿಯವರ ಧ್ವನಿಯಲ್ಲಿದೆ. ಕಣಗಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ. ಈ ಎರಡು ಹಾಡುಗಳು ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಮೊದಲಿಗೆ.

0: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 102.9 ಎಫ್ಎಂ ವಿವಿಧ ಭಾರತಿಯಿಂದ ಕೇಳ್ತಾ ಇದ್ದೀರಾ. ಯಾವ ಜನ್ಮದ ಮೈತ್ರಿ ಚಿತ್ರದ ಹಾಡು ನೀವೀಗ ತಾನೇ ಕೇಳಿದ್ರಿ. ಗೀತಪ್ರಿಯ ಅವರು ಬರೆದಿದ್ರು. ವಿಜಯ ಭಾಸ್ಕರ್ ಅವರ ಸ್ವರ ಕಲ್ಪನೆಯಲ್ಲಿ ಎಸ್ ಜಾನಕಿ, ಎಲ್ ಆರ್ ಅಂಜಲಿ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಅದಕ್ಕೂ ಮುಂಚೆ ಒಂದು ಹಾಡು ಕೇಳಿದ್ರೆ, ಜೀವನ ತರಂಗ ಚಿತ್ರದ ಗೀತೆ ಆನಂದ ತುಂಬಿ ಅಂತ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಈ ಹಾಡು ಎಸ್ ಕೆ ಕರೀಂ ಖಾನ್ ಅವರ ರಚನೆ. ಎಂ ವೆಂಕಟರಾಜು ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು.
1: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ನಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿ ಅವರ ನುಡಿ.
2: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
3: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
2: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
3: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.
0: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುಂದಿನ ಎರಡು ಹಾಡುಗಳು ಆನಂದ ಶೀರ್ಷಿಕೆಯಲ್ಲಿ. ವಿಧಿವಿಲಾಸ ಚಿತ್ರದ ಗೀತೆ ಎಚ್ ಎಲ್ ನಾರಾಯಣ ರಾವ್ ಅವರು ಬರೆದಿದ್ದಾರೆ. ಟಿ ಪದ್ಮನ್ ಅವರ ಸಂಗೀತ ಇದೆ. ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರು ಜೊತೆಯಾಗಿ ಹಾಡಿದ್ದಾರೆ. ಮತ್ತೊಂದು ಗೀತೆ ನಮ್ಮ ಮನೆ ಚಿತ್ರದ್ದು. ಎಸ್ ಜಾನಕಿ, ಕೆಜೆ ಯೇಸುದಾಸ್ ಅವರ ಧ್ವನಿಗಳು, ಸೌರತ್ ಅಶ್ವಥ್ ಅವರ ರಾಗ ಸಂಯೋಜನೆ, ಸೌರತ್ ಅಶ್ವಥ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಕೇಳಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಮೂಡಿಬರುತ್ತೆ 11 ಗಂಟೆವರೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಹತ್ತು ಗಂಟೆ 32:30 ಸಮಯ ಆಗಿದೆ. 102.9 FM ವಿವಿಧ ಭಾರತಿ ಕೇಂದ್ರದಿಂದ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈ ದಿನ ಆನಂದ ಮತ್ತು ಸಂತೋಷ ಈ ಒಂದು ಶೀರ್ಷಿಕೆಯ ಹಾಡುಗಳನ್ನು ನಾವು ಕೇಳ್ತಾ ಇದ್ದೇವೆ. 8 August ಈಗಾಗಲೇ ನಾವು ದಿನ ವಿಶೇಷವನ್ನು ತಿಳ್ಕೊಂಡ್ವಿ, ಏನೆಲ್ಲ ದಿನ ವಿಶೇಷಗಳಿದೆ ಅಂತ. ಅಂತಾರಾಷ್ಟ್ರೀಯ ಬೆಕ್ಕುಗಳ ದಿನ ಅಂತ ತಿಳ್ಕೊಂಡ್ವಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ದಿನ ಕೂಡ ಇವತ್ತು ಹೌದು. ಅದರ ಜೊತೆಗೆ ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಸಂತೋಷವನ್ನು ವ್ಯಕ್ತಪಡಿಸುವ ದಿನ ಕೂಡ ಹೌದು. ಹ್ಯಾಪಿನೆಸ್ ಹ್ಯಾಪನ್ಸ್ ಡೇ ಅಂತ ಹೇಳಿ, ಅಂದರೆ ಸಂತೋಷ ಯಾರಿಗೆ ಬೇಡ ಅಲ್ವಾ? ಸಂತೋಷವಾಗಿರಬೇಕು ಅನ್ನೋದೇ ಎಲ್ಲರ ಆಸೆ. ಸಂತೋಷವಾಗಿರಬೇಕಾದ್ರೆ ಒಬ್ಬೊಬ್ಬರ ಮಾನದಂಡ ಒಂದೊಂದು ರೀತಿ ಇರಬಹುದು. ಕೆಲವರಿಗೆ ಏನೂ ಇಲ್ಲದೇನು ಕೂಡ ಸಂತೋಷವಾಗಿ, ಖುಷಿ ಖುಷಿಯಾಗಿ, ನಗ್ನಗ್ತಾ, ಆನಂದವಾಗಿರೋರು ಇದ್ದಾರೆ. ಮತ್ತು ಕೆಲವರಿಗೆ ಎಷ್ಟೆಲ್ಲ ಇದ್ರೂ ಕೂಡ, ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಇದ್ದರೂ ಕೂಡ ಆನಂದವಾಗಿಲ್ಲದೆ, ಖುಷಿಯಾಗಿಲ್ಲದೆ, ಸಂತೋಷವಾಗಿಲ್ಲದೆ ಬೇಸರದಿಂದ ಇರುವಂಥವರು ಕೂಡ ಇದ್ದಾರೆ. ಆದರೆ ನಾವು ಸಂತೋಷವಾಗಿರೋದಕ್ಕೆ ನಮಗೆ ನಾವೇ ನಮಗೇನು ಬೇಕು ಏನು ಬೇಡ, ನಮ್ಮ ಹತ್ರ ಏನಿದೆ ಅನ್ನೋದನ್ನು ಗುರುತಿಸ್ಕೊಂಡಾಗ ಖಂಡಿತವಾಗ್ಲೂ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಇದೆ. ಇರೋದರಲ್ಲೇ ಚಿಕ್ಕ ಪುಟ್ಟ ವಿಷಯಗಳಲ್ಲೂ ಕೂಡ ಆನಂದವನ್ನು ಹುಡುಕಿ ಹಿಂದಿನದನ್ನೆಲ್ಲ ಮರೆತು ಭಯವನ್ನು ಬಿಟ್ಟು, ಅನಗತ್ಯ ಭಯವನ್ನು ಬಿಟ್ಟು ಈ ಕ್ಷಣವನ್ನು ಆನಂದದಿಂದ ಆನಂದಿಸಬೇಕು. ಜೊತೆಗೆ ಒಂದಷ್ಟು ಸಕಾರಾತ್ಮಕವಾದ ಆಲೋಚನೆಗಳಿಂದಾಗಿ ನಮಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಖುಷಿಯಾಗುತ್ತೆ ಅನ್ನೋದು ಕೂಡ ನಿಜಾನೇ. ಸಣ್ಣ ಪುಟ್ಟ ವಿಷಯಗಳನ್ನು ಖುಷಿ ಪಡೋದು, ಎಂಜಾಯ್ ಮಾಡೋದು, ಅನವಶ್ಯಕವಾಗಿ ಭಯ ಪಡೋದ್ರ ಬದಲಾಗಿ ಸಕಾರಾತ್ಮಕ ಚಿಂತನೆಗಳಿಂದ ನಮ್ಮ ಸುತ್ತಮುತ್ತ ಇರುವವರ ಜೊತೆಗೆ ನಗ್ನಗ್ತಾ ಇರೋದು ನಿಜವಾದ ಸಂತೋಷ. ಸಂತೋಷವನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸಂತೋಷ ಯಾವಾಗಲೂ ನಮ್ಮೊಳಗೆ ನಾವು ಕಂಡ್ಕೋಬೇಕು, ಅದನ್ನು ಹುಡುಕ್ಕೊಳ್ಬೇಕು. ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಖುಷಿಯನ್ನು ನಾವು ಹುಡುಕ್ಕೊಂಡಾಗ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬಹುದು ಅಂತಲೇ 8 August ಹ್ಯಾಪಿನೆಸ್ ಹ್ಯಾಪನ್ಸ್ ಡೇ ಅಂತ ಹೇಳಿ ಆಚರಿಸ್ತಾರಂತೆ. ಈಗ ಆನಂದದ ಹಾಡುಗಳು

ಆನಂದ ಸಂತೋಷದ ಹಾಡುಗಳ ಜೊತೆಗೆ ನಮ್ಮ ಈ ಓಲ್ಡ್ ಇಸ್ ಗೋಲ್ಡ್ನ ಪ್ರಯಾಣ ಮುಂದುವರಿತಾ ಇದೆ. ಅನುರಾಗ ಬಂಧನ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿ, ವಿಜಯ ನರಸಿಂಹ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

0: ಬಾಳು ಜೇನು ಚಿತ್ರದ ಗೀತೆಯನ್ನು ನೀವೀಗ ಕೇಳಿದ್ದು ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದರು. ಜೆ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದರು. 10:42:52 ಸಮಯ ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಸಾಕಷ್ಟು ಜನರ ಸಂದೇಶ ಬಂದಿದೆ. ಆಸ್ಟ್ರೇಲಿಯಾದಿಂದ, ಸಿಡ್ನಿಯಿಂದ ಪ್ರೇಮ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಲವ್ಲಿ ಸಾಂಗ್ಸ್. ನಾನಂತೂ ತುಂಬ ಟೈಮ್ ಆಗಿತ್ತು ಈ ಹಾಡುಗಳನ್ನು ಕೇಳೇ ಇರಲಿಲ್ಲ. ವಿವಿಧ ಭಾರತಿಯನ್ನು ಟ್ಯೂನ್ ಮಾಡಿದ್ದಕ್ಕೋಸ್ಕರ ಇಷ್ಟು ಚಂದದ ಹಾಡುಗಳನ್ನು ಕೇಳೋದಕ್ಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ವಿವಿಧ ಭಾರತಿ ಅಂತ ಪ್ರೇಮ ಅವರು ದೂರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸುಮಿತ್ರಮೂರ್ತಿ ಮಲ್ಲೇಶ್ವರಮಿಂದ ನಮಸ್ಕಾರ, ನಮಗೆ ಇನ್ನೇನು ಆನಂದ ಬೇಕಾಗಿದೆ, ಬೆಳಗ್ನಲ್ಲಿಯೇ ಇಷ್ಟು ಅಂದ ಆನಂದಮಯವಾದ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಆನಂದವೋ ಆನಂದ ತುಂಬಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಯಾರಿದು ಅಂಜನಾ ಅವರು ಗಾಂಧಿ ಬಜಾರ್ನಿಂದ ತುಂಬ ಅಪರೂಪದ ಬ್ಯೂಟಿಫುಲ್ ಡಿಯೋಟ್ಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ ವಿವಿಧ ಭಾರತಿಯಲ್ಲಿ, ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸ್ವಾತಂತ್ರ್ಯದ ಸಿಹಿಯನ್ನು ಉಣಬಡಿಸಿದೆ ಕ್ವಿಟ್ ಇಂಡಿಯಾ ಚಳವಳಿ ಕತೆ ಕೇಳಿ ಖುಷಿಯಾಯಿತು, ಸಂತೋಷ ಆನಂದ ಶೀರ್ಷಿಕೆಯ ಹಾಡುಗಳು ಕೂಡ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಕೊಡೇಕಲ್ ಅವರು. ಪ್ರಕಾಶ್ ಅವರು ವಿದ್ಯಾರಣ್ಯಪುರಮಿಂದ, ಎಂಥ ಆನಂದದ ಹಾಡುಗಳನ್ನು ಕೇಳಿಸ್ತಾ ಇದ್ದೀರಿ, ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಮಹಾಲಿಂಗಪ್ಪ ಜಾಲವಾದಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಸ್ಥಿರವಾದ ಯೋಚನೆ ನಮಗೆ ಸಂತೋಷ ಆನಂದವನ್ನು ಕೊಡುತ್ತೆ, ಸುಪ್ತವಾದಂಥ ಯೋಚನೆ ಬಗ್ಗೆ ವಿಚಾರಿಸದೆ ಸಂತೋಷ ಸಿಗ್ತಾ ಇಲ್ಲ ಅಂತ ವ್ಯಥೆಪಟ್ಟ ಜೀವನ ಆಗಲ್ಲ, ಬದುಕು ಊಹೆ ಮಾಡೋದಕ್ಕಿಂತ ಚಿಕ್ಕದು ಅನ್ನುವ ಅರಿವು ಇದ್ದರೆ ನಾವು ಇಲ್ಲದೇ ಇದ್ದರೆ ಸಂತೋಷವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಂದ್ರ ಅವರು ಹೈದರಾಬಾದ್ನಿಂದ, ಹಲಸೂರಿನ ರಾಜೇಶ್ ಅವರು, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಮತ್ತು ಎನ್ ಆರ್ ಕೃಷ್ಣಮೂರ್ತಿಯವರು, ಭಾಗ್ಯರಾಮಣ್ಣ ಅವರು, ರೋಹಿತ್ ದಾಸನ್ಪುರ ಅವರ ಸಂದೇಶ ಕೂಡ ಬಂದಿದೆ, ಹನುಮಂತಪ್ಪ ಹುಲ್ಗಮ್ಮನವರ್, ಶಿವಯ್ಯ ಫ್ರಮ್ ಜೆ ಪಿ ನಗರದಿಂದ, ವೀಣಾ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಹಳಷ್ಟು ಜನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳ ಈ ಪ್ರಯಾಣ ಮುಂದುವರಿಯುತ್ತೆ.
1: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ. ಅಮ್ಮ ಎಂದರೆ ಭೂಮಿ,

0: ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
1: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
2: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

ಆನಂದ ಸಂತೋಷದ ಹಾಡುಗಳ ಈ ಪ್ರಯಾಣದಲ್ಲಿ ಮುಂದೆ ಕೇಳಿ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಗೀತೆ. ಗೀತಾಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಹಾಗೆ ನಮ್ಮ ಸೂಪರ್ ಡೂಪರ್ ಹಾಡು ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆಯನ್ನ ಕೇಳೋಣ. ಪಿ ಸುಶೀಲ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ.

ಹಾಡುಗಳನ್ನ ಕೇಳ್ತಾ ಕೇಳ್ತಾ ಸಮಯ ಸರಿದು ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಾ. ಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ ಬೆಂಗಳೂರಿಂದ, ಸಂತೋಷ ದುಃಖ ಎರಡು ನಮ್ಮೊಳಗೇನೆ ಇದೆ, ಸಂತೋಷವಾಗಿರ್ತೀನಿ ಅಂತ ತೀರ್ಮಾನ ಮಾಡಿ ಪ್ರತಿಯೊಂದು ಘಟನೆಯಲ್ಲೂ ಒಳ್ಳೆಯ ಮುಖವನ್ನು ನೋಡ್ತಾ ಬಂದರೆ ಸುಖವಾಗಿರೋದಕ್ಕೆ ಸಂತೋಷವಾಗಿರೋದಕ್ಕೆ ಇನ್ನೇನು ಬೇಕು. ಎಲ್ಲ ಘಟನೆಗೆ ವಿಚಾರಕ್ಕೆ ಎರಡು ಮುಖ ಇದ್ದೇ ಇರುತ್ತೆ, ಒಂದು ನಾಣ್ಯದ ಹಾಗೆ. ಅದರಲ್ಲಿ ಪಾಸಿಟಿವ್ ಅಂಶದ ಕಡೆಗೆ ನೋಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಅದೇ ಅಭ್ಯಾಸ ಆಗುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಹಳೆಯ ಹಾಡುಗಳ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ದೀರಾ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು.

ಯಾರೆಲ್ಲ ಕಾರ್ಯಕ್ರಮ ಕೇಳಿ ಮೆಸೇಜ್ ಮಾಡಿದ್ದೀರಲ್ಲ ಅವ್ರಿಗೆಲ್ರಿಗೂ ಧನ್ಯವಾದ. ಸ್ಪೆಷಲಿ ಕೆಲವು ಹಾಡುಗಳಂತೂ ರಿಕ್ವೆಸ್ಟ್ ಮಾಡಿದ್ರೂ ಬರ್ತಾ ಇರಲಿಲ್ಲ, ಅಂಥ ಚಂದದ ಹಾಡುಗಳು ಪ್ರಸಾರ ಆಗಿದೆ ಇವತ್ತು ಅಂಥೇಳಿ ಶೈಲಿನಿ ಮುರಳೀಧರ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಯಾರಪ್ಪ ಇದು ಅಂತ ಹೇಳಿದರೆ, ಹೆಸರು ಹಾಕಿಲ್ವಲ್ಲ ನೀವು, ಹೆಸರು ಹಾಕಿದರೆ ಚೆನ್ನಾಗಿರ್ತಾ ಇತ್ತು, ಶಂಕರ್ ನಾಗ್ ಅವರ ಅಭಿಮಾನಿ ಅಂತ ಹೇಳಿದಿರ. ಹಾಗೆಯೇ ಗೀತಾ ನಾಗಪ್ಪ, ರೋಹಿತ್ ಪವಾರ್, ಗೋಪಾಲ್ ಗೌಡ, ಶಿವಮೊಗ್ಗ ಬಡಾವಣೆ, ಏನೇ ಅನ್ನೇ ನೀವು ವಿವಿಧ ಭಾರತಿಯಲ್ಲಿ ಬರೋ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮತ್ತೆಲ್ಲೂ ಕೇಳೋದಕ್ಕೆ ಸಾಧ್ಯನೇ ಇಲ್ಲ, ನನಗಂತೂ ತುಂಬ ತುಂಬ ತುಂಬ ಖುಷಿಯಾಗಿದೆ ಅಂತ ಹೇಳ್ತಾರೆ. ಗಾನಸುಮ್ಮ ಪಟ್ಟಸೋಮನಹಳ್ಳಿಯಿಂದ ಆನಂದಮಯ ಈ ವಿವಿಧ ಭಾರತೀಯ ಹೃದಯ, ಇನ್ನೇನು ಆನಂದ ಬೇಕಾಗಿದೆ, ಕೇಳ್ತಾ ಕೇಳ್ತಾ ಕರ್ಗ ಹೋದ್ವಿ. ಸಂತಸದ ಹಾಡುಗಳ ಮೂಲಕ ಮೋಡ ಮುಸುಕಿದ ಹೊತ್ತಲ್ಲೂ ಕೂಡ ಮುದ ನೀಡ್ತಾ ಇದೆ ಅಂಥೇಳಿ ಸಂದೇಶ ಕಳಿಸ್ಕೊಟ್ಟಿದ್ರ ಜಗದಂಬಿಕಾ ಹಂಸವೇಣಿಯವರು. ಸೋಮಶೇಖರ್ ತಟ್ಟಿ ಇವರ ಸಂದೇಶ ಕೂಡ ಬಂದಿದೆ. ಮಾದನ ಹಿಪ್ಪರಿಗೆ ಶಿವಲಿಂಗಪ್ಪ ಭದ್ರೆ, ಒಳ್ಳೆಯ ಹಾಡುಗಳನ್ನು ಹಾಕ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಿನ ಮಂಗಳೇಶ್ ಅವರು, ಆನಂದದ ಹಾಡುಗಳು ಸುಮಧುರ ಅಂತ ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್, ನಿಮ್ಮನ್ನು ಯಾವಾಗಲೂ ಆನಂದವಾಗಿಡೋದಕ್ಕೆ, ಸಂತೋಷವಾಗಿಡೋದಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳು ಸಾಕ್ತಾ ಇರುತ್ತೆ. ಮಾಹಿತಿ, ಶಿಕ್ಷಣ, ಮನರಂಜನೆಯ ಜೊತೆಗೆ ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸಂತೋಷವಾಗಿರಿ ಅಂತ ಹೇಳ್ತಾ ಕೊನೆಯ ಒಂದು ಹಾಡಿನ ಜೊತೆಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಬೆಳಗಿನಿಂದ ಇಷ್ಟು ಹೊತ್ತು ಈ ಒಂದು ಪ್ರಯಾಣದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾನೆ ರೀ ನಿಮ್ಮ ರೇಡಿಯೋ ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಮತ್ತು 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000 ಹೆಚ್ಚು ಪದವೀಧರರು ಭಾಗಿಯಾಗಲಿದ್ದಾರೆ. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ಪಿಸಿಐ ಪ್ರಕಟಿಸಿದೆ. ಸ್ವಚ್ಛತೆ ಕಾರ್ಯ ಕೈಗೊಳ್ಳಲಾದ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ 5 ನಗರ ಪಾಲಿಕೆಗಳ ಆಯುಕ್ತರಿಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಸೂಚನೆ ನೀಡಿದ್ದಾರೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ಈ ತಿಂಗಳ 13-27 ಜರುಗಲಿದ್ದು, ಈ ಅವಧಿಯಲ್ಲಿ ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಿ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಆದೇಶ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಚಾರ್ಮಾಡಿ ಘಾಟ್ ರಸ್ತೆಯ ಕೊಟ್ಟಿಗೆಹಾರ ಬಳಿ ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿಯಾದ ಪರಿಣಾಮ 3 ಸಾವನ್ನಪ್ಪಿದ್ದು, ಇಬ್ಬರಿಗೆ ಗಂಭೀರ ಗಾಯಗಳಾದ ಘಟನೆ ಇಂದು ಮುಂಜಾನೆ ಸಂಭವಿಸಿದೆ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ತಿಸ್ಸಾ ಬೈರಘಾಟ್ ಮಾರ್ಗದಲ್ಲಿ ಸಂಭವಿಸಿದಂತಹ ಬಸ್ ದುರಂತದಲ್ಲಿ ಕನಿಷ್ಠ 7 ಮಂದಿ ಸಾವನ್ನಪ್ಪಿದ್ದು 11 ಮಂದಿ ಗಾಯಗೊಂಡಿದ್ದಾರೆ. ಸಾರಿಗೆ ಬಸ್ 100 ಆಳದ ಕಂದಕಕ್ಕೆ ಉರುಳಿದ ದುರ್ಘಟನೆ ಸಂಭವಿಸಿದೆ. ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದ್ದು, ಸಾವನ್ನಪ್ಪಿದವರ ಸಂಖ್ಯೆ 98 ಏರಿಕೆಯಾಗಿದೆ. 13 ಜಿಲ್ಲೆಗಳಲ್ಲಿ ಸುಮಾರು 1.5 ಜನ ಪ್ರವಾಹದಿಂದಾಗಿ ಸಂತ್ರಸ್ತರಾಗಿದ್ದಾರೆ. ಗೋಲಾಘಾಟ್, ಶಿವಸಾಗರ್ ಮತ್ತು ಜೋರ್ಹಾಟ್ನಲ್ಲಿ ಹೆಚ್ಚಿನ ಜನರಿಗೆ ಸಂಕಷ್ಟ ಉಂಟಾಗಿದೆ. ದೇಶದ ಹಲವು ಭಾಗಗಳಿಂದ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಭಾರತ, ಕರಾವಳಿ ಕರ್ನಾಟಕ, ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಮಾಂಟ್ರಿಯಲ್ ನಡೆಯುತ್ತಿರುವಂತಹ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ 32 ಸುತ್ತಿನ ಪಂದ್ಯದಲ್ಲಿಂದು ಭಾರತದ ಯುಕಿ ಬಾಮ್ರಿ ಮತ್ತು ನ್ಯೂಜಿಲೆಂಡ್ನ ಮೈಕಲ್ ವೀನಸ್ ಜೋಡಿ ಅಮೆರಿಕದ ನೀಲ್ ಸ್ಕುಪ್ಸ್ಕಿ ಮತ್ತು ಕ್ರಿಶ್ಚಿಯನ್ ಹ್ಯಾರಿಸ್ನ ವಿರುದ್ಧ 6-7, 6-4, 10-8 ಅಂತರದಲ್ಲಿ ಗೆಲುವು ದಾಖಲಿಸಿ 19 ಸುತ್ತು ಪ್ರವೇಶ ಪಡೆದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 1 ಗಂಟೆಗೆ

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11:04. ಎಲ್ಲರಿಗೂ ಇಂದಿನ ಹೊಸ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ದೇವೆ ಆಚಾರ್ ಅಂಡ್ ಕೋ ಚಿತ್ರದ ಗೀತೆ. ಹಾಡಿದ್ದಾರೆ ವಾರಿಜ ಶ್ರೀ ವೇಣುಗೋಪಾಲ್, ಬಿಂದುಮಣಿ ಹಾಗೂ ನಕುಲ್ ಅಭ್ಯಂಕರ್, ಅವಿನಾಶ್ ಬೆಳಕಲ್ಲ ಅವರ ಸಾಹಿತ್ಯಕ್ಕೆ ಬಿಂದುಮಣಿ ನಾರಾಯಣ ಸ್ವಾಮಿಯವರ ಸಂಗೀತವಿದೆ.

ಇದೀಗ ಕೋಬ್ರಾ ಚಿತ್ರದ ಹಾಡನ್ನ ಶ್ರೇಯಾ ಘೋಷಾಲ್ ಹಾಗೂ ನಕುಲ್ ಅಭ್ಯಂಕರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಪವನ್ ಭಟ್ ಅವರ ಸಾಹಿತ್ಯಕ್ಕೆ ಎ ಆರ್ ರೆಹಮಾನ್ ಅವರ ಸಂಗೀತವಿತ್ತು.

ನೋಡಿ, ನಮ್ ಗಣಿ ಬಿ ಕಾಂಪಾಸ್ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರ. ವ್ಯಾಸರಾಜ್ ಹಾಗೂ ಆರ್ ಕೆ ಸ್ಪರ್ಶ ಅವರು ಹಾಡಿದ್ದಾರೆ. ವಿಕಾಸ್ ಹಾಗೂ ಅಭಿಷೇಕ್ ಅವರ ಸಾಹಿತ್ಯ, ವಿಕಾಸ್ ವಶಿಷ್ಠ ಅವರ ಸಂಗೀತವಿದೆ.

ಹೊಸ ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರ. ಮುಂದಿನ ಹಾಡು ಮೂಡಿ ಬರ್ತಾ ಇದೆ. 3:30 ಚಿತ್ರದಿಂದ ಹಾಡಿದ್ದಾರೆ ವಿಜಯ ಪ್ರಕಾಶ್. ಮಧುಸೂದನ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ.

ಪುಷ್ಪ ಟು ಚಿತ್ರದ ಹಾಡನ್ನು ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ. ವರದರಾಜ್ ಚಿಕ್ಕಬಳ್ಳಾಪುರ ಹಾಗೂ ಸಿಜು ತುರವೂರ್ ಅವರ ಸಾಹಿತ್ಯಕ್ಕೆ ದೇವಿ ಶ್ರೀಪ್ರಸಾದ್ ಅವರ ಸಂಗೀತವಿದೆ.

ಸ್ನೇಹಿತರೆ, ತಾಜ್ ಮಹಲ್ ಚಿತ್ರದ ಹಾಡನ್ನು ಕೇಳಿದ್ರಿ. ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ, ಆರ್ ಚಂದ್ರು ಅವರ ಸಾಹಿತ್ಯ, ಅಭಿಮಾನ್ ರಾಯ್ ಅವರ ಸಂಗೀತದಲ್ಲಿ ಈ ಹಾಡನ್ನು ಕೇಳಿದ್ರೆ.

ಇಂದು ರೇಡಿಯೋ ಸಮಯವಾಗಿದೆ 11:33. ಈ ಸಮಯದಲ್ಲಿ ತಾವೆಲ್ಲರೂ ಕಾಯ್ತಾ ಇದ್ದೀರಾ ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕಾಗಿ. ತಮ್ಮೆಲ್ಲರಿಗೂ ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮ ಸಂಗಡ ಇರುವಂತಹ ವಿವಿಧ ಭಾರತಿಯಲ್ಲಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಹೊತ್ತು ತಂದಿರುವಂತಹ ಕಲಾಭಾರತಿಯ ತಾರೆ, ವಿಶಿಷ್ಟ ವ್ಯಕ್ತಿ ಅಥವಾ ವಿಶಿಷ್ಟವಾದಂತಹ ಪ್ರತಿಭೆ, ಉದಯೋನ್ಮುಖ ಪ್ರತಿಭೆ. ಅವರು ಇಂದು ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಇಂದು ಅವರು ತಮ್ಮ 42ನೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಈ ದಿನ ನೀವು ಕೇಳಲಿದ್ದೀರಾ. ಹಾಗಿದ್ರೆ ಅವರು ಯಾರು ಅಂತ ನೀವು ಊಹೆ ಮಾಡಬಹುದು. ನೀವು ಊಹೆ ಮಾಡೋಕೆ ಇರುವಂಥದ್ದೇ ಈ ಒಂದು ಹಾಡಿನ ಸುಳಿವು. ಈ ಚಿತ್ರದ ನಿರ್ದೇಶಕರಾದಂಥ ಅವರ ಹುಟ್ಟು ಹಬ್ಬ ಈ ದಿನ

ಹೌದು ಸ್ನೇಹಿತರೆ, ಎಷ್ಟೊಂದು ಜನ ಬಹಳಷ್ಟು ಜನ ಊಹೆ ಮಾಡ್ತಾ ಇದ್ರ, ಇಂದು ಕನ್ನಡದ ಉದಯೋನ್ಮುಖ ಬರಹಗಾರರು ನಿರ್ದೇಶಕರು ಆದಂತಹ ಎ ಪಿ ಅರ್ಜುನ್ ಅವರ ಹುಟ್ಟಿದ ದಿನ. ಇಂದಿನ ಹುಟ್ಟಿದ ಹಬ್ಬದ ದಿನದಂದು ಅವರಿಗೆ ವಿವಿಧ ಭಾರತೀಯ ಪರವಾಗಿ ತಮ್ಮೆಲ್ಲರ ಪರವಾಗಿ

ಹಾಗಾಗಿ ಈ ದಿನ ಎಪಿ ಅರ್ಜುನ್ ಅವರ ಚಿತ್ರಜೀವನ ಹೇಗೆ ಆರಂಭ ಆಯಿತು ಎನ್ನುವಂತಹ ಕುರಿತಾದಂಥ ಕೆಲವೊಂದು ವಿಷಯಗಳನ್ನು ನೀವು ತಿಳ್ಕೊಳ್ಳಲಿ ತಿಳಿದುಕೊಳ್ಳೋರಿದ್ದೀರಾ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಎ ಪಿ ಅರ್ಜುನ್ ಅವರು ಜನಿಸಿದ್ದು 1984 August 8 ಮಂಡ್ಯ ಜಿಲ್ಲೆಯ ಕೆರೆಗೋಡು ಎನ್ನುವಂತಹ ಒಂದು ಹಳ್ಳಿಯಲ್ಲಿ. ಆನಂತರ ಇವರು ಓದಿರೋದು ಬಿ ಎ ಇನ್ ಕನ್ನಡ, ಹಾಗೆ ಚಿತ್ರರಂಗಕ್ಕೆ ಬರಬೇಕು ಅಂತ ತಮ್ಮ ಡಿಗ್ರಿ ವಿದ್ಯಾಭ್ಯಾಸ ಪದವಿ ಗಳಿಸಿದ ಮೇಲೆ ಚಿತ್ರರಂಗದತ್ತ ಮುಖ ಮಾಡ್ತಾರೆ. ಕನ್ನಡದ ಮೇಲೆ ಅಗಾಧವಾದ ಒಲವಿರುತ್ತೆ. ಕನ್ನಡ ಕನ್ನಡ ಭಾಷೆಯನ್ನು ಕಲಿಯೋದ್ರಲ್ಲಿ ಬಹಳ ನಿಪುಣರಾಗಿರ್ತಾರೆ ಅಂತಲೂ ಹೇಳಬಹುದು. ಹಾಗಿರುವಾಗ ಅವರು ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸ್ತಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಹೀಗೆ ತಮ್ಮ ಪರಿಚಿತ ಮೂಲಗಳ ಮೂಲಕ ಎಲ್ ಎನ್ ಶಾಸ್ತ್ರಿ ಅವರ ಪರಿಚಯ ಆಗುತ್ತೆ. ಎಲ್ ಎನ್ ಶಾಸ್ತ್ರಿ ಅವರ ಮೂಲಕ ಅವರು ಆ ಸಮಯದಲ್ಲಿ ನಡೀತಿದ್ದಂತಹ ಮಲ್ಲ ಚಿತ್ರ, ಆ ಸಮಯದಲ್ಲಿ ಚಿತ್ರೀಕರಣ ನಡೀತಾ ಇರುತ್ತೆ. ಆ ಚಿತ್ರೀಕರಣದಲ್ಲಿ ಅಲ್ಪ ಮಟ್ಟದಲ್ಲಿ ಆಫೀಸ್ ಬಾಯ್ ಆಗಿ ತಮ್ಮನ್ನು ತಾವು ತೊಡಗಿಸ್ಕೊತಾರೆ. ಆ ನಂತರ ಇವರು ಬೇರೆ ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ, ಹಾಗೆ ಅಂದರೆ ಶಾಸ್ತ್ರಿ ಹಾಗೂ ತಂಗಿಗಾಗಿ ಸ್ನೇಹನ ಪ್ರೀತಿನ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಪಿ ಎಲ್ ಸತ್ಯಾ ಅವರತ್ರ ತಮ್ಮ ಚಿತ್ರರಂಗದ ಆ ಒಂದು ಪಯಣವನ್ನು ಆರಂಭಿಸ್ತಾರೆ.

ಸ್ನೇಹಿತರೆ, ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ರ. ಕಲಾಭಾರತಿಯಲ್ಲಿ ನಾವು ಎಪಿ ಅರ್ಜುನ್ ಅವರ ಜನ್ಮದಿನದ ಕುರಿತಾಗಿ, ಅವರ ಚಿತ್ರಯಾನ ಹೇಗೆ ಆರಂಭ ಆಯಿತು, ಸಹಾಯಕ ನಿರ್ದೇಶಕರಾಗಿ ಅಂತ ತಿಳ್ಕೊಂಡ್ವಿ. ಸಹಾಯಕ ನಿರ್ದೇಶನದಿಂದ ಅವರು ನಿರ್ದೇಶಕರಾಗಿ ಹೊರಡ್ತಾರೆ 2009 ಅಂಬಾರಿ ಚಿತ್ರವನ್ನು ತೆರೆ ಮೇಲೆ ತರೋದ್ರ ಮೂಲಕ. ಈ ಒಂದು ಅಂಬಾರಿ ಚಿತ್ರ ಹುಟ್ಟಿಕೊಂಡಂತಹ ಒಂದು ಆ ಕಥೆಯ ಆ ಎಳೆ ಇದೆಯಲ್ಲ, ಸಮಾಜದಲ್ಲಿ ಅಂತ ಒಂದು ಕೆಲಸವನ್ನ, ಅಂದ್ರೆ ಆ ಚಿತ್ರದ ನಾಯಕ ತಾನು ಒಂದು ಚಪ್ಪಲಿ ಒಲಿಯುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ, ಆ ಒಂದು ನಾಯಕಿ ಆತನಿಗೆ ಆಕರ್ಷಿತಳಾಗ್ತಾಳೆ, ಸೈಕಲ್ ಅನ್ನೇ ಅಂಬಾರಿಯನ್ನಾಗಿ ಮಾಡಿಕೊಂಡು ಎಳೆದಂತಹ ಮುಗ್ಧ ಮನಸ್ಸುಗಳ ಆ ಒಂದು ಚಿತ್ರದ ಎಳೆ, ಚಿತ್ರದ ಕಥೆ ಎಲ್ಲರಿಗೆ ಇಷ್ಟ ಆಗುತ್ತೆ. ಅಂಬಾರಿ ಚಲನಚಿತ್ರ ಆಗಿನ ಸಮಯದಲ್ಲಿ ಸಾಗರ್ ಚಿತ್ರಮಂದಿರದಲ್ಲಿ 175 ದಿನಗಳ ಪ್ರದರ್ಶನವನ್ನು ಕೂಡ ಕಾಣುತ್ತೆ. ಇದೀಗ ನೀವು ಕೇಳಿದಂತಹ ಹಾಡು ಅದೇ ಅಂಬಾರಿ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಇದೀಗ ಕೇಳ್ತೀರಾ ಅದ್ದೂರಿ ಚಿತ್ರದ ಗೀತೆ. ಅದ್ದೂರಿ ಚಿತ್ರದ ಬಗ್ಗೆ ಮಾತಾಡೋಣ ಈ ಹಾಡಿನ ನಂತರ.

0: ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ. ಇದೀಗ ಪುಟ್ಟ ವಿರಾಮ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಎಪಿ ಅರ್ಜುನ್ ಅವರ ಅದ್ದೂರಿ ಚಲನಚಿತ್ರದಿಂದ ಆಯ್ದಂತಹ ಹಾಡನ್ನ ಕೇಳಿದ್ರೆ, ಈ ಚಿತ್ರ ರೂಪುಗೊಂಡಿದ್ದ ರೀತಿ ನೀವು ನೋಡಿದ್ರೆ ಧ್ರುವ ಸರ್ಜಾ ಹಾಗೂ ರಾಧಿಕಾ ಪಂಡಿತ್ ಅವರು ನಾಯಕಿಯಾಗಿ ಅಭಿನಯಿಸಿರುವಂತಹ ಒಂದು ಚಿತ್ರ. ಆ ಚಿತ್ರ ತನ್ನದೇ ಆದ ಒಂದು ನಿರೂಪಣೆಗೆ, ತನ್ನದೇ ಆದ ಒಂದು ಚಿತ್ರಕಥೆಗೆ ಹಾಗೂ ಕಥೆ ಸಾಗಿ ಬರುವಂತಹ ರೀತಿಗಾಗಿ, ಆ ಒಂದು ಕಥಾ ವಸ್ತುವಿಗಾಗಿ ಬಹಳಷ್ಟು ಯುವ ಹೃದಯಗಳನ್ನ, ಯುವ ಮನಸ್ಸುಗಳನ್ನ ಗೆಲ್ತು. ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. 2012 ತೆರೆ ಕಂಡಂತಹ ಅದ್ದೂರಿ ಸಿನಿಮಾ, ಈ ಒಂದು ಸಿನಿಮಾ ಮಾಡುವಾಗ ಬಹಳಷ್ಟು ಸವಾಲುಗಳನ್ನ ಅವರು ಎದುರಿಸ್ತಾರೆ. ಅಂಬಾರಿ ಚಿತ್ರಕ್ಕೆ ನನಗೆ ನಿರ್ಮಾಪಕರನ್ನ ಹುಡುಕೋದು ಮಾಡೋದು ಅಷ್ಟು ಕಷ್ಟನೇ ಆಗಲಿಲ್ಲ. ಆದರೆ ಅದ್ದೂರಿ ಹಿಂದೆ ನಮಗೆ ಕೊಟ್ಟಂತಹ ಆ ಒಂದು ಕೆಲಸವೂ ಕೂಡ ಅದ್ದೂರಿಯಾಗೇ ಇತ್ತು ಅಂತ ಹೇಳ್ತಾರೆ ಎ ಪಿ ಅರ್ಜುನ್.

ಅದ್ದೂರಿ ಚಿತ್ರದ ನಂತರ 2015 ರಾಟೆ ಚಲನಚಿತ್ರ ತೆರೆ ಕಾಣ್ತು. ಆ ಒಂದು ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿದ್ರೆ, ರಾಟೆ ಬಹಳಷ್ಟು ವಿಶೇಷವಾದಂತಹ ಚಿತ್ರ. ಯಾಕೆ ಅಂದ್ರೆ ಸಂಗೀತ ನಿರ್ದೇಶಕರಾದಂತಹ ವಿ ಹರಿಕೃಷ್ಣ ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಈ ಒಂದು ಕತೆ, ಆ ಒಂದು ಇದು ಒಂದು ಕೂಡ ಒಂದು ಪ್ರೇಮ ಕಥೆ, ಆದರೂ ಕೂಡ ಕತೆ ಎಣೆದಂತಹ ರೀತಿ ಇದೆಯಲ್ಲ, ಅದು ಬಹಳಷ್ಟು ಜನರಿಗೆ ಇಷ್ಟ ಆಯ್ತು. ಹಾಡುಗಳು ಬಹಳ ಸೂಪರ್ ಡೂಪರ್ ಹಿಟ್ ಆದವು ಈ ಚಿತ್ರದ ಹಾಡುಗಳು. ಹಾಗಿರುವಾಗ ಇವರು 2010 ಮತ್ತೊಂದು ಒಂದು ಪ್ರಯೋಗಾತ್ಮಕ ಚಿತ್ರ ಅಂತ ಹೇಳ್ತೀವಿ, ಸುಗ್ರೀವ ಚಲನಚಿತ್ರ, ಒಂದು ಪ್ರಯೋಗ. 10 ನಿರ್ದೇಶಕರು ಆ ಚಿತ್ರವನ್ನು ನಿರ್ದೇಶಿಸಿದ್ರು. ಸರಿಸುಮಾರು 18 ತಯಾರಿಸಿದಂತಹ, ಚಿತ್ರೀಕರಣಗೊಂಡಂತಹ ಚಿತ್ರ ಸುಗ್ರೀವ ಅಂತ ಹೇಳ್ತೀವಿ. ಸೊ ಆ ನಂತರ 2015 ರಾಟೆ ಕಡೆ ನೋಡ್ತಾರೆ. ಅದೇ ಸಮಯದಲ್ಲಿ ಅವರು ತೆರೆಗೆ ತಂದಂತಹ ಮತ್ತೊಂದು ಚಲನಚಿತ್ರ ಇದೆ, ಅದ್ರ ಬಗ್ಗೆ ಮಾತಾಡೋಣ ಈ ಹಾಡಿನ ನಂತರ.

ಸ್ನೇಹಿತರೆ, ಎ ಪಿ ಅರ್ಜುನ್ ಅವರ ಚಿತ್ರಯಾನದಲ್ಲಿ ರಾಟೆ ಚಿತ್ರ ಹಾಗೆ ಐರಾವತ ಚಿತ್ರ ಕೂಡ ಮಹತ್ವದ ಮೈಲಿಗಲ್ಲು. ದರ್ಶನ್ ಅವರು ಖಡಕ್ ಆಫೀಸರ್ ಆಗಿ ನಟಿಸಿರುವಂತಹ ಚಲನಚಿತ್ರ ಐರಾವತ ಚಿತ್ರದ ಈ ಹಾಡು ಇದೀಗ

ಐರಾವತ ಚಿತ್ರದ ಮೂಲಕ ಕ್ಲಾಸ್ ಮೂವೀಸ್ ಜೊತೆಗೆ ಅಂದ್ರೆ ಯುವ ಮನಸ್ಸುಗಳಲ್ಲಿ ಬರುವಂತಹ ಪ್ರೀತಿ ಪ್ರೇಮದ ಎಳೆಗಳ ಜೊತೆಗೆ ಒಂದು ಮಾಸ್ ಫಿಲ್ಮ್ ಅನ್ನು ಕೂಡ ಇವರು ನಿರ್ದೇಶಿಸಲಿಕ್ಕೆ ಸಾಧ್ಯ ಅಂತ ರುಜುವಾತು ಮಾಡಿದ್ರು ಎ ಪಿ ಅರ್ಜುನ್ ಅವರು. ಆ ನಂತರ ಕಿಸ್ ಹಾಗೂ ಮಾರ್ಟಿನ್ ಚಿತ್ರಗಳನ್ನ ನಿರ್ದೇಶಿಸಿದ್ರು

ಹೀಗೆ ಎ ಪಿ ಅರ್ಜುನ್ ಅವರು ಚಿತ್ರ ಜೀವನವನ್ನು ಆರಂಭಿಸಿದ್ರಲ್ವಾ, ನಾವು ಅವರನ್ನು ಎ ಪಿ ಅರ್ಜುನ್ ಆಗಿ ಗುರುತಿಸುತ್ತೀವಿ. ಅವರ ಜನ್ಮನಾಮ ಆಗಿತ್ತು ಕೆ ಪಿ ಅನಂತ್ ಅಂತ ಹೇಳಿ. ಆ ನಂತರ ಅವರು ಎ ಪಿ ಅರ್ಜುನ್ ಆಗಿ, ಅನಂತ್ ಪಿ ಅರ್ಜುನ್ ಆಗಿ ತಮ್ಮ ಹೆಸರನ್ನು ಬದಲಾಯಿಸ್ಕೊತಾರೆ. ಹೀಗಿರುವಾಗ ಬರಹಗಾರರಾಗಿ ಮೊದಲಿಗೆ ಅವರು ಚಿತ್ರರಂಗವನ್ನು ಪ್ರವೇಶಿಸ್ತಾರೆ ಅಂತೀವಿ ಅಂದ್ವಲ್ಲ, ಮೊದಲು ಅವರು ರಚಿಸಿದ ಹಾಡು ಚಿತ್ರೀಕರಣಗೊಂಡಿದ್ದು ತಂಗಿಗಾಗಿ ಚಿತ್ರಕ್ಕಾಗಿ ಈ ಹಾಡು.

0: ಜೋ ಜೋ ಮುದ್ದು ಜೋ ಜೋ ಜೋ ಕಂದ ಜೋ.
1: ನಾವೆಲ್ಲರೂ ಈಗಿನ ನಾವೀಗಲೂ ಕೂಡ ಎ ಪಿ ಅರ್ಜುನ್ ಅವರ ಚಿತ್ರ ಮುಂದೆ ಯಾವ್ದು ಬರಬಹುದು, ಯಾವ ಹಾಡನ್ನು ಇವ್ರು ರಚಿಸ್ತಾ ಇರಬಹುದು, ಏನು ಕೆಲಸವನ್ನ ಮತ್ತೆ ನಮ್ಮ ಚಿತ್ರ ಪ್ರೇಮಿಗಳಿಗೆ ಯಾವ ಚಿತ್ರವನ್ನು ಹೊತ್ತು ತರಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈ ಒಂದು ನಿರೀಕ್ಷೆಗೆ ಆ ಹಾದಿಯನ್ನು ಕೊಟ್ಟಂತಹ 2009 ಅಂಬಾರಿ ಚಿತ್ರಕ್ಕೆ ಇವರಿಗೆ ಪ್ರಶಸ್ತಿ ಕೂಡ ಲಭಿಸಿದೆ. ಉದಯೋನ್ಮುಖ ಗೀತ ರಚನೆಕಾರರಾಗಿ ಗುರುತಿಸಲ್ಪಟ್ಟರು. ಆನಂತರ ಅದ್ದೂರಿ ಚಿತ್ರಕ್ಕೆ ಬಹಳಷ್ಟು ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದವು. ಹಾಗಿರುವಾಗ ಇಂದಿಗೂ ಕೂಡ ಚಿತ್ರರಸಿಕರಾಗಿ ಚಿತ್ರ ಪ್ರೇಮಿಗಳಾಗಿ ನಾವು ಎದುರು ನೋಡ್ತಾ ಇದ್ದೇವೆ ಎ ಪಿ ಅರ್ಜುನ್ ಅವರ ಮುಂದಿನ ಚಿತ್ರ ಯಾವ್ದಿರಬಹುದು ಅಂತ. ಹಾಗಿರುವಾಗ ಇವರ ಮುಂದಿನ ಎಲ್ಲ ಪ್ರಯತ್ನಗಳು ಯಶಸ್ಸನ್ನ ಕಾಣಲಿ, ಇವರ ಪ್ರಯತ್ನಗಳಿಗೆ ಶ್ರೇಯಸ್ಸು ಯಶಸ್ಸು ಲಭಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅರ್ಜುನ್ ಅವರಿಗೆ ನಮ್ಮ ಶುಭಾಶಯಗಳನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಹಲಸೂರು ರಾಜೇಶ್ ಅವರು. ಎ ಪಿ ಅರ್ಜುನ್ ಅವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ನಿರ್ದೇಶನ ಚಿತ್ರಕಥೆ ತುಂಬಾ ಚೆನ್ನಾಗಿರುತ್ತೆ, ಸಾಹಸ ದೃಶ್ಯಗಳು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗುಳೇದ ಗುಡ್ಡದಿಂದ ವಿರೂಪಾಕ್ಷ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಮಾಹಿತಿ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಶ್ವೇತಾ ಎಸ್ರಾವ್ ಸುಳ್ಳಿಯಿಂದ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು. ವಿದ್ಯಾನಗರದಿಂದ ಹಾಗೆ ಕೊಪ್ಪಳದಿಂದ ಅವರು ಸಂದೇಶವನ್ನ ಕಳಿಸಿದ್ದಾರೆ ಛಲವಾದಿ ಮುತ್ತು ಛಲವಾದಿ ಅವರು. ಅಂಬಾರಿ ಚಿತ್ರದ ಹಾಡು ನಮಗೆ ಇಷ್ಟ ಆಗುತ್ತೆ, ಪ್ರಸಾರ ಮಾಡೋದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಜಾನನ ಭಟ್ ಅವರು ಬೋಳನಮಕ್ಕಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೂ ಎ ಪಿ ಅರ್ಜುನ್ ಅಂತ ಆರಂಭದಲ್ಲಿ ಬಹಳಷ್ಟು ಜನ ಗುರುತಿಸಿದ್ದೀರಾ, ಜಗದಾಂಬಿಕಾ ಹಂಸವೇಣಿ ಅವರು, ಹಾಗೆ ರವಿ ಬಟ್ಟೇರಿ ಅವರು ಸಿ ಎನ್ ಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಗುರುತಿಸಿದ್ರಿ. ನಿಮ್ಮ ಎಲ್ಲ ಸಂದೇಶಗಳಿಗಾಗಿ ಹಾಗೂ ಶುಭಾಶಯಗಳಿಗಾಗಿ ಧನ್ಯವಾದಗಳು.

ಸ್ನೇಹಿತರೆ, ಈ ಗೀತೆಯೊಂದಿಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈವರೆಗೆ ಕಲಾಭಾರತಿ ಕಾರ್ಯಕ್ರಮದ ಮೂಲಕ ನಿಮ್ಮೊಡನಿದ್ದಂತಹ ನಿಮ್ಮ ರೇಡಿಯೋ ಗೆಳತಿ ನಾನು ಎನ್ ರತ್ನ ರಮೇಶ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾದ ದಿನವಿಂದು. 1942ರಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ರಣಮಂತ್ರದೊಂದಿಗೆ ಆಂದೋಲನದಲ್ಲಿ ಪಾಲ್ಗೊಂಡು ದೇಶಕ್ಕಾಗಿ ತ್ಯಾಗ ಹಾಗೂ ಬಲಿದಾನಗೈದ ಮಹಾನ್ ಚೇತನಗಳಿಗೆ ನಾಡಿನ ವಿವಿಧೆಡೆ ಇಂದು ಗೌರವ ಅರ್ಪಿಸಲಾಗುತ್ತಿದೆ. ವಿಜಯನಗರದ ಸುವರ್ಣಯುಗದ ರುವಾರಿ ಕನ್ನಡ ರಾಜ್ಯರಮಣ ಬಿರುದ ಅಂಕಿತ ಶ್ರೀಕೃಷ್ಣದೇವರಾಯರು ಪಟ್ಟಾಭಿಷಕ್ತಗೊಂಡ ದಿನವಿಂದು. 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಹಿನ್ನೆಲೆ 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗೆ ಇಳಕಲ್ ರೇಷ್ಮೆ ಸೀರೆ ನೇಯ್ಗೆಗಾಗಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ ಪಡೆದಿದ್ದಾರೆ. ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಬೆಂಗಳೂರಿನಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಗುರುನಾಥ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಖುಷಿ ಆಯ್ತು, ಬೋಧ ಶುದ್ಧ ಬೇಡಿಕೆ ಇಟ್ಕೊಂಡು 43 ವರ್ಷ ಆಯ್ತು. ನಾವು ಅಂತಂದ್ರೆ ಅವೆಲ್ಲ ಯಾವ ಹೇಳ್ತಾರೆ ಒಟ್ಟು ಡಿಸೈನ್ ಮಾಡ್ತಾರೆ ಕೊಡ್ತಾರೆ, ಯಾವ ಮಾರ್ಕೆಟ್ ಬೇಕಂತ ಅವು ಮಾಡ್ತಾರೆ. ಅಲ್ಲಿ ಕೊಡ್ತೀನಿ ಗುಳೇರಗುಡ್ಡ ಕೈಮಗ್ಗ ಸನಾ ಸೀರೆ ಕುಡಿ ಮಾಡಿದ್ರು, ಕನ್ನಡದಲ್ಲಿ ಸನಾ ಸೀರೆ ಕುಡಿ ಮಾಡಿದ್ರು. ಅಮ್ಮ ಶ್ರೀ ಮೇಡಮ್ ಅವ್ರು ಬಂದಿದ್ರು, ಖುಷಿ ಆಯ್ತು. ನೇಕಾರಿಕೆ ಅನ್ನೋದು ಒಟ್ಟು ನಮಗೆ ಅಷ್ಟು ಖುಷಿ ಬಹಳ ನ್ಯಾಚುರಲ್ ಕಲರ್ನ ಬಂತು. ಈಗ ಆದ್ರೆ ಎಲ್ಲ ಒಳ್ಳೇದಾಗುತ್ತೆ, ನೇಕಾರಿಕೆ ಅನ್ನೋದು ಉಳಿದೈತಿ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಬೇಸ್ಬೇಕನ್ನೋದು ನಾವು.
0: ಬಾಗಲಕೋಟೆ ಜಿಲ್ಲೆಯಲ್ಲಿ ಆಯ್ದ 60 ಸರ್ಕಾರಿ ಶಾಲೆಗಳ ಗುಣಮಟ್ಟ ಹಾಗೂ ಮೂಲಸೌಕರ್ಯಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ದೇಶದಲ್ಲೇ ಪ್ರಥಮ ಉಪಗ್ರಹ ಆಧಾರಿತ ನಿಖರ ನೇವಿಗೇಷನ್ ವ್ಯವಸ್ಥೆ ಹೆಲಿಕಾಪ್ಟರ್ಗಳಿಗಾಗಿ ವಿನ್ಯಾಸಗೊಳಿಸಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಎಚ್ಎಎಲ್ ವ್ಯವಸ್ಥಾಪಕ ನಿರ್ದೇಶಕ ಕೆ ರವಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಕಾಡಾ ಸಭಾಂಗಣದಲ್ಲಿ 11ನೇ ತಾರೀಕು ಮಧ್ಯಾಹ್ನ 3:30ಕ್ಕೆ 126ನೇ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ತುಂಗಭದ್ರಾ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಪ್ರಸಕ್ತ ಹಂಗಾಮಿಗೆ ಬಳಸಿಕೊಳ್ಳುವ ಬಗ್ಗೆ ಈ ಸಭೆ ನಿರ್ಧರಿಸಲಿದೆ. ರಕ್ತದಾನ ಜೀವದಾನವಾಗಿದ್ದು ಪ್ರತಿಯೊಬ್ಬರೂ ರಕ್ತದಾನ ಮಾಡುವುದರಿಂದ ತುರ್ತು ಸಂದರ್ಭಗಳಲ್ಲಿ ಅಮೂಲ್ಯ ಜೀವಗಳನ್ನು ಉಳಿಸಬಹುದು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಹೇಳಿದ್ದಾರೆ. ಜಿಂದಾಲ್ ಸ್ಟೀಲ್ ವರ್ಕ್ಸ್ ಸಹಯೋಗದಲ್ಲಿ ಆರೋಗ್ಯ ಇಲಾಖೆ ಒಪಿಜೆ ಸೆಂಟರ್ನಲ್ಲಿ ಆಯೋಜಿಸಿದ್ದ 2ನೇ ಆವೃತ್ತಿಯ ರಕ್ತಮಿತ್ರ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಚಾರ್ಮಾಡಿ ಘಾಟ್ ರಸ್ತೆಯ ಕೊಟ್ಟಿಗೆಹಾರ ಬಳಿ ನಿಂತಿದ್ದ ಲಾರಿಗೆ ಕಾರು ಅಪ್ಪಳಿಸಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹಳಿಲ್ಗದ್ದೆ ಗ್ರಾಮದ 3 ಸಾವನ್ನಪ್ಪಿ 2 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ಇಂದು ಬೆಳಗ್ಗೆ ಸಂಭವಿಸಿದೆ. ಹಣದಿಂದ ಸಾಧನೆ ಸಲಕರಣೆ ಪಡೆಯಬಹುದು, ಧರ್ಮ ಮಾರ್ಗದಿಂದ ಮಾತ್ರ ನೆಮ್ಮದಿ ಶಾಂತಿ ಗಳಿಸಬಹುದು ಎಂದು ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮೀಜಿ ನುಡಿದರು. ಧಾರವಾಡದ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ನಿಮಿತ್ತ ಸ್ವಾಗತ ಸಮಾರಂಭದಲ್ಲಿ ಅವರು ಆಶೀರ್ವಚನ ನೀಡಿದರು. ತಮ್ಮ ಪೂಜ್ಯ ಗುರುಗಳಾದ ಶ್ರೀ ಸತ್ಯಪ್ರಮೋದ ತೀರ್ಥರ ಜನ್ಮಸ್ಥಳವಾದ ಧಾರವಾಡ ತಮ್ಮ ಮೇಲೆ ಅನುಗ್ರಹದ ಧಾರೆ ಎರೆದಿದೆ ಎಂದರು. ಮೇಲುಕೋಟೆಯ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜು ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜಿಸಿದ್ದ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಎನ್ ಉದಯ್ಕುಮಾರ್ ಅವರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ರಂಗಭೂಮಿಯ ಹಿರಿಯ ಕಲಾವಿದೆ ಜಯಲಕ್ಷ್ಮೀ ಪಾಟೀಲ್ ಅವರ ಕುರಿತು ಪತ್ರಕರ್ತ ಡಾ ಗಣೇಶ್ ಅಮಿನ್ಗಡ್ ರಚಿಸಿದ ರಂಗಬಾನಾಡಿ ಕೃತಿ ಧಾರವಾಡ ರಂಗಾಯಣದ ರಂಗ ಸಮುಚ್ಚಯ ಸಭಾಭವನದಲ್ಲಿ ಇಂದು ಸಂಜೆ 6:30ಕ್ಕೆ ಬಿಡುಗಡೆಯಾಗಲಿದೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜಿತ ಫಲಪುಷ್ಪ ಪ್ರದರ್ಶನದಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಗೆ ಚಿತ್ರನಟಿ ಅಮೂಲ್ಯ ಜಗದೀಶ್ ಇಕೆಬಾನ್ ಪುಷ್ಪರಂಗೋಲಿ ತರಕಾರಿ ಕಲಾಕೃತಿ ಡಚ್ ಹೂವಿನ ಜೋಡಣೆ ಹಾಗೂ ಬೋನ್ಸಾಯಿ ಗಿಡಗಳ ಪ್ರದರ್ಶಿನಿ ಉದ್ಘಾಟಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧೆಡೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.

ಒಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡೋಕೆ. ಹೌದು ಅನ್ನೋದಾದರೆ ನಮ್ಮ ದೂರವಾಣಿ ಸಂಖ್ಯೆನ ಹೇಳ್ತಾ ಇದ್ದೇವೆ, ನೋಟ್ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802-370-7880 ಹಾಗೆ ಮತ್ತೊಂದು ಸಂಖ್ಯೆ 0802-370-7999 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನಮ್ಮೊಂದಿಗೆ ಮಾತಾಡಬಹುದು, ನಿಮ್ಮಿಷ್ಟದ ಹಾಡುಗಳನ್ನ ಕೇಳಬಹುದು. ಹಾಗಿದ್ರೆ ಮಾತು ಹೌದು ಹಾಡುಗಳನ್ನ ಕೇಳ್ತೀರಾ, ನಿಮ್ಮಿಷ್ಟದ ಹಾಡು ಕರೆಗೊಂದು ಹಾಡು ಕಾರ್ಯಕ್ರಮವೇನೋ ಹೌದು, ಕರೆಗೊಂದು ಮತ್ತೊಂದು ವಿಷಯವನ್ನ ವಿನಿಮಯ ಮಾಡಿಕೊಂಡ್ರೆ ಹೇಗಿರುತ್ತೆ? ಈಗ ಆಲ್ರೆಡಿ ನಾವು ಆಗಸ್ಟ್ ತಿಂಗಳ 8ನೇ ತಾರೀಕಿನಲ್ಲಿದ್ದೇವೆ. ಈ ತಾರೀಕೆ ಒಂದು ರೀತಿ ವಿಶೇಷವಾಗಿ ಭಾವಿಸಬಹುದಾಗಿ ಇದೆ. 8/8/2026 ಎಂಟನೇ ತಾರೀಕು, 8ನೇ ತಿಂಗಳು, 26, 2+6 ಮಾಡಿದ್ರು ಕೂಡ 8 ಅಂತ ಬರ್ತಾ ಇದೆ. ಈ ತಾರೀಕೆ ನೋಡಿದ್ರೆ ಖುಷಿ ಅನಿಸುತ್ತೆ. ನಾವೆಲ್ಲರೂ ಕಾಯ್ತಾ ಇರುವಂತಹ ಮತ್ತೊಂದು ದಿನಾಂಕ ಇದೆ, ಅದು 15 ಆಗಸ್ಟ್ 2026. ಈ ಒಂದು ಈ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ನಾವೆಲ್ಲರೂ ತಯಾರಿ ಮಾಡ್ಕೊತಾ ಇದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದೇ ಮುಂದಿನ ಶನಿವಾರ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಸಂಭ್ರಮಿಸ್ತೀವಿ. ಹೀಗಿರುವಾಗ ಈ ಹೊಸ್ತಿಲಲ್ಲಿ ಇವಾಗಿನ ನಾವು ಕೇಳಿದ ಹಾಗೆ ನೇಯ್ಗೆಗಾಗಿ ತಮ್ಮ ಇಳಕಲ್ ಸಿರೆಯ ನೇಯ್ಗೆಗಾಗಿ ಹಿಂದಿನ ನೆನ್ನೆ ಇದ್ದಂತಹ ಆ ಒಂದು ನೇಯ್ಗೆ ದಿನದ ಅಂಗವಾಗಿ ಗುಳೇದಗುಡ್ಡದ ಓರ್ವ ನೇಕಾರರು ಗುರುನಾಥರು ಕೂಡ ಪ್ರಶಸ್ತಿನ ಪಡೆದುಕೊಂಡಿದ್ದಾರೆ. ಹಾಗೆ ದೇಶ ಪ್ರತಿದಿನ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಇಂದು ನಾವು ಆ ಒಂದು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಕೂಡ ನೆನಪು ಮಾಡಿಕೊಂಡ್ವಿ. ಹೀಗಿರುವಾಗ ನಿಮ್ಮ ಸ್ವಾತಂತ್ರ್ಯ ದಿನದ ತಯಾರಿ ಹೇಗಿದೆ, ಸ್ವಾತಂತ್ರ್ಯ ದಿನವನ್ನು ನೀವು ಹೇಗೆ ಸಂಭ್ರಮಿಸ್ತೀರಾ ಅಂತ ಕೂಡ ಕರೆ ಮಾಡಿದಾಗ ನೀವು ನಮ್ಮೊಂದಿಗೆ ಹಂಚ್ಕೋಬಹುದು. ಪ್ರತಿಯೊಬ್ಬರ ಹಬ್ಬ ಅದು, ಪ್ರತಿಯೊಬ್ಬರ ಸಂಭ್ರಮ ಅದು, ಪ್ರತಿಯೊಬ್ಬರ ಜವಾಬ್ದಾರಿ ಅದು ಸ್ವಾತಂತ್ರ್ಯೋತ್ಸವ. ಹೀಗಿರುವಾಗ ನೀವು ನಮಗೆ ಕರೆ ಮಾಡಬಹುದಾದಂತಹ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ: 0802-370-7888 ಹಾಗೆ 0802-370-7999.

ಹೂ ಮಳೆ ಚಿತ್ರದ ಹಾಡು ನಮಗೆ ನೆನಪಾಯಿತು. ಯಾಕೆ ಅಂದರೆ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯ ಒಂದು ಬಾವುಟವನ್ನು ಅನಾವರಣಗೊಳಿಸಿದಾಗ ಹಾರಿಸಿದಾಗ ಸುರಿಯುವಂಥ ಆ ಮಳೆಯನ್ನು ನೆನೆದು ಈ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತವಿದೆ.

0: ಹೌದು, ಹೂ ಮಳೆ ಚಿತ್ರದ ಹಾಡನ್ನ ಕೇಳ್ಕೊಂಡು ಬಂದ್ವಿ. ಹಾಗಿರುವಾಗ ನಮ್ಮ ಈ ಒಂದು ಸ್ವಾತಂತ್ರ್ಯ ಧ್ವಜಾರೋಹಣಕ್ಕೆ ತಾವೆಲ್ಲರೂ ಹೇಗೆ ಸಿದ್ಧರಾಗಿದ್ದೀರಿ ಅನ್ನೋದು ನಮ್ಮ ಕೇಳುಗರಿಗೆ ನಮ್ಮ ಪ್ರಶ್ನೆ ಆಗಿತ್ತು. ನಮ್ಮ ಕೇಳುಗರು ಲೈನಲ್ಲಿ ಇದ್ದಾರೆ. ನಮಸ್ಕಾರ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ನಿಮ್ ಹೆಸರು?
1: ಅಂದ್ರೆ ಹನುಮಂತಪ್ಪ ಮೇಡಮ್, ಮಾತಾಡಿದ್ನಿಲ್ಲ ಅವಾಗ್ಲೇ.
0: ಹನುಮಂತಪ್ಪ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹೇಳಿ?
1: ಶಿವಮೊಗ್ಗ ತಾಲೂಕು ಹೊಳಲ್ಲೂರು.
0: ಹನುಮಂತಪ್ಪ ಅವರೇ, ಈ ಒಂದು ದಿನ ನಾವು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಹತ್ರ ಕೇಳಿದ್ವಿ. ಈ ದಿನ ಕ್ವಿಟ್ ಇಂಡಿಯಾ ಚಳವಳಿಯನ್ನ ನೆನಪು ಮಾಡ್ಕೊಂತೀವಿ. 1942 ನಮ್ಮ ಸ್ವಾತಂತ್ರ್ಯ ಒಂದು ದಿನದಲ್ಲಿ ಬಂದಂತಹ ಒಂದು ದಿನದ ವಿಷಯ ಅಲ್ಲ ಅಲ್ಲ.
1: ಹಾಗಾಗಿ ಕ್ವಿಟ್ ಇಂಡಿಯಾ ಚಳವಳಿ ತುಂಬಾ ಆಗಿದಾವ್ ಮೇಡಮ್, ಇವೆಲ್ಲ ಉಪ್ಪಿನ ಸತ್ಯಾಗ್ರಹ ತುಂಬಾ ಆಗಿದಾವ್.
0: ಸೊ ಹಾಗಾಗಿ ನಿಮ್ಮ ಆ ಒಂದು ದಿನಕ್ಕೋಸ್ಕರ ಇಡೀ ವರ್ಷ ಕಾಯ್ತೀವಿ, ಅಥವಾ ಇಡೀ ವರ್ಷದಲ್ಲಿ ಆ ದಿನವನ್ನು ವಿಶೇಷವಾಗಿ ಕಾಣ್ತೀವಿ. ಹೌದಾ? ಆಗಸ್ಟ್ ಬಂತು ಅಂದ್ರೆ ಆಗಸ್ಟ್ 15 ಯಾವತ್ತಿದೆ ಅಂತ ತಿಳ್ಕೊಂಡಿರ್ತೀವಿ. ಹಾಗಿರುವಾಗ ಇನ್ನೊಂದು ವಾರಕ್ಕೆ ಸ್ವಾತಂತ್ರ್ಯೋತ್ಸವ ಇದೆ, ನಿಮ್ಮ ತಯಾರಿ ಹೇಗಿದೆ?
1: ನಮ್ ತಯಾರಿ ಎಲ್ಲ ಅದು ಹೇಳಿದ್ರೆ ನೋಡೋಣ. ನಾವು ಅಗ್ರಿಕಲ್ಚರಿಸ್ಟ್, ಆ ದಿವಸ ಎಲ್ಲ ಸ್ಕೂಲ್ ಇದಕ್ಕೆ ಹೋಗಿ ಬರ್ತೀವಿ ಮೇಡಮ್, ರಾಷ್ಟ್ರಗೀತೆ ಎಲ್ಲ ಹಾಡಿ ಬರ್ತೀವಿ.
0: ಹಾಗಿದ್ರೆ ನೀವು ಭಾಗವಹಿಸ್ತೀರಾ? ಹೌದಾ,
1: ಭಾಗವಹಿಸ್ತೀವಿ ಮೇಡಮ್.
0: ಅದು ಮುಖ್ಯ. ಕೆಲವೊಮ್ಮೆ ಹೇಗೆ ಅಂತಂದ್ರೆ ನಾವು ಶಾಲಾ ದಿನಗಳಲ್ಲಿ ಮಾತ್ರ ಧ್ವಜಾರೋಹಣದಲ್ಲಿ ಭಾಗವಹಿಸಿರ್ತೀವಿ. ಆನಂತರ ಸ್ವಾತಂತ್ರ್ಯ ದಿನ ಅಂದ್ರೆ ಒಂದು ರಜೆ ದಿನ ಅಷ್ಟೇ ಆಗ್ಬಿಡುತ್ತಲ್ಲ?
1: ಇಲ್ಲ ಇಲ್ಲ, ನಮಗೆ ನಾನು ಹೇಳಿದ್ರಲ್ಲ ಮೇಡಮ್, ಈಗ ಯಾವತ್ತು ನಾವು ಅಗ್ರಿಕಲ್ಚರ್ ಅಲ್ಲ, ನಾವು ಗವರ್ಮೆಂಟ್ ಅಡಿ ಈ ತರ ಕಾಯೋದಿಲ್ಲ. ನಮ್ ಕೆಲಸ ಇಲ್ಲದೆ ಇದ್ದಾಗ ನಾವು ಫ್ರೀ ಇದ್ದಾಗ ನಮಗೆ ರಜನೆಯ.
0: ಹೌದು, ಆದ್ರೂ ಕೂಡ ಅವತ್ತಿನ ದಿನ ಬಿಡುವು ಮಾಡ್ಕೊಂಡು ಶಾಲೆಗೆ ಹೋಗಿ ಧ್ವಜಾರೋಹಣ ಮಾಡ್ಬೇಕು.
1: ಆಮೇಲೆ ಮೇಡಮ್, ನನಗೆ ಒಂದ್ 2 ವರ್ಷ

0: ಆಯ್ತು, ನಾನು ಎಫ್ ಎಂ ಕೇಳಕ್ ನಿತ್ತಿ. ತೋಟದಲ್ಲಿ ತುಂಬಾ ಟೈಮ್ ಪಾಸ್ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಬೆಳಗ್ಗೆ ಹೆಚ್ಚು ಕಡಿಮೆ 6 ಗಂಟೆಗೆ ಆಗ್ತ್ರೆ, ಹೆಚ್ಚು ಕಡಿಮೆ ಸಂಜೆ ರಾತ್ರಿವರೆಗೂ ಕೇಳ್ತಾನೆ ಇರ್ತೀನಿ ಮೇಡಮ್. ತುಂಬಾ ನನಗೆ ಟೈಮ್ ಪಾಸ್ ಚೆನ್ನಾಗಿದೆ, ನನಗೆ ತುಂಬಾ ಮನಸ್ಸಿಗೆಲ್ಲ ತುಂಬಾ ಹಿತ ಆಗ್ತಾ ಇದೆ ಮೇಡಮ್. ಇದು
1: ಎಫ್ ಎಂ ಕೇಳೋದು 2 ವರ್ಷದಿಂದ ಕೇಳ್ತಾ ಇದ್ರೆ ಮನ್ಸಿಗೆ ಬಹಳ ಹಿತ ಅನ್ಸುತ್ತೆ.
0: ಹೌದು ಹೌದು ಮೇಡಮ್, ಪ್ರೋಗ್ರಾಮ್ಗಳು ಎಲ್ಲರೂ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ, ತುಂಬಾ ಖುಷಿ ಆಗುತ್ತೆ. ಸ್ಪೈಸ್ ಅಂತೂ ನನಗೆ ತುಂಬಾ ಇಷ್ಟ ಮೇಡಮ್, 5 ಕಾಲಿಗೆ ಬರುತ್ತಲ್ಲ ಸಂಜೆ
1: ಸ್ಪೈಸ್ ಪ್ರೋಗ್ರಾಮ್
0: ತುಂಬಾ ಇಷ್ಟ ಆಗುತ್ತೆ.
1: ಆ ಸ್ಪೈಸ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ದೀರಾ?
0: ಹೌದು ಮೇಡಮ್.
1: ಹೌದು ಹೌದು, ಈಗಿನ ಕಾಲದ ಬಹಳಷ್ಟು ಅಂದ್ರೆ ಯೂತ್ಗೆ, ಯುವ ಜನಾಂಗಕ್ಕೆ ಹಾಗೂ ಪ್ರತಿಯೊಬ್ಬರಿಗೂ ಅನ್ವಯಿಸುವಂತಹ ಬಹಳಷ್ಟು ವಿಷಯಗಳನ್ನ ತೆಗೆದುಕೊಂಡು ಹೇಳ್ತಾರೆ. ಇವತ್ತು ಕೂಡ ಇರುತ್ತೆ ಅಲ್ಲ?
0: ಹೌದು ಮೇಡಮ್.
1: ಖಂಡಿತ ಕೇಳಿ, ಅಂಡ್ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಪ್ರಸಾರ ಮಾಡ್ತೀವಿ ಹನುಮಂತಪ್ಪ ಅವರೇ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
0: ನಮಸ್ತೆ.
1: ಯಜಮಾನ 2019 ತೆರೆಕಂಡಂತಹ ಯಜಮಾನ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಿಜಯಪ್ರಕಾಶ್. ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ಕೇಳ್ತಾ ಇದ್ದೀರಾ ಕರೆಗುಂದು ಹಾಡು ಕಾರ್ಯಕ್ರಮ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ನಮಸ್ತೆ.
0: ನಮಸ್ತೆ, ನಿಮ್ ಹೆಸರು ಹೇಳಿ.
1: ಕಿರಣ್.
0: ಕಿರಣ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಮೋಟ್ಗಾನಳ್ಳಿ ಮೇಡಮ್.
0: ಕಿರಣ್ ಮೋಟ್ಗಾನಳ್ಳಿ.
1: ಹಾ ಮೇಡಮ್.
0: ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಅದೇ ಮೇಡಮ್, ಮಹಾಕಾಳಿ ಕಾಳಿದಾಸ ಅಂತ, ಒನ್ನಪ್ಪ ಕಾಳಿದಾಸ. ನೀರಿಗಂತ ಬಾರೆ, ನೀರಿಗಂತ ಬಾರೆ ಅಂತ ಹಾಡಿದ್ದೆ ಮೇಡಮ್. ಒನ್ನಪ್ಪ
0: ರೇಡಿಯೋಯಿಂದ ಸ್ವಲ್ಪ ದೂರ ಬನ್ನಿ.
1: ಹಾ ಮೇಡಮ್. ನೀರಿಗಂತ ಬಾರೆ, ನೀರಿಗಂತ ಬಾರೆ ಅಂತ ಒನ್ನಪ್ಪ.
0: ರೇಡಿಯೋ ವಾಲ್ಯೂಮ್ ಒಂದ್ ಸ್ವಲ್ಪ ಕಡಿಮೆ ಮಾಡಿ.
1: ಹಾ ಮೇಡಮ್.
0: ಸ್ವಾತಂತ್ರ್ಯ ದಿನಾಚರಣೆ ಮುಂದಿನ ಶನಿವಾರ, ನಾವು 80ನೇ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇದ್ದೇವೆ. ನಿಮ್ಮ ತಯಾರಿ ಹೇಗಿದೆ? ಆ ದಿನ ಏನ್ ಮಾಡ್ತೀರಾ?
1: ಸ್ಕೂಲಿಗೆ ಹೋಗ್ಬೇಕಾದ್ರೆ ಅದಕ್ಕಿಂತ ಮುಂಚೆನೆ ನಮ್ಗೆ ಆಟ ಆಡ್ಸೋರು. ಅದೆಲ್ಲ ಆಟ ಆಡ್ಸಿ ಮುಂದೆ ಯಾರು ಕ್ರಿಕೆಟ್ ಆಡ್ಸೋರು, ಮತ್ತೆ ಕಬಡ್ಡಿ, ಖೋಖೋ ಎಲ್ಲ ಆಡ್ಸೋರು. ಆಮೇಲೆ ಯಾರು ವಿನ್ ಆಗ್ತಾರೋ ಅದ್ರಲ್ಲಿ, ಅವಾಗ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅವ್ರು ಬಂದು ಸ್ಪೀಚ್ ಕೊಟ್ಟು ಅವರೆಲ್ಲ ಫೇಜ್ ಎಲ್ಲ ಕೊಡೋರು. ನಮ್ಮ ಇಡೀ ಇದೇ ಕರ್ನಾಟಕದಲ್ಲಿ ನಮ್ಗೆ ಇದೊಂದು ಸ್ವಾತಂತ್ರ್ಯ ದಿನಾಚರಣೆ, ಮತ್ತೆ ಗಾಂಧೀಜಿ ಅವರು ಹೋರಾಡಿ ಸ್ವಾತಂತ್ರ್ಯ ನಮಗೆ ತಂದ್ಕೊಟ್ಟಿದ್ರೆ ನಾವು ಆತರಿಂದನೇ ಮುಂದಕ್ಕೆ ಎಲ್ಲ ನಾವೆಂತಲ್ಲ ಎಲ್ಲಾರು ಅದೇ ತರನೇ ಶಾಂತಿಯಾಗಿ ನಡ್ಕೊಂಡು ಹೋಗ್ಬೇಕು ಮೇಡಮ್.
0: ಧ್ವಜಾರೋಹಣದಲ್ಲಿ ಭಾಗವಹಿಸ್ತೀರಾ ನೀವು ಆ ದಿನ, ಇಲ್ಲ ಹೇಗಿರ್ತೀರಾ?
1: ಹಾ ಮೇಡಮ್, ಎಲ್ಲಾರು ಹೋಗ್ತೀವಿ
0: ಅಂದ್ರೆ.
1: ಹಾ ಮೇಡಮ್.
0: ಭಾಗವಹಿಸ್ತೀರಾ ಅಂದ್ರೆ ಹಳ್ಳಿಯ ಶಾಲೆಗಳಲ್ಲಿ ನಡೆಯುತ್ತೆ, ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತೆ, ಪಂಚಾಯತಿಗಳಲ್ಲಿ ನಡೆಯುತ್ತೆ,
1: ಸರ್ಕಾರಿ ಶಾಲೆಯಲ್ಲೇ ನಡೆಸುತ್ತೇನೆ.
0: ಸರಿ, ನಿಮ್ಮಿಷ್ಟದ ಹಾಡು ಕಸ್ತೂರಿ ನಿವಾಸ ಚಿತ್ರದ ಹಾಡು ನಿಮಗಾಗಿ ತಯಾರಿದೆ, ಪ್ರಸಾರ ಮಾಡೋಣವೇ?
1: ನಿಮ್ಮ
0: ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದ.
0: ನಮಸ್ಕಾರ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರ, ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ಹಲೋ.
0: ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ. ನಿಮ್ ಹೆಸರು ಹಾಗೂ ಎಲ್ಲಿಂದ ಕರೆ ಮಾಡ್ತಾ
1: ಇದ್ದೀರಾ? ದೊಡ್ಡ ಬೊಮ್ಮಸಂದ್ರ, ವಿಜ್ಞಾನಪುರ, ಬೆಂಗಳೂರು.
0: ದೊಡ್ಡ ಬೊಮ್ಮಸಂದ್ರ, ಓಕೆ. ಈ ಸ್ವಾತಂತ್ರ್ಯ ದಿನಾಚರಣೆ, 80th ಸ್ವಾತಂತ್ರ್ಯ ದಿನಾಚರಣೆ ಮುಂದಿನ ವಾರ ನಾವು ಆಚರಿಸೋರಿದ್ದೀವಿ. ಇದಕ್ಕೆ ನಿಮ್ಮ ತಯಾರಿ ಹೇಗಿದೆ?
1: ನಮ್ಮ ಕಡೆ ಅಂತೂ ಕೃಷ್ಣ ಬೈರೇಗೌಡ ಬರ್ತಾರೆ ಈ ಸರಿ ದೊಡ್ಡ ಬೊಮ್ಮಸಂದ್ರಗೆ. ಅಲ್ಲೋಗಿ ನಾವು ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ಇದ್ದು ಅಲ್ಲಿ ಧ್ವಜ ಎಲ್ಲ ಆಚರಣೆ ಮಾಡಿ ಆಚರಣೆ ಮಾಡ್ತೀವಿ ಮೇಡಮ್.
0: ನೀವು ಧ್ವಜಾರೋಹಣದಲ್ಲಿ ಭಾಗವಹಿಸ್ತೀರಾ?
1: ಹೌದು ಮೇಡಮ್, ಅದ್ರ ಭಾಗವಹಿಸ್ತೀರಾ. ಹಾಗೆ ಪಕ್ಕದಲ್ಲೇ ನಮ್ಮ ಮಕ್ಕಳು ಓದಿರೋ ಸ್ಕೂಲ್ ಇದೆ, ಅಲ್ಲೆಲ್ಲ ಪ್ರೋಗ್ರಾಮ್ ಇರುತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟ ಎಲ್ಲ ನೋಡ್ಕೊಂಡು ಸಂಜೆ ಪ್ರೋಗ್ರಾಮು ಆರ್ಕೆಸ್ಟ್ರಾ ಎಲ್ಲ ನೋಡ್ಕೊಂಡ್ ಬರ್ತೀವಿ ಮೇಡಮ್.
0: ಸಂತೋಷ, ರೇಡಿಯೋ ಹತ್ರ ಹತ್ರನೇ ಇದ್ದೀರಾ ಅನ್ಸುತ್ತೆ. ಸ್ವಲ್ಪ ದೂರ ಇಟ್ಕೊಂಡು ಮಾತಾಡಿದ್ರೆ ನಿಮ್ಮ ಮಾತನ್ನ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ಅವ್ರಿಗೆ ನಿಮ್ಮ ಮಾತು ಸ್ಪಷ್ಟವಾಗಿ ತಲುಪುತ್ತೆ.
1: ಸ್ವತಂತ್ರ ದಿನಾಚರಣೆ ಶುಭಾಶಯಗಳು
0: ತಮಗೂ ಕೂಡ. ದಿನಾಚರಣೆಯ ಶುಭಾಶಯಗಳು. ನಾವು ತಯಾರಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಾಗಿ ಇನ್ನೂ ಬಹಳಷ್ಟು ದಿನ ಇದೆ. ಅಂದ್ರೆ ನಮ್ಮ ಇಚ್ಛೆ ಇಷ್ಟೇ, ನಾವು ಅದನ್ನ ಒಂದು ಸಾರ್ವತ್ರಿಕ ರಜಾ ದಿನ ಅಂತ ಪರಿಗಣಿಸ್ಬಿಡ್ತೀವಿ, ಆದ್ರೆ ಅದು ನಮ್ಮ ರಾಷ್ಟ್ರೀಯ ಹಬ್ಬದ ದಿನ. ನಾವು ಬಹಳಷ್ಟು ಹಬ್ಬದ ರಜೆಗಳಲ್ಲಿ ಹಬ್ಬವನ್ನ ಮಾಡ್ತೇವೆ ಮನೆಯಲ್ಲಿ. ಅಂದ್ರೆ ಹಬ್ಬ ಬಹಳ ಸುಗ್ಗಿ ಹಬ್ಬ, ಪಾರಂಪರಿಕ ಹಬ್ಬ, ಹೀಗೆ ನಮ್ಮ ರಾಷ್ಟ್ರೀಯ ಹಬ್ಬದಲ್ಲೂ ಕೂಡ ಭಾಗವಹಿಸೋದು, ನಮ್ಮ ದೇಶದ ರಾಷ್ಟ್ರ ಧ್ವಜಕ್ಕೆ ನಮಿಸೋದು ನಮ್ಮ ಕರ್ತವ್ಯ, ಹಕ್ಕು ಹಾಗೂ ಸಂತಸ ಕೂಡ, ಹೌದಲ್ಲ? ಹಾಗಾಗಿ ಕೇಳ್ತಾ ಇದ್ದೇವೆ, ನೀವು ಭಾಗವಹಿಸ್ತೀರಾ ಅಂತ. ನಮಸ್ಕಾರ ಕರೆ ಮಾಡಿದ್ದಕ್ಕಾಗಿ. ನಿಮ್ ಇಷ್ಟದ ಹಾಡು, ನಿಮ್ಗೆ ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ನಮ್ಗೆ ವಿಷ್ಣುವರ್ಧನ್ದು ಕೃಷ್ಣ ರುಕ್ಮಿಣಿ, ಕರ್ನಾಟಕದ ಇತಿಹಾಸದಲ್ಲಿ.
0: ಓಕೆ, ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ. ವಿಜಯನಗರ ಇತಿಹಾಸವನ್ನ ನೆನಪು ಮಾಡ್ಕೊಡ್ತಾ ಇದ್ದೀರಾ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ. ಆಯ್ತು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
0: ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆಯನ್ನು ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಕೆ ವಿ ಮಹದೇವನ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳೋಣ

ಸ್ನೇಹಿತರೆ, ನಮ್ಮ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ನೀವು ಕೇಳ್ತಾ ಇರೋದು ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ನಮ್ಮೊಂದಿಗೆ ಕೇಳಬಹುದು, ಹಾಗೂ ನಿಮ್ಮ ತಯಾರಿಯ ಬಗ್ಗೆ, ಸ್ವಾತಂತ್ರ್ಯ ದಿನದ ತಯಾರಿಯ ಬಗ್ಗೆ, ಹಾಗೂ ಆ ದಿನ ನೀವು ಹೇಗೆ ಆಚರಿಸ್ತೀರಾ ಅಂತ ನಮಗೆ ತಿಳಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 0802237079.

0: ವಿವಿಧತೆಯಲ್ಲಿ ಏಕತೆ ಎನ್ನುವಂತೆ ಭಾಷಾವಾರು ರಾಜ್ಯಗಳನ್ನು ಹೊಂದಿರುವಂತಹ ಒಂದು ಒಕ್ಕೂಟ ವ್ಯವಸ್ಥೆ ಭಾರತ ದೇಶ ಸ್ವಾತಂತ್ರ್ಯಗೊಂಡು 80ರ ಹೊಸ್ತಿಲಲ್ಲಿ ನಿಂತಿದೆ. ಈ ವರ್ಷ 80ನೇ ಸ್ವಾತಂತ್ರ್ಯೋತ್ಸವದ ತಯಾರಿ ಹೇಗಿದೆ ಅಂತ ನಾವು ಕೇಳಿದ್ವಿ. ಈ ವಿಷಯವಾಗಿ ನಮ್ಮೊಂದಿಗೆ ತಮ್ಮ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಕೇಳುಗರು ಕರೆ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಮಸ್ತೆ. ನಿಮ್ಮ ಹೆಸರು ಹಾಗೂ ಸ್ಥಳವನ್ನು ತಿಳಿಸಿ.
1: ಹೆಬ್ಬಾಳದ ರಮೇಶ್ ಅಂತ.
0: ಹೆಬ್ಬಾಳದ ರಮೇಶ್ ಅವರೇ, ನಮ್ಮ ಚಿರಪರಿಚಿತ ಹೆಸರು ನಿಮ್ಮ ಹೆಸರು.
1: ಅದೇ ಕೆಲಸ ಮೇಡಮ್, ನಂದು ಸಂದೇಶ ಕಳ್ಸೋದು.
0: ಸಂದೇಶ
1: ಕರೆ ಮಾಡಲ್ಲ, ಸಂದೇಶ ಕಳ್ಸೋದು ಮತ್ತೆ ಬೇರೆ ಯಾರ ಧ್ವನಿಯನ್ನ ನಾನು ಕೇಳಬಾರದು.
0: ಎಫ್ಎಂ ಅಥವಾ ವಿವಿಧ ಭಾರತಿ ಕೇಳೋಕೆ ನಿಮ್ಗೆ ಬಹಳ ಸಂತೋಷ ಸಿಗುತ್ತೆ.
1: 40 ವರ್ಷದಿಂದ ಕೇಳ್ತಾ
0: ಇದ್ದೀನಿ. ಸಂತೋಷ. ಈಗ 80ನೇ ಸ್ವಾತಂತ್ರ್ಯೋತ್ಸವ ನಿಮ್ಮ ತಯಾರಿ ಹೇಗಿದೆ, ಆ ದಿನ ಹೇಗಿರುತ್ತೆ ಅಂತ ಕೇಳೋಕೆ ನಾವು ಇಷ್ಟಪಡ್ತೇವೆ.
1: ಮೇಡಮ್, ಇದು ಪ್ರತಿ ವರ್ಷ ಒಂದೆರಡು ಸ್ಕೂಲ್ ಮತ್ತೆ ಒಂದು ಪೊಲೀಸ್ ಸ್ಟೇಷನ್ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರಲ್ಲ ಮೇಡಮ್.
0: ಹೌದು, ಧ್ವಜಾರೋಹಣ.
1: ಅದು ಧ್ವಜಾರೋಹಣ ಕಟ್ಬಿಟ್ಟು ಎಳಿದ್ರೆ ನೀಟಾಗಿ ಬೀಳ್ಬೇಕಲ್ವಾ ಕೆಳಕ್ಕೆ ಹೂವ.
0: ಹೌದು ಹೌದು.
1: ಅದನ್ನ ಕಟ್ಟೋದು ನಾನೇ ಮೇಡಮ್, ಬಂದು ನಾನು ಕರ್ಕೊಂಡು ಹೋಗ್ತಾರೆ. ಒಂದು ಮಸೀದಿ, ಎರಡು ಸ್ಕೂಲ್, ಒಂದು ಪೊಲೀಸ್ ಸ್ಟೇಷನ್.
0: ಹೌದು, ಅದನ್ನ ಹೇಗೆ ಮಾಡಿಸಿ ಕಟ್ಟಬೇಕು ಅನ್ನೋದು ಒಂದು ಕಲೆ.
1: ಕಲೆ ಹೌದು, ಬೇರೆಯವ್ರಿಗೆ ಆಗಲ್ಲ. ಮೇಲೆ ಹೋಗ್ಬಿಟ್ಟು ಜಾಮ್ ಆಗ್ಬಿಡ್ತು ಅಂದ್ರೆ ಮರ್ಯಾದೆ ಹೋಗುತ್ತೆ, ಮತ್ತೆ ಫ್ಲಾಗ್ ನಾವು ಕೆಳಗಡೆ ಇಳ್ಸಕ್ ಆಗಲ್ಲ.
0: ಜೋಪಾನವಾಗಿ ಮುತುವರ್ಜಿಯಿಂದ ಮಾಡ್ಬೇಕಾದ ಕೆಲಸನೇ.
1: ಇಲ್ಲಾಂದ್ರೆ ಬಾವುಟಕ್ಕೆ ಅವಮಾನ ಆದಂಗಾಗುತ್ತೆ ಮತ್ತೆ ನಾವು ಇಳಿಸಿದ್ರೆ.
0: ಹೌದು ಹೌದು. ನೀವು ಹಾಗಿದ್ರೆ ಸ್ವಾತಂತ್ರ್ಯೋತ್ಸವ ದಿನ ಈ ಒಂದು ಕೆಲಸದ ಮೂಲಕ ಧ್ವಜಾರೋಹಣದಲ್ಲಿ ಭಾಗವಹಿಸ್ತೀರಾ, ಸಂತೋಷ ಪಡ್ತೀರಾ?
1: ಹೌದು ಮೇಡಮ್.
0: ಹೌದು. ನಿಮ್ ಇಷ್ಟದ ಹಾಡು ಯಾವ್ದು ಅಂತ?
1: ಮಾತು ತಪ್ಪು ನಮ್ಮ ಮಗ. ಎಸ್ ಜಾನಕಿ ಅಮ್ಮ ಆಡಿರೋದು.
0: ಎಸ್ ಜಾನಕಿ ಅಮ್ಮ ಆಡಿರುವಂತಹ ನಿಮ್ಮಿಷ್ಟದ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ನಮಸ್ತೆ. ಎಸ್ ಜಾನಕಿ ಅವರು ಹಾಡಿರುವ ಈ ಹಾಡಿಗೆ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತವಿದೆ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕರೆ ಎಲ್ಲಿಂದ ಬಂದಿದೆ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ಹಲೋ ಮೇಡಮ್.
0: ನಮಸ್ತೆ ನಮಸ್ತೆ. ನಿಮ್ಮ ಹೆಸರು ಹಾಗೂ ಸ್ಥಳವನ್ನ ತಿಳಿಸಿ.
1: ನನ್ನ ಹೆಸರು ನವ್ಯ ಅಂತ ಮೇಡಮ್.
0: ನವ್ಯ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ತೆಲಂಗಾಣದಿಂದ, ಗದ್ವಾಲ್ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಿದ್ರು ಮೇಡಮ್.
0: ಗದಗ್ ಡಿಸ್ಟ್ರಿಕ್ಟ್ ಇಂದ?
1: ಹೌದು ಮೇಡಮ್.
0: ಯಾವ ಹಾಡನ್ನ ಪ್ರಸಾರ ಮಾಡೋಣ ನವ್ಯ?
1: ನನಗೆ ಪರಮಾತ್ಮ ಚಿತ್ರದಿಂದ ಮಾಡೋಣ ಮೇಡಮ್. ಪರಮಾತ್ಮ,
0: ಪರಮಾತ್ಮ ಚಿತ್ರದಿಂದ ಪ್ರಸಾರ ಮಾಡ್ತೀವಿ. ಸ್ವಾತಂತ್ರ್ಯ ದಿನಾಚರಣೆ ಮುಂದಿನ ವಾರ, ಹೌದಾ?
1: ಹೌದು ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಾ ನವ್ಯ ನೀವು?
1: ನಾವು ಕೈಮಗ್ಗ ನೇಯ್ತಿದ್ರು ಮೇಡಮ್.
0: ಕೈಮಗ್ಗ ನೇಯ್ತೀರಾ? ಓದಿದೀರಾ? ಏನ್ ಓದಿದೀರಾ?
1: ಓದಿದ್ರು ಮೇಡಮ್, ಡಿಗ್ರಿ ಓದಿದ್ರು ಮೇಡಮ್.
0: ಹೌದಾ? ಪದವಿ ಯಾವ್ದ್ರಲ್ಲಿ ಪಡ್ಕೊಂಡಿದ್ದೀರಾ? ಯಾವ ಸ್ಟ್ರೀಮ್, ಯಾವ ವಲಯದಲ್ಲಿ ನಿಮ್ದು ಪದವಿ ಆಗಿದೆ? ಡಿಗ್ರಿ ಯಾವ್ದ್ರಲ್ಲಿ ಮುಗಿಸಿದೀರಾ? ಗದ್ವಾಲಲ್ಲಿ ಮಾಡಿದ್ದೀರಾ?
1: ಹೌದು ಮೇಡಮ್.
0: ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ ಮುಂದಿನ ವಾರ, ನೀವ್ ಹೇಗೆ ಆಚರಿಸ್ತೀರಾ?
1: ನಾವೇ ಮೇಡಮ್ ಸವಾರಿ ಮಾಡ್ತೀರಿ ಮೇಡಮ್. ನಾವು ಎಲ್ಲ ಮತ್ತ
0: ಸವಾರಿ ಅಂದ್ರೆ
1: ಅಂತ ಈಗ ಜೈ ಅಂತ ಹಂಗೆ ಹಿಡ್ಕೊಂಡ್ ತಿರುಗುತ್ತಾರಲ್ಲ ಮೇಡಮ್, ಆ ತರ ಮಾಡಿ ಜಂಡಾ ಹಾಕ್ತಿರ್ ಮೇಡಮ್.
0: ಅಂದ್ರೆ ಎಲ್ಲಾ ಕಡೆ ಅಂದ್ರೆ ಆ ಒಂದು ವಿಷಯ ಮಾಹಿತಿ, ಅಂದ್ರೆ ನಾವು ಶಾಲಾ ದಿನಗಳಲ್ಲಿ ಆ ರೀತಿ ಎಲ್ಲ ಇದ್ರಲ್ಲಿ ಭಾಗವಹಿಸ್ತಾ ಇದ್ವಿ. ಸೊ ಎಲ್ಲಾ ಕಡೆ ನೀವು ಆ ದಿನದಂದು ಎಲ್ಲರೂ ಒಗ್ಗೂಡಿ ರಸ್ತೆ ರಸ್ತೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಆ ಒಂದು ಘೋಷಣೆಗಳನ್ನ ಮೊಳಗಿಸ್ತೀರ, ಹೌದಾ?
1: ಹೌದು ಮೇಡಮ್.
0: ಓಕೆ, ನಿಮ್ಮ ಹೇಳಿ.
1: ತಾವ್ ಹೆಸರು ಏನ್ ಮೇಡಮ್?
0: ರತ್ನ ಅಂತ. ರತ್ನ ರಮೇಶ್.
1: ನಿಮ್ ತಾನ ಮಾತಾಡಿ ತುಂಬಾ ಖುಷಿ ಆಯ್ತು ಮೇಡಮ್.
0: ನಿಮ್ಮ ಕಡೆನೂ ಕೂಡ ಮಾತಾಡಿ ಖುಷಿ ಆಯ್ತು. ನಿಮ್ ಇಷ್ಟದ ಗೀತೆ ಪರಮಾತ್ಮ ಚಿತ್ರದಿಂದ ಅಂತ ಹೇಳಿದ್ರಿ, ಇದೇ ಹಾಡು ಯಾಕೆ ಇಷ್ಟ? ಯಾವ ಹಾಡು ಅಂತ ಹೇಳಿಲ್ವಲ್ಲ ನೀವು?
1: ಅದೇ ಮೇಡಮ್, ಪುನೀತ್ ರಾಜ್ಕುಮಾರ್ ಪರ ವಶನ ಅದೇನು ಅಂತ. ಅದೇ ಮೇಡಮ್. ಅದೇ ಮೇಡಮ್.
0: ಹೌದಾ? ನಿಮ್ಮ ಕೆಲ್ಸ ಹೇಗ್ ನಡೀತಾ ಇದೆ?
1: ನಾವು ರೇಡಿಯೋ ಕಿವ ಹಾಕೊಂತೇ ನಡೆಸ್ತೀರ ಮೇಡಮ್ ಕೆಲ್ಸ.
0: ರೇಡಿಯೋ ಕೇಳ್ಕೊಂತಾನೆ ನಡೆಸ್ತೀರಾ?
1: ರೇಡಿಯೋ 24 hours ಕೆಲ್ಸಾನೆ ನಡೆಸ್ತೀರ ಮೇಡಮ್.

0: ಮೊನ್ನೆ ಕೂಡ ನೇಯ್ಗೆ ನೇಕಾರರ ದಿನ ಇತ್ತು, ಆ ನೇಕಾರರ ದಿನದ ಶುಭಾಶಯಗಳು.
1: ನಿಮ್
0: ಕೆಲಸ ಹೀಗೆ ಉತ್ತಮವಾಗಿ ನಡೀಲಿ ಅಂತ ನಾವು ಆಶಿಸ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಸ್ನೇಹಿತರೆ, ಪರಮಾತ್ಮ ಚಿತ್ರದ ಗೀತೆಯನ್ನ ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿ.

0: ನಮಸ್ಕಾರ ವಿವಿಧ ಭಾರತಿ. ಹಲೋ.
1: ನಮಸ್ತೆ, ನನ್ ಬೆಂಗಳೂರಿಂದ ನಾಗರಬಾವಿಯಿಂದ ಮಾತಾಡ್ತಾರೆ, ರೇಖಾ ಅಂತ.
0: ರೇಖಾ ಅವರೇ,
1: ನಾವು 40 ವರ್ಷದಿಂದ ವಿಜಯತೆ ಕೇಳ್ತಾ ಬರ್ತಾ ಇದ್ದೀನಮ್ಮ. ನನ್ಗೆ ಗಾಂಧೀಜಿದು ಗಾಂಧಿ ತಾತನ ಸನ್ನಿಧಿಗೆಂದು ಬಾಲಕಿ ಬರೆದ ವಿನಂತಿ ಆ ಸಾಂಗ್ ಬೇಕಿತ್ತಮ್ಮ.
0: ಗಾಂಧಿ ತಾತನ ಸನ್ನಿಧಿಗೊಂದು
1: ಹೇಳಿ. ನಾವು ಪಾರ್ಕ್ ಅಲ್ಲಿ ಫ್ಲಾಗ್ ಹರಿಸ್ಬಿಟ್ಟು ಮಕ್ಳಿಗೆಲ್ಲ ಚಾಕ್ಲೇಟ್ ಕೊಟ್ಬಿಟ್ಟು ನಮ್ ಸಂಘ ಇದೆ, ಸಂಘದಿಂದ ಲಾಲ್ ಬಾಗ್ ಎಲ್ಲ ಹೋಗ್ತೀವಮ್ಮ. ಲಾಲ್ ಬಾಗ್ ಹೋಗಿ ಫಲಪುಷ್ಪ ಪ್ರದರ್ಶನ, ತರಕಾರಿ ಎಲ್ಲ ನೋಡ್ಕೊಂಡು ಕಬ್ಬನ್ ಪಾರ್ಕ್.

0: ಎಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಲಾಲ್ಬಾಗ್ ಅಲ್ಲಿ ಎಲ್ಲ ಇದೆಲ್ಲ ಫ್ಲಾಗ್ ಎಲ್ಲ ಹಾಕ್ತೀವಿ ಒಮ್ಮೆ, ಅನ್ನದಾನ ಎಲ್ಲ ಮಾಡ್ತೀವಿ ನಮ್ಮ ಸಂಘದಿಂದ. ನಮ್ಮ ದೇಶಕ್ಕೆ ಗಾಂಧೀಜಿ ಸ್ವತಂತ್ರ ತಂದ್ಕೊಟ್ರಲ್ಲ, ಜೈ ಭಾರತ್ ಮಾತಾ ಕಿ, ಜೈ ಭಾರತ್ ಮಾತಾ ಕಿ, ಜೈ ಭಾರತ್ ಮಾತಾ ಕಿ.
1: ಥ್ಯಾಂಕ್ ಯು ರೇಖಾ ಅವರೇ ಕರೆ ಮಾಡಿದ್ದಕ್ಕೆ. ಆ ದಿನ ನೀವು
0: ಜೈ ಭಾರತ್ ಮಾತಾ ಕಿ, ಜೈ ಭಾರತ್ ಮಾತಾ ಕಿ,
1: ನಮಸ್ತೆ ಭಾರತ ಮಾತೆಗೆ ಜೈ ಆಗಲಿ. ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕೆ
0: ಧನ್ಯವಾದಗಳು. ತಮಗೆ ಧನ್ಯವಾದಗಳು.
1: ಗಾಂಧಿ ತಾತನ.

0: ಸ್ನೇಹಿತರೆ, ಈವರೆಗೆ ಒಂದೇ ಕುಲ ಒಂದೇ ದೈವ ಚಿತ್ರದ ಹಾಡನ್ನ ಕೇಳಿದ್ರೆ. ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ರಾಜ ನಾಗೇಂದ್ರ ಅವರ ಸಂಗೀತವಿತ್ತು. ನಮ್ಮ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಿಮ್ಮ ಹೆಸರು ಹಾಗೂ ಸ್ಥಳ?
1: ಶಾಂತಾಚಾರ ಬಡಿಗೇರ್ ಅಂತರಿ, ಕೊಪ್ಪನೂರು.
0: ನಮಸ್ಕಾರ, ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾವ್ರಿ ಮೇಡಮ್.
0: ಎಲೆಕ್ಟ್ರಿಷಿಯನ್ ಕೆಲಸವನ್ನ ಮಾಡ್ತಾ ಇದ್ದೀರಾ. ಮುಂದಿನ ವಾರ ಸ್ವಾತಂತ್ರ್ಯ ದಿನ ಇದೆ, ಆ ದಿನ ಹೇಗಿರುತ್ತೆ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆಯ?
1: ನಮ್ಮ ಈ ಸರಿ ನನ್ನ ಎಳೆ ಮಗಳು ಎಸ್ ಎಲ್ ಸಿ ಅದಾರ ಮೇಡಮ್. ಈಗ ಆ ಸ್ಕೂಲಾಗಿ ನಮಗೆ ಪೇರೆಂಟ್ಸ್ಗಳಿಗೆ ಆಹ್ವಾನ ಮಾಡಿದಾರೆ, ಕರೆದ್ರೆ ಹೋಗ್ಬೇಕ್ರಿ. ರಂಗೋಲಿ ಸ್ಪರ್ಧೆ ಇಟ್ಟಿದ್ದಾರೆ ನಮ್ಮ ಮಗಳದು. ಕಾರ್ಯಕ್ರಮ ಚೆನ್ನಾಗೈತೆ ಮೇಡಮ್.
0: ಹಾಗಿದ್ರೆ ನಿಮ್ಮ ಮಗಳ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸೋರಿದ್ದೀರಾ?
1: ಪೇರೆಂಟ್ಸ್ಗಳು ಕರ್ದಾರ, ಅವ್ರ ಆಹ್ವಾನ ಮಾಡಿದಾರೆ, ಹೋಗ್ತಾರೆ. ರಂಗೋಲಿ ಸ್ಪರ್ಧೆ ಇಟ್ಟಿದ್ದಾರೆ ಮೇಡಮ್. ಸಂಗೀತ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಇತರೆ ಚಟುವಟಿಕೆಗಳು ಇಟ್ಟಿದ್ದಾರೆ ಮೇಡಮ್. ಕಾರ್ಯಕ್ರಮ ಚೆನ್ನಾಗಿರುತ್ತೆ. ನಿಮ್ ಕೂಡ ಮಾತಾಡ್ತೇವಲ್ಲ, ನಮ್ಗೆ ಬಹಳ ಖುಷಿ ಆಯ್ತು ಮೇಡಮ್.
0: ಸಂತೋಷ. ನೀವು ಕೂಡ
1: ನಮ್ಗೆ ಸ್ವತಂತ್ರ ಸಿಕ್ಕಂಗ ಆಯ್ತು.
0: ನಮ್ಗೂ ಸಂತೋಷ ಆಯ್ತು. ನಾವು ಈ ವಿಷಯವನ್ನ ಪ್ರಸ್ತಾಪಿಸಿದ ಉದ್ದೇಶ ಇದು ಹೇಗೆ ಅಂದ್ರೆ, ಆ ದಿನ ಧ್ವಜಾರೋಹಣದಲ್ಲಿ ಭಾಗವಹಿಸೋದು ನಮ್ಮ ಕರ್ತವ್ಯ ಹಾಗೂ ಸಂತೋಷ ಎರಡೂ ಹೌದು. ಹಾಗಾಗಿ
1: ನಮ್ಮ
0: ದೇಶದ ಹಬ್ಬ, ನಮ್ಮೆಲ್ಲರ ಹಬ್ಬ. ಹಾಗಾಗಿ ಆ ಒಂದು ಆ ದಿನದ ಮಹತ್ವವನ್ನ ನಾವು ಅರಿತು ಮುನ್ನಡೆಯೋಕೆ ಇದು ಒಂದು ಈ ಕೈಂಕರ್ಯವು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ದಿನದಲ್ಲಿ ಭಾಗ
1: ನಮಗೆ ಸ್ವತಂತ್ರ ತಂದು ಕೊಟ್ಟ ಯೋಧ ಯೋಧರಿಗೆ, ಬಲಿದಾನದ ಅವರಿಗೆ ಸ್ವತಂತ್ರವಾಗಿ
0: ಮಾಡ್ತಿರ್ಬೇಕು ಮೇಡಮ್. ನಿಮ್ಮ ಹತ್ರ ಮಾತಾಡಿ ಸಂತೋಷ ಆಯ್ತು. ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ನೀಲಕಂಠ ಚಿತ್ರದಿಂದ ಶೀರೆ ಆಗಿ ಅಂದ ಅಂತ ಐತಿ ನೋಡಿ ಮೇಡಮ್. ನಿನ್ನೆ ಕೈಮಗ್ಗದ ದಿನಾಚರಣೆ ಇದೆ ಅಲ್ರಿ ಮೇಡಮ್, ಅದಕ್ಕಾಗಿ
0: ಸೀರೆ. ಓಕೆ, ಪ್ರಸಾರ ಮಾಡೋಣ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ನಮಸ್ಕಾರ.

0: ಕಮಲಕಂಠ ಚಿತ್ರದಲ್ಲಿ ಶ್ರೀನಿವಾಸ್ ಅವರು ಹಾಗೂ ಸುಮಾ ಶಾಸ್ತ್ರಿ ಅವರು ಹಾಡಿರುವ ಗೀತೆಯನ್ನ ಕೇಳಿದ್ರೆ ವಿ ರವಿಚಂದ್ರನ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಹಾಡಿಗಿದೆ. ಸ್ನೇಹಿತರೆ, 80th ಸ್ವಾತಂತ್ರ್ಯೋತ್ಸವ ಮುಂದಿನ ವಾರ ನಾವು ಆಚರಿಸ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಆ ದಿನ ಹೇಗಿರುತ್ತೆ ಅನ್ನೋದು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾವು ಹಂಚಿಕೊಂಡಂತಹ ಒಂದು ವಿಷಯವಾಗಿತ್ತು. ಅನೇಕರು ಸಂದೇಶವನ್ನು ಕಳಿಸಿ ಕೂಡ ಹೇಳ್ತಾ ಇದ್ದೀರಾ, ನಾವು ಕೂಡ ಈ ಒಂದು ಸಡಗರದಲ್ಲಿ ಭಾಗವಹಿಸ್ತೀವಿ ಮಕ್ಕಳ. ಮೆಹಬೂಬಿ ಅವರು ಹೇಳ್ತಾ ಇದ್ದಾರೆ, ಆ ದಿನ ಒಂದು ಮನೆಯಲ್ಲಿ ಏನೇ ಕೆಲಸ ಇದ್ರು ಬಿಟ್ಟು ನಮ್ಮ ಮಕ್ಕಳು ಓದುವ ಶಾಲೆಯಲ್ಲಿ ಭಾಗವಹಿಸ್ತೀವಿ, ಧ್ವಜಾರೋಹಣ ಮಾಡುವಾಗ ಏನೋ ಒಂಥರ ಮನದಲ್ಲಿ ಖುಷಿಯಾಗಿ ಕಣ್ತುಂಬಿ ಬರುತ್ತೆ ಅಂತ. ಹಾಗೆ ಈ ದಿನದ ಈ ಒಂದು ವಿಷಯ ನಮಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಹೂವಳೆ ಶ್ರೀ ಲಕ್ಷ್ಮೀ ಚಂದ್ರಶೇಖರ್ ಅವರು. ಹಾಗೆಯೇ ಈ ಒಂದು ನಮಗಂತೂ ಕಾರ್ಯಕ್ರಮದಲ್ಲಿ ಕರೆ ಸಿಗ್ತಾ ಇಲ್ಲ, ಆದರೂ ಕೂಡ ಶ್ರಾವಣ ಅಂದರೆ ಹಬ್ಬಗಳು ಶುರು ಆಗ್ತಾ ಇದೆ. ಆದರೂ ಆದಿಂದ ಸಾಮಾನ್ಯವಾಗಿ ರಜಾ ಮಾಡಲ್ಲ, ಆ ದಿನ ರಜಾ ಮಾಡಿ ಧ್ವಜಾರೋಹಣ ಶಾಲೆಗೆ ಹೋಗಿ ಧ್ವಜಾರೋಹಣದಲ್ಲಿ ಭಾಗವಹಿಸಿದ್ರೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸುರೇಂದ್ರ ಅವರು ಕುಂದಾಪುರದಿಂದ. ಹಾಗೆ ಈ ರೀತಿ ಬಹಳಷ್ಟು ಜನ ಆ ಒಂದು ದಿನ, ಕೆಲವೊಬ್ರು ಹೇಗೆ ಅಂದರೆ ಶಾಲೆ ಮುಗಿದ ಮೇಲೆ ಸ್ವಾತಂತ್ರ್ಯೋತ್ಸವದಲ್ಲಿ ಅಥವಾ ಇಂಥ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸೋದು ಕಮ್ಮಿ, ಆ ಒಂದು ಸಹಜವಾದ ರಜಾ ದಿನ ಅಂತ ಭಾವಿಸ್ಬಿಡ್ತಾರೆ. ಅದನ್ನು ಬದಿಗಿಟ್ಟು ನಮ್ಮ ದೇಶದ ಧ್ವಜಕ್ಕೆ ನಮಿಸುವಂಥ ಒಂದು ದಿನಕ್ಕೆ ನಾವು ಯಾವುದೇ ಒಂದು ಸರ್ಕಾರಿ ಕಚೇರಿ ಶಾಲೆ ಇವುಗಳ ಮೂಲಕ ಭಾಗವಹಿಸ್ಬೋದು, ನಮಿಸ್ಬಹುದು, ಆ ರಾಷ್ಟ್ರದ ಹಬ್ಬದ ಸಂಭ್ರಮವನ್ನು ಅನುಭವಿಸ್ಬೋದು. ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸ್ನೇಹಿತರೆ, ಕರೆ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯ ಐಐಟಿ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಣೆ ಮಾಡಿದರು. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇಂದು ನಡೆಯಲಿದ್ದು, ಸಾಂಸ್ಕೃತಿಕ ಪರಂಪರೆ, ವಸ್ತು ಸಂಗ್ರಹಾಲಯ, ಸೃಜನಶೀಲ ಆರ್ಥಿಕತೆ ಮತ್ತು ಸಾಂಸ್ಕೃತಿಕ ವಿನಿಮಯದ ಕುರಿತು ಚರ್ಚೆ ನಡೆಸಲಾಗುವುದು. ಭವಿಷ್ಯದ ಬಾಂಧವ್ಯಕ್ಕೆ ಹಾದಿ ರೂಪಿಸುವ ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಘೋಷಣೆಯನ್ನು ಅಂಗೀಕರಿಸುವ ಮೂಲಕ ಸಭೆ ಮುಕ್ತಾಯಗೊಳ್ಳಲಿದೆ. ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ ಜೆಪಿಎಸ್ಸಿ ನಡೆಸಿರುವಂತಹ 14ನೇ ನಾಗರಿಕ ಸೇವೆಗಳ ಪ್ರಿಲಿಮಿನರಿ ಪರೀಕ್ಷೆಯ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸಿರುವಂತಹ ಜೆಪಿಎಸ್ಸಿ ಜೆಪಿಎಸ್ಎಸ್ಸಿ ಅಭ್ಯರ್ಥಿಗಳ ನ್ಯಾಯ ವೇದಿಕೆಯ ಪ್ರತಿನಿಧಿಗಳು ಹಾಗೂ ರಾಜ್ಯ ಸರ್ಕಾರದ ನಡುವೆ ಇಂದು ರಾಂಚಿಯಲ್ಲಿ ದ್ವಿತೀಯ ಹಂತದ ಮಾತುಕತೆ ನಡೆದಿದೆ. ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಸಾಂದ್ರತೆಯನ್ನು ನಿಯಂತ್ರಿಸಲು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆಯು ಕೇರಳಕ್ಕೆ ಒಟ್ಟು 112 ವಿಶೇಷ ರೈಲುಗಳ ಸೇವೆಯನ್ನು ಘೋಷಣೆ ಮಾಡಿದೆ. ಇದೇ 14ರಿಂದ ಸೆಪ್ಟೆಂಬರ್ 6ರವರೆಗೆ ಈ ವಿಶೇಷ ರೈಲುಗಳು ಸಂಚಾರ ನಡೆಸಲಿವೆ.

ರಾಷ್ಟ್ರಗೀತೆ ಸಂಯೋಜಕ, ನೊಬೆಲ್ ಪಾರಿತೋಷಿಕ ಪುರಸ್ಕೃತ ಕವಿ ರವೀಂದ್ರನಾಥ್ ಟಾಗೋರ್ ಅವರ 85ನೇ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಅಂಗವಾಗಿ ಬೆಂಗಳೂರಿನ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವಂತಹ ಅವರ ಪ್ರತಿಮೆ ಬಳಿ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ದೇಶ ಭಾರತ್ ಸಂಸ್ಥೆಯ ವತಿಯಿಂದ ಆಯೋಜನೆ ಮಾಡಲಾದಂತಹ ದೇಶಕ್ಕಾಗಿ ನಡಿಗೆ ಎಂಬ ವಿಶೇಷ ಕಾಲ್ನಡಿಗೆ ಜಾಥಾ ಬೆಂಗಳೂರಿನ ದಾಸರಹಳ್ಳಿ ಭಾಗದಲ್ಲಿ ಇಂದು ಜರುಗಿತು. ಈ ಜಾಥಾಕ್ಕೆ ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ಚಾಲನೆ ನೀಡಿದರು. ಅಮೆರಿಕದ ಯೂಜಿನ್ನಲ್ಲಿ ನಡೆದಿರುವಂತಹ ವಿಶ್ವ ಅಥ್ಲೆಟಿಕ್ಸ್ 20 ವರ್ಷದ ಒಳಗಿನ ಚಾಂಪಿಯನ್ಶಿಪ್ನ ಪುರುಷರ ಜಾವೆಲಿನ್ ಎಸೆತದಲ್ಲಿ ಭಾರತದ ಆಶಿಷ್ ಯಾದವ್ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮೊನಾಲಿಸಾ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಸೋನು ನಿಗಮ್ ಚಿತ್ರ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಲಿಷಾ ಸಂದೀಪ್ ಅವರ ಸಂಗೀತವಿದೆ. ಕೇಳುಗರೆ, ಸಮಯ ಇನ್ನೇನು 1:10 ಒಂದು ಗಂಟೆ ಹತ್ತು ನಿಮಿಷಕ್ಕೆ ಸರಿಯಾಗಿ ಕೇಳ್ತೀರಾ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ, ಜಗತ್ತು, ತಂತ್ರಜ್ಞಾನ, ಉದ್ಯಮ ಹಾಗೂ ವೃತ್ತಿ ಕ್ಷೇತ್ರಗಳು ಬದಲಾಗುತ್ತಿರುತ್ತದೆ. ಈ ಬದಲಾವಣೆ ನಡುವೆ ಸವಾಲುಗಳನ್ನು ಎದುರಿಸಿ ಹೊಸ ಪರಿಹಾರ ಕಂಡುಕೊಳ್ಳುವ ಧೈರ್ಯ ತೋರುವವರಿಗೆ ನೂತನ ಅವಕಾಶಗಳು ದೊರೆಯುತ್ತವೆ ಎಂದರು. ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಕೇವಲ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಿಲ್ಲ, ಬದಲಿಗೆ ಜೀವನದ ಹೊಸ ಅಧ್ಯಾಯ ಪ್ರಾರಂಭಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಯಾಂಪಸ್ ಜೀವನದ ನೆನಪುಗಳನ್ನು ಸದಾ ಸ್ಮರಿಸಲಿದ್ದು ಈ ಕ್ಷಣವನ್ನು ಆನಂದಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನೂತನ ಪಯಣ ಆರಂಭಿಸುತ್ತಿರುವ ಎಲ್ಲಾ ಪದವೀಧರರಿಗೆ ಶುಭ ಹಾರೈಸಿ ಅಭಿನಂದಿಸಿದರು. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000ಕ್ಕೂ ಹೆಚ್ಚು ಪದವೀಧರರು ಭಾಗವಹಿಸಿದ್ದರು. ಈ ವೇಳೆ ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಿದರು. ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂಪ್ರಜ್ಞಾವನ್ನು ಸಹ ಪ್ರಧಾನಿಯವರು ವರ್ಚುಯಲ್ ಮೂಲಕ ಉದ್ಘಾಟಿಸಿದರು. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಹಾಗೂ ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿಂದು ನಡೆಯಲಿದೆ. ಸಾಂಸ್ಕೃತಿಕ ಪರಂಪರೆ, ವಸ್ತು ಸಂಗ್ರಹಾಲಯ, ಸೃಜನಶೀಲ ಆರ್ಥಿಕತೆ ಹಾಗೂ ಸಾಂಸ್ಕೃತಿಕ ವಿನಿಮಯದ ಕುರಿತು ಇಲ್ಲಿ ಚರ್ಚಿಸಲಾಗುವುದು. ಭವಿಷ್ಯದ ಬಾಂಧವ್ಯಕ್ಕೆ ಹಾದಿ ರೂಪಿಸುವ ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಘೋಷಣೆಯನ್ನು ಅಂಗೀಕರಿಸುವ ಮೂಲಕ ಸಭೆ ಮುಕ್ತಾಯಗೊಳ್ಳಲಿದೆ. ಸಭೆಯ ಬಳಿಕ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರು ಆಯೋಜಿಸಿರುವ ಔತಣಕೂಟದಲ್ಲಿ ಭಾಗವಹಿಸಲಿರುವ ವಿದೇಶಿ ನಿಯೋಗವು ನಂತರ ಸಾಂಚಿಗೆ ತೆರಳಿ ವಿಶ್ವಪ್ರಸಿದ್ದ ಸಾಂಚಿ ಸ್ತೂಪ, ಬುದ್ಧ ಜಂಬೂದ್ವೀಪ ಮತ್ತು ಚೇತಯಗಿರಿ ದೇವಾಲಯಗಳನ್ನು ವೀಕ್ಷಿಸಲಿದೆ. ಸಂಜೆ ಬೌದ್ಧ ಇತಿಹಾಸ ಮತ್ತು ಕಲೆಯ ಕುರಿತ 3D ಪ್ರೊಜೆಕ್ಷನ್ ಮ್ಯಾಪಿಂಗ್ ಹಾಗೂ ಬೆಳಕು ಧ್ವನಿ ಪ್ರದರ್ಶನವನ್ನು ವೀಕ್ಷಿಸಲಿರುವ ಅತಿಥಿಗಳಿಗೆ ದಾಲ್ ಬಾಪ್ಲಾ ಮತ್ತು ಕೋಡೋ ಕುಟ್ಕಿ ಸಿರಿಧಾನ್ಯಗಳ ಸಾಂಪ್ರದಾಯಿಕ ಖಾದ್ಯಗಳ ಸೌಲಭ್ಯ ಕಲ್ಪಿಸಲಾಗಿದೆ. ಇದಕ್ಕೂ ಮುನ್ನ ಕೇಂದ್ರ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇಂಡೋನೇಷ್ಯಾ ಹಾಗೂ ದಕ್ಷಿಣ ಆಫ್ರಿಕಾದ ಸಾಂಸ್ಕೃತಿಕ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು, ಇಂಡೋನೇಷ್ಯಾದ ಪ್ರಂಬನನ್ ದೇವಾಲಯ ಜೀರ್ಣೋದ್ದಾರ ಮತ್ತು ಉಭಯ ದೇಶಗಳ ಸಾಂಸ್ಕೃತಿಕ ಸಂಬಂಧ ಬಲಪಡಿಸುವ ಕುರಿತು ಸಮಾಲೋಚಿಸಿದ್ದಾರೆ. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ಪ್ರಕಟಿಸಿದೆ. ಪ್ರತಿಯೋರ್ವ ಭಾರತೀಯನು ಯಾವುದೇ ವಹಿವಾಟು ಶುಲ್ಕವಿಲ್ಲದೆ ತಕ್ಷಣದ ಡಿಜಿಟಲ್ ಪಾವತಿಗಳನ್ನು ಮಾಡಬಹುದು ಮತ್ತು ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಯುಪಿಐ ವ್ಯವಸ್ಥೆಯ ಭದ್ರತೆ, ತಂತ್ರಜ್ಞಾನ ಮತ್ತು ವಂಚನೆ ತಡೆಗಟ್ಟುವಿಕೆಗೆ ಬ್ಯಾಂಕುಗಳು, ಫಿನ್ಟೆಕ್ ಕಂಪನಿಗಳು, ಎನ್ಪಿಸಿಐ ಹಾಗೂ ಆರ್ಬಿಐ ನಿರಂತರ ಗಮನಹರಿಸಿವೆ ಎಂದು ಮಂಡಳಿ ತಿಳಿಸಿದೆ. ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಸಾಂದ್ರತೆ ನಿಯಂತ್ರಿಸಲು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆ ಕೇರಳಂಗೆ ಒಟ್ಟು 112 ವಿಶೇಷ ರೈಲು ಸೇವೆಗಳನ್ನು ಘೋಷಿಸಿದೆ. ಇದೇ 14ರಿಂದ ಸೆಪ್ಟೆಂಬರ್ 6ರವರೆಗೆ ವಿಶೇಷ ರೈಲುಗಳು ಸಂಚರಿಸಲಿವೆ. ಈ ಪೈಕಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ದೇಶದ ಪೂರ್ವ ವಲಯಗಳಿಂದ ಮುಖ್ಯವಾಗಿ ರೈಲು ಸೇವೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 112 ಸೇವೆಗಳಲ್ಲಿ 38 ರೈಲುಗಳು ದಕ್ಷಿಣ ರೈಲ್ವೆ ವ್ಯಾಪ್ತಿಯಲ್ಲಿ ಚಲಿಸಲಿದ್ದು, ಇತರೆ ವಲಯಗಳಿಗೆ 16 ಹೆಚ್ಚುವರಿ ಸೇವೆಗಳನ್ನು ದಕ್ಷಿಣ ರೈಲ್ವೆ ಪ್ರಕಟಿಸಿದೆ. ಉಳಿದಂತೆ ಇತರ ರೈಲ್ವೆ ವಲಯಗಳು 58 ಓಣಂ ವಿಶೇಷ ರೈಲುಗಳನ್ನು ಒದಗಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ ಜೆಪಿಎಸ್ಸಿ ನಡೆಸಿರುವ 14ನೇ ನಾಗರಿಕ ಸೇವೆಗಳ ಪ್ರಿಲಿಮಿನರಿ ಪರೀಕ್ಷೆಯ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ಜೆಪಿಎಸ್ಸಿ ಜೆಎಸ್ಎಸ್ಸಿ ಅಭ್ಯರ್ಥಿಗಳ ನ್ಯಾಯವೇದಿಕೆ ಪ್ರತಿನಿಧಿಗಳು ಹಾಗೂ ರಾಜ್ಯ ಸರ್ಕಾರದ ನಡುವೆ ಇಂದು ರಾಂಚಿಯಲ್ಲಿ ದ್ವಿತೀಯ ಹಂತದ ಮಾತುಕತೆ ನಡೆದಿದೆ. 15 ದಿನಗಳಿಂದ ಪ್ರತಿಭಟನೆ ಮುಂದುವರೆದಿದ್ದು ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 6ನೇ ದಿನಕ್ಕೆ ಕಾಲಿಟ್ಟಿದೆ. 8 ಸದಸ್ಯರ ವಿದ್ಯಾರ್ಥಿ ನಿಯೋಗವು ಟಿಡಿಪಿಎಲ್ ಏಜೆನ್ಸಿ ನಡೆಸಿರುವ ಎಲ್ಲಾ ಪರೀಕ್ಷೆಗಳನ್ನು ರದ್ದುಗೊಳಿಸಲು ಹಾಗೂ ಅಕ್ರಮಗಳ ಕುರಿತು ಸಮಗ್ರ ತನಿಖೆ ನಡೆಸಲು ಒತ್ತಾಯಿಸಿದೆ. ನಿನ್ನೆ 4 ಸಚಿವರಿದ್ದ ನಿಯೋಗದೊಂದಿಗೆ ನಡೆದ ಮೊದಲ ಸುತ್ತಿನ ಸಮಾಲೋಚನೆ ಯಾವುದೇ ನಿರ್ಣಯಗಳಾಗದೆ ಅಂತ್ಯಗೊಂಡಿತ್ತು. ಸರ್ಕಾರದ ಭರವಸೆಗಳಿಗೆ ಮಣಿಯದೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡು ಹಾಗೂ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವವರೆಗೆ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾ ನಿರತ ಅಭ್ಯರ್ಥಿಗಳು ಸ್ಪಷ್ಟಪಡಿಸಿದ್ದಾರೆ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆ ತಿಸ್ಸಾ ಭೈರಗಡ್ ಮಾರ್ಗದಲ್ಲಿ ಸಂಭವಿಸಿದ ಬಸ್ ದುರಂತದಲ್ಲಿ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 11 ಮಂದಿ ಗಾಯಗೊಂಡಿದ್ದಾರೆ. ಸಾರಿಗೆ ಬಸ್ 100 ಅಡಿ ಆಳದ ಕಂದಕಕ್ಕೆ ಉರುಳಿ ದುರ್ಘಟನೆ ಸಂಭವಿಸಿದೆ.

ಘಟನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಹಲವು ಭಾಗಗಳಲ್ಲಿ ರಸ್ತೆ ಸ್ಥಿತಿ ಸಮರ್ಪಕವಾಗಿಲ್ಲದ ಹಿನ್ನೆಲೆಯಲ್ಲಿ ಜಮ್ಮುವಿನಿಂದ ಬಲ್ತಾಲ್ ಕಡೆಗೆ ತೆರಳಬೇಕಿದ್ದ ಅಮರನಾಥ ಯಾತ್ರೆಯನ್ನು ಇಂದು ರದ್ದುಗೊಳಿಸಲಾಗಿದೆ. ಆದರೆ ಬಲ್ತಾಲ್ನಿಂದ ಪವಿತ್ರ ಗುಹೆಯತ್ತ ತೆರಳುವ ಯಾತ್ರೆ ವಾಡಿಕೆಯಂತೆ ಮುಂದುವರೆದಿದ್ದು ಇಂದು ಬೆಳಗ್ಗೆಯಿಂದ 1,200ಕ್ಕೂ ಹೆಚ್ಚು ಯಾತ್ರಿಕರು ದರ್ಶನ ಪಡೆದಿದ್ದಾರೆ. ಈಗಾಗಲೇ ದರ್ಶನ ಪೂರ್ಣಗೊಳಿಸಿರುವ ಯಾತ್ರಿಕರಿಗೆ ಬಲ್ತಾಲ್ನಿಂದ ಜಮ್ಮುವಿನತ್ತ ತೆರಳಲು ಅನುಮತಿ ನೀಡಲಾಗಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು, ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರುವಂತೆ ಇಲಾಖೆ ಎಚ್ಚರಿಸಿದೆ. ದಕ್ಷಿಣ ಭಾರತದ ಕರಾವಳಿ ಕರ್ನಾಟಕ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ತಮಿಳುನಾಡು, ಕೇರಳಂ ಮತ್ತು ಆಂಧ್ರಪ್ರದೇಶದಲ್ಲೂ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ತೀರದ ಪ್ರತಿಕೂಲ ಹವಾಮಾನದಿಂದಾಗಿ ಕರ್ನಾಟಕ, ಕೇರಳಂ ಮತ್ತು ಒಮಾನ್ ಕರಾವಳಿಯ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ದ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಅಮೆರಿಕದ ಯುಜೀನ್ನಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 3ನೇ ದಿನದಂದು ಭಾರತ ತನ್ನ ಪದಕದ ಖಾತೆ ತೆರೆದಿದೆ. ಪುರುಷರ ಜಾವೆಲಿನ್ ಎಸೆತ ವಿಭಾಗದಲ್ಲಿ 19 ವರ್ಷದ ಆಶಿತ್ ಯಾದವ್ 74.09 ಮೀಟರ್ ದೂರ ಎಸೆದು ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಈ ಸಾಧನೆಯೊಂದಿಗೆ ವಿಶ್ವ 20 ವರ್ಷದೊಳಗಿನ ಅಥ್ಲೆಟಿಕ್ಸ್ ಕೂಟದಲ್ಲಿ ಜಾವೆಲಿನ್ ವಿಭಾಗದಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ ನಂತರದ 2ನೇ ಭಾರತೀಯ ಎಂಬ ಹಿರಿಮೆಗೆ ಆಶಿಷ್ ಪಾತ್ರರಾಗಿದ್ದಾರೆ. 2016 ಪೋಲೆಂಡ್ ಆವೃತ್ತಿಯಲ್ಲಿ ನೀರಜ್ ಚೋಪ್ರಾ 86.48 ಮೀಟರ್ ಜೂನಿಯರ್ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: 90.9 FM.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿಯಿದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
3: ಸ್ನೇಹಿತರೆ, ಈ ದಿನ ಶನಿವಾರದ ಮಧ್ಯಾಹ್ನ 1:20. ಪ್ರತಿದಿನ 1:20 ಒಂದಿಲ್ಲೊಂದು ಗೇಮ್ ಶೋ ವಿಶೇಷತೆಗೆ ಹೆಸರುವಾಸಿ. ಈ ದಿನದ ವಿಶೇಷ ಸಂದೇಶ ನಮಗೆ, ಸಂಗೀತ ನಿಮಗೆ. ಸಂದೇಶ ಅನ್ನೋದಾದರೆ ಹೇಗೆ ಸಂದೇಶ ಕಳಿಸ್ಬೇಕು? SMS ಕಳಿಸ್ಬೇಕಾ ಅಥವಾ ವಾಟ್ಸಪ್ ಸಂದೇಶನ? ಇದು ವಾಟ್ಸಪ್ ಸಂದೇಶ. ಹಾಗಿದ್ರೆ ನಿಮ್ಮ ಆ ಒಂದು ವಾಟ್ಸಪ್ ಸಂದೇಶ ಕಳಿಸಬಹುದಾದಂತಹ ಸಂಖ್ಯೆ ಯಾವುದು ಅನ್ನೋದಾದರೆ 9483091029. 9483091029. ಮತ್ತೊಮ್ಮೆ 9483091029. ಈ ಸಂಖ್ಯೆಗೆ ನಿಮ್ಮಿಷ್ಟದ ಹಾಡು ಯಾವುದು, ನಿಮ್ಮ ಹೆಸರೇನು ಹಾಗೂ ಯಾವ ಸ್ಥಳದಿಂದ ಕಳಿಸ್ತಾ ಇದ್ದೀರಾ, ಈ ಒಂದು ವಿಷಯವನ್ನ, ಈ ಒಂದು ಅಂಶವನ್ನ ಟೈಪ್

ಮಾಡಿ ಕಳಿಸಿ. ನಿಮ್ಮಿಷ್ಟದ ಹಾಡುಗಳನ್ನು ನಮ್ಮೆಲ್ಲರೊಂದಿಗೆ ಕೇಳಿ ಮತ್ತೊಮ್ಮೆ ಶನಿವಾರದ ವಿಶೇಷ ಕಾರ್ಯಕ್ರಮ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ನಿಮ್ಮೊಂದಿಗಿದ್ದೇನೆ ನಾನು ಎನ್ ರತ್ನಾ ರಮೇಶ್.

ಕೇಳ್ತಾ ಇದ್ದೀರಾ ಅಮೃತವಾಣಿ ಚಿತ್ರದ ಗೀತೆಯನ್ನು ಮಧು ಬಾಲಕೃಷ್ಣ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ಪಿ ನಾಯ್ಡು ಅವರ ಸಂಗೀತವಿದೆ.

ಸ್ನೇಹಿತರೆ, ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದ ಮೊದಲ ಒಂದು ಕೋರಿಕೆ ಬಂದಿದೆ, ಶಾಂತಿ ಕ್ರಾಂತಿ ಚಿತ್ರದ ಹಾಡೊಂದನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ. ಕೌಜಲಗಿಯಿಂದ ಕಲ್ಪ್, ಪ್ರಭಾವತಿ, ಅಕ್ಷಯ, ಕಾವೇರಿ, ಶ್ರಾವಣಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಿ ಕ್ರಾಂತಿ ಚಿತ್ರದ ಹಾಡನ್ನು ಮೆಚ್ಚಿ ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ.

ಚಿರು ಚಿತ್ರದ ಗೀತೆಯನ್ನು ಹಾಡಿದರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಹೌಸ್ಪೀರ್ ಅವರ ಸಾಹಿತ್ಯಕ್ಕೆ ಗಿರಿಧರ್ ಅವರ ಸಂಗೀತವಿದೆ. ಈ ಹಾಡನ್ನು ನಮಗಾಗಿ ಪ್ರಸಾರಿಸಿ ಎಂದು ಸಂದೇಶವನ್ನು ಕಳಿಸಿದರೆ ನಂಜನಗೂಡಿನಿಂದ ಎಸ್ ಎಂ ಮಹೇಶ್.

ಕೇಳುಗರೆ, ಶನಿವಾರ ಮಧ್ಯಾಹ್ನದ ವಿಶೇಷ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ಕೇಳ್ತಾ ಇದ್ರ. ಮುಂದಿನ ಹಾಡು ಪ್ರಸಾರ ಆಗ್ತಾ ಇದೆ ಸ್ನೇಹಲೋಕ ಚಿತ್ರದಿಂದ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ. ಈ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ವಿಜಯಪುರದ ಸಾಕ್ಷರ ಅವರು. ವಿಜಯಪುರದ ಸಾಕ್ಷರ ಕಲಘಟಿಗೆಯಿಂದ ಅವರಿಗಾಗಿ ಸ್ನೇಹಲೋಕ ಚಿತ್ರದ ಈ ಹಾಡು.

ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ. ಶಿವದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಈ ಹಾಡನ್ನು ನಮಗಾಗಿ ಪ್ರಸಾರಿಸಿ ಎಂದು ಸಂದೇಶ ಕಳಿಸಿದವರು ಕುಮಾರ್ ಬಂಗಾರಿ ಆಟೋ ಅವರು.

ಹೊಸ ಬೆಳಕು ಚಿತ್ರದ ಶೀರ್ಷಿಕೆ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಚುದಯಶಂಕರ್ ಅವರ ಸಾಹಿತ್ಯ ಕೆಎಂ ರಂಗರಾವ್ ಅವರ ಸಂಗೀತವಿರುವಂತಹ ಹಾಡು. ಈ ಹಾಡನ್ನು ನಮಗಾಗಿ ಪ್ರಸಾರಿಸಿ ಅಂತ ಸಂದೇಶವನ್ನು ಕಳಿಸಿದ್ರು ಶ್ವೇತಾ ನಟರಾಜ್ ಬುಕ್ಕಾಂಬುದಿಯಿಂದ, ಹಾಗೆ ಸಾನ್ವಿ ಸಾಧನ ಜೆಪಿ ನಗರ ಬೆಂಗಳೂರಿನಿಂದ.

ತುಮಕೂರಿನಿಂದ ಸಂದೇಶ ಕಳಿಸಿರುವಂತಹ ಸುಜಾತ ಸುರೇಶ್ ಅವರ ಕೋರಿಕೆಯಂತೆ ನಾಗರಹಾವು ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ವಿಜಯ ನಾರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ. ಹತ್ತಾರು ಹಾಡುಗಳನ್ನ ಪ್ರಸಾರ ಮಾಡಬಹುದಾದ ಕಾಲಾವಕಾಶದಲ್ಲಿ ನೂರಾರು ಸಂದೇಶಗಳ ಕೋರಿಕೆಗಳು ಇಲ್ಲಿವೆ. ನಂದೀಶ್ ಟೈಲರ್ ಅವರು ಬೇಗೂರಿನಿಂದ

ಸಂದೇಶವನ್ನು ಕಳಿಸಿದ್ದೀರಾ. ಹಾಗೆ ಅಥಣಿ ಅನಿತಾ ಚಂದ್ರಕಾಂತ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಮತ್ತೊಬ್ಬರು ವಿಜಯೋತ್ಸವ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ, ಬೀರನಹಳ್ಳಿಯಿಂದ ವೆಂಕಟೇಶ್ ನಾಯಕ್ ಅವರು. ಹೀಗೆ ಹಲವಾರು ಹಾಡುಗಳನ್ನ ಕೇಳಿದ್ದೀರಾ. ಎಲ್ಲವೂ ಒಂದಕ್ಕಿಂತ ಒಂದು ಸುಂದರವಾದದ್ದೇ, ಸುಮಧುರವಾದದ್ದೇ. ಎಷ್ಟು ಸಾಧ್ಯವೋ ಅಷ್ಟು ಹಾಡುಗಳನ್ನ ಇಂದಿನ ಸಂದೇಶ ನಮಗೆ, ಸಂಗೀತ ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ನಾಗರ ಹಾವು ಚಿತ್ರದ ಈ ಹಾಡಿನೊಂದಿಗೆ ಸಂದೇಶ ನಮಗೆ, ಸಂಗೀತ ನಿಮಗೆ ಮುಕ್ತಾಯವಾಗಲಿದೆ.

0: 91.9 FM. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯವಾಗಿದೆ ಮಧ್ಯಾಹ್ನ 2:15:24. ಈ ಹೊತ್ತಿನಲ್ಲಿ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ವರ್ಷಗಳು ಅದೆಷ್ಟೇ ಆಗಲಿ, ಕಾಲ ಸರಿತಾ ಹೋಗಲಿ, ಈ ಹಾಡಂತೂ ಕೆಣಕೋ ಹಾಡು ಅಂತ ಹೇಳ್ಬೋದಾ ಅಥವಾ ಕರಿಯೋ ಹಾಡು ಅಂತ ಹೇಳ್ಬೋದಾ. ಚಿತ್ರ ಬಂಗಾರದ ಪಂಜರ ಹಾಡಿದ್ದಾರೆ ಬಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ರಘು ಅವರ ಸಂಗೀತವಿದೆ. ಅದೇ ಹಾಡು ಬಿಟ್ಟರೆ ಸಿಗದವನೆ ಕೇಳೋಣ ಬನ್ನಿ ಇಂದಿನ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ನಲ್ಲಿ.
1: ಬಿಡ್ಬಿಡ

ಕನ್ನಡ ಚಿತ್ರರಂಗದ ಎಂದೂ ಮರೆಯಲಾರದಂತಹ ಒಂದು ಚಲನಚಿತ್ರ ಬಂಗಾರದ ಪಂಜರ ಅಂಥದ್ದೇ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ವಿ. ಮುಂದಿನ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದಾವೆ ಮಾವನ ಮಗಳು ಚಲನಚಿತ್ರ. ಶಶಿಕುಮಾರ್ ಅವರು ಅಭಿನಯಿಸಿದ್ದಾರೆ. ರಾಜೇಶ್ ಕೃಷ್ಣನವರು ಚಿತ್ರ ಅವರ ಒಡಗೂಡಿ ಹಾಡ್ತಾ ಇದ್ದಾರೆ ಅಮ್ಮಣ್ಣಿ ಅಮ್ಮಣ್ಣಿ ಅಂತ. ಈ ಸಾಲುಗಳನ್ನು ರಚಿಸಿರೋರು ವಿ ಮನೋಹರ್, ಸಂಗೀತ ಕೂಡ ಅವರದೇ.

ಬಿಟ್ಟರೆ ಸಿಗದವನು ಅಮ್ಮಣ್ಣಿ ಜೋಡಿ ಆಗಿ ಹಾಡ್ತಾ ಇದ್ದಾರೆ. ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ, ನಂಜುಂಡಿ ಕಲ್ಯಾಣ ಚಿತ್ರದ ಹಾಡನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮೋಹನ್ ಜಿಂಪೆಟ್ಸ್ ಹಾಗೂ ಸಂಗಡಿಗರು ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಹೌದ ಸ್ನೇಹಿತರೆ, ನಾವು ಬಂಗಾರದ ಪಂಜರದ ವೀರಪ್ಪನವರಿಗೆ ಮಾವನ ಮಗಳನ್ನ ತಂದು ನಂಜುಂಡಿ ಕಲ್ಯಾಣವನ್ನ ಗ್ಯಾರಂಟಿ ಮಾಡಿಕೊಡುವಲ್ಲಿಗೆ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ನ ಅವಧಿ ಮುಕ್ತಾಯ ಆಗ್ತಾ ಇದೆ. ಇಲ್ಲಿಗೆ ಇಂದಿನ ವೀಕೆಂಡ್ ಸ್ಪೆಷಲ್ ಸಾಂಗ್ ಸಂಪನ್ನವಾಯಿತು. 2:30 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳ್ಕೊಂಡು ವಾಪಸ್ಸಾಗಿ ನಾವು ನಿಮ್ಗೆ ಸಿಗ್ತೀವಿ ಚಿತ್ರತಾಣದಲ್ಲಿ 2:40.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ರಾಜ್ಯದ ವಿವಿಧ ಭಾಗಗಳಿಗೆ ಸಚಿವರು ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವರು ಖುದ್ದು ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಹಾನಿ, ಮೇವಿನ ಅಭಾವ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರ ಬೆನ್ನಿಗೆ ನಿಂತು ಅವರ ಬದುಕನ್ನು ರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ಆರಂಭಿಸಿರುವ ಸಚಿವ ಡಾ ಅಜಯ್ ಧರಂ ಸಿಂಗ್ ಎರಡನೇ ದಿನವಾದ ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಶೀಲನೆ ನಡೆಸಿದರು. ಜಿಲ್ಲೆಯ ಮಾನ್ವಿ, ಮಸ್ಕಿ ಹಾಗೂ ಸಿಂಧನೂರು ತಾಲೂಕಿನಲ್ಲಿ ಬರ ನಷ್ಟಕ್ಕೆ ಒಳಗಾದ ವಿವಿಧ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡರು. ಇಂದು ಬೆಳಗ್ಗೆ ಮಸ್ಕಿ ತಾಲೂಕಿನ ಸಂತೆಕಲ್ಲೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ತೊಗರಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿ ನಂತರ ಗುಡದೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಸೂರ್ಯಕಾಂತಿ, ತೊಗರಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ಬಳಿಕ ಹಸಕಮಲ್ ಗ್ರಾಮದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಸಿಂಧನೂರು ತಾಲೂಕಿನ ಜವಳಗೀರ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ಹಾಗೂ ಪನ್ನಿಗನೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ, ನಂತರ ಮಾನ್ವಿ ತಾಲೂಕಿನ ಹಿರೇಕೊಟ್ಟೆಕಲ್ ಹೋಬಳಿಯ ಪೋತನಾಳ್ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಮರಿಯಾನಾ ನಿಸ್ಲರ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದ್ದಾಗಿ ಭಾರಿ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಇದರ ಭಾಗವಾಗಿ ಬರುವ ಅಕ್ಟೋಬರ್ನಲ್ಲಿ ಅಮೆರಿಕದಲ್ಲಿ ರೋಡ್ ಶೋ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ 2027 ಜಾಗತಿಕ

0: ವಿಶೇಷ ಕಾಲ್ನಡಿಗೆ ಜಾಥಾ ನಡೆಯಿತು. ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ಇಂದಿನ ಯುವ ಸಮೂಹದಲ್ಲಿ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯತೆ ಹೆಚ್ಚಾಗಿದೆ. ದೇಶಕ್ಕಾಗಿ ನಡಿಗೆ ಜಾಥಾ ಯುವಕರಲ್ಲಿ ದೇಶಭಕ್ತಿ, ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಏಕತೆಯ ಮನೋಭಾವವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಜಾಥಾ ಸಂದರ್ಭದಲ್ಲಿ ದೇಶಭಕ್ತಿ ಘೋಷಣೆಗಳು, ಜಾಗೃತಿ ಫಲಕಗಳು ಹಾಗೂ ಸಾಮಾಜಿಕ ಸಂದೇಶಗಳ ಮೂಲಕ ಯುವಕರಲ್ಲಿ ದೇಶಪ್ರೇಮ ಮತ್ತು ನಾಗರಿಕ ಜವಾಬ್ದಾರಿಯ ಅರಿವು ಮೂಡಿಸಲಾಯಿತು. ರಾಜ್ಯದ ನೂತನ ಸಚಿವರಿಗೆ ಸೋಮವಾರದ ವೇಳೆಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ನಂತರ ಪಕ್ಷದ ಕೆಲ ನಾಯಕರಿಂದ ಅಸಮಾಧಾನ ಹಾಗೂ ಭಿನ್ನಾಭಿಪ್ರಾಯ ವ್ಯಕ್ತವಾಗುವುದು ಸಾಮಾನ್ಯ ಸಂಗತಿಯಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಗುಡ್ಡ ಕುಸಿತ ದುರಂತದಲ್ಲಿ ಮೃತಪಟ್ಟ ಕೊಪ್ಪಳ ಜಿಲ್ಲೆ ಕಕ್ಕರಗೋಳ ಗ್ರಾಮದ ಕುಟುಂಬಸ್ಥರ ಮನೆಗೆ ಸಚಿವ ಶಿವರಾಜ ತಂಗಡಗಿ ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಶಿವಮೊಗ್ಗ ತಹಸೀಲ್ದಾರ ವಿಪತ್ತು ನಿರ್ವಹಣಾ ಖಾತೆಯಿಂದ ಪಾವತಿ ಮಾಡಲಾದ 15 ಲಕ್ಷ ರೂಪಾಯಿಗಳನ್ನು ಸಂತ್ರಸ್ತ ಇಬ್ಬರು ಹೆಣ್ಣು ಮಕ್ಕಳ ಖಾತೆಗೆ ಜಮಾ ಮಾಡಿದ ರಸೀತಿಯನ್ನು ಅವರು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ಕೋಲಾರ ಜಿಲ್ಲೆಯ ರೈತರು ಮಳೆ ಕೊರತೆ, ಬರದ ಪರಿಸ್ಥಿತಿಯಲ್ಲಿ ಬೆಳೆ ನಷ್ಟ ತಪ್ಪಿಸಲು ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸುವಂತೆ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಎಲ್ನಿನೋದಿಂದ ಮಳೆ ಕೊರತೆ ಇದ್ದು ಬ್ಯಾಂಕಿನಲ್ಲಿ ಬೆಳೆ ಸಾಲ ಮಂಜೂರಾದ ಹಾಗೂ ಬೆಳೆ ಸಾಲ ಪಡೆಯದ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಭಾಗವಹಿಸಬಹುದು ಎಂದು ತಿಳಿಸಿದ್ದಾರೆ. ಮಳೆಯಿಂದ ಅಥವಾ ಇತರ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಬೆಳೆ ವಿಮೆ ನಷ್ಟ ಪರಿಹಾರವನ್ನು ಪಾವತಿಸಲಾಗುವುದು. ಇದುವರೆಗೆ 28,488 ರೈತರು ನೋಂದಣಿಯಾಗಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾಗುವಂತೆ ಮನವಿ ಮಾಡಿದ್ದಾರೆ. ನೀರಾವರಿ ರಾಗಿ, ಮಳೆಯಾಶ್ರಿತ ರಾಗಿ ಹಾಗೂ ನೀರಾವರಿ ಭತ್ತದ ಬೆಳೆ ವಿಮೆಗೆ ಇದೇ 14ರೊಳಗೆ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಅವರ ಪ್ರತಿಮೆ ಬಳಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಕರ್ನಾಟಕದ ಏಕೀಕರಣ, ಆಡಳಿತ ಸುಧಾರಣೆ, ಶಿಕ್ಷಣ ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ನಿಜಲಿಂಗಪ್ಪ ಅವರು ನೀಡಿದ ಕೊಡುಗೆಗಳು ಸದಾ ಸ್ಮರಣೀಯ. ಜನಪರ ಆಡಳಿತಕ್ಕೆ ಮಾದರಿಯಾಗಿದ್ದ ಅವರ ಜೀವನ ಹಾಗೂ ಆದರ್ಶಗಳು ಎಲ್ಲರಿಗೂ ಸ್ಫೂರ್ತಿ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ನಾಡು ಕಂಡ ಧೀಮಂತ ನಾಯಕ, ಶರಾವತಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವಾರು ಅಭಿವೃದ್ದಿ ಯೋಜನೆಗಳ ಮೂಲಕ ನಾಡಿನ ಪ್ರಗತಿಗೆ ಅವರು ನೀಡಿದ ಕೊಡುಗೆಗಳು ಸ್ಮರಣೀಯ. ಅವರ ಆದರ್ಶಗಳು ಮತ್ತು ಜನಸೇವೆಯ ಬದ್ಧತೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿ, ನಾಡಿನ ಅಭಿವೃದ್ದಿಗೆ ಭದ್ರ ಬುನಾದಿ ಹಾಕಿದ ಸರಳ ಸಜ್ಜನಿಕೆಯ ಧೀಮಂತ ನಾಯಕರು, ಅವರ ದೂರದೃಷ್ಟಿ ಮತ್ತು ಜನಪರ ಸೇವೆಗಳು ಸದಾ ಸ್ಮರಣೀಯ ಎಂದು ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್, ನವ ಕರ್ನಾಟಕ ನಿರ್ಮಾಣದ ಕನಸು ಹೊತ್ತು ಶರಾವತಿ ಜಲವಿದ್ಯುತ್, ಕಾಳಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಎಸ್ ನಿಜಲಿಂಗಪ್ಪ ಅವರು ಜಾರಿಗೊಳಿಸಿರುವುದು ಸ್ಮರಣೀಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ, ಕೇರಳಂ, ತಮಿಳುನಾಡು, ಆಂಧ್ರಪ್ರದೇಶದ ವಿವಿಧೆಡೆ ಗುಡುಗು ಭಾರೀ ಗಾಳಿಯೊಂದಿಗೆ ಮಳೆ ಬೀಳುವ ಸಾಧ್ಯತೆಯಿದೆ ಎಂದು ತಿಳಿಸಲಾಗಿದೆ. ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ತೆರಳುವ ಪ್ರವಾಸಿಗರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ಚಿತ್ರದುರ್ಗ ವಿಭಾಗವು ವಿಶೇಷ ಪ್ರವಾಸ ಪ್ಯಾಕೇಜ್ ಬಸ್ ಸೇವೆ ಪ್ರಕಟಿಸಿದೆ. ನಾಳೆಯಿಂದ ಈ ಸೇವೆ ಲಭ್ಯವಿದ್ದು ಚಳ್ಳಕೆರೆ, ಚಿತ್ರದುರ್ಗ ಹಾಗೂ ಹೊಳಲ್ಕೆರೆ ನಿಲ್ದಾಣಗಳಿಂದ ಈ ಬಸ್ಗಳು ಹೊರಡಲಿವೆ. ಜೋಗ ಜಲಪಾತದ ಜೊತೆಗೆ ವರದಮೂಲ ಹಾಗೂ ಇಕ್ಕೇರಿ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಅವಕಾಶವಿದೆ. ಆನ್ಲೈನ್ನಲ್ಲಿ ಕೆಎಸ್ಆರ್ಟಿಸಿ ವೆಬ್ಸೈಟ್ ಮೂಲಕ ಟಿಕೆಟ್ ಕಾಯ್ದಿರಿಸಬಹುದಾಗಿದೆ. ಆಸನಗಳು ಲಭ್ಯವಿದ್ದಲ್ಲಿ

ಬಸ್ ನಿರ್ವಾಹಕರ ಬಳಿಯೂ ಟಿಕೆಟ್ ಪಡೆಯಬಹುದು. ಈ ವಿಶೇಷ ಪ್ಯಾಕೇಜ್ಗೆ ಶಕ್ತಿ ಯೋಜನೆ ಅನ್ವಯಿಸುವುದಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಹಾಗೂ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಕೊಪ್ಪಳ ಜಿಲ್ಲೆಯ ವಿವಿಧ ಮಕ್ಕಳ ವಸತಿ ನಿಲಯಗಳು, ಶಾಲೆಗಳು, ಪೊಲೀಸ್ ಠಾಣೆಗಳು ಹಾಗೂ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಕಲ್ಪಿಸಲಾಗಿರುವ ಸೌಲಭ್ಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸ್ವಚ್ಛತೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡುವ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರು. ಕೊಪ್ಪಳ ತಾಲೂಕಿನ ಹಟ್ಟಿಗ್ರಾಮದಲ್ಲಿ ಇದೇ 16ರಂದು ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿ 2026 ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ತಿಳಿಸಿದ್ದಾರೆ. ಅವರು ಹಟ್ಟಿಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಸಮಾರಂಭದ ಪೂರ್ವ ಸಿದ್ದತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಸುಮಾರು 1500ಕ್ಕೂ ಹೆಚ್ಚು ಜನರು ಸೇರುವುದರಿಂದ ಜಿಲ್ಲಾಡಳಿತ ಅಚ್ಚುಕಟ್ಟು ವ್ಯವಸ್ಥೆ ಮಾಡಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಹೌದು ಸ್ನೇಹಿತರೆ, ಇದು ವಿವಿಧ ಭಾರತಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯವಾಗಿದೆ 2:41. ತಮ್ಮೆಲ್ಲರಿಗೂ ಈ ಹೊತ್ತಿನ ಚಿತ್ರತಾಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇಂದಿನ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಕೆವಿ ರಾಜು ಅವರು ನಿರ್ದೇಶಿಸಿರುವಂತಹ ಚಿತ್ರದಿಂದ, ಅವುಗಳಲ್ಲಿ ಒಂದಾಗಿರುವಂತಹ ನಂಬರ್ 1 ಚಿತ್ರದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಕೆವಿ ರಾಜು ಅವರು 1987 ಆರಂಭಿಸಿ ಕನ್ನಡ ಚಿತ್ರರಂಗಕ್ಕೆ 16 ಜನಪ್ರಿಯ ಚಲನಚಿತ್ರಗಳನ್ನು ಕಟ್ಟಿಕೊಟ್ಟಂತಹ ಓರ್ವ ಯಶಸ್ವಿ ನಿರ್ದೇಶಕರು ಅಂತಲೇ ಹೇಳಬಹುದು. ಸಂಗ್ರಾಮ, ಬಂಧಮುಕ್ತ, ಇಂದ್ರಜಿತ್, ಯುದ್ಧಕಾಂಡ, ಹೀಗೆ ಹೆಸರಾಂತ ಚಲನಚಿತ್ರಗಳನ್ನ ನಿರ್ದೇಶಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇವರ ನಿರ್ದೇಶನದಲ್ಲಿ ತೆರೆಕಂಡ ಮತ್ತೊಂದು ಯಶಸ್ವಿ ಚಲನಚಿತ್ರ ನಂಬರ್ 1 ಸುರಾನ ಫಿಲ್ಮ್ಸ್ ನಿರ್ಮಿಸಿದ ಚಲನಚಿತ್ರಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿದೆ. ಕೆ ಕಲ್ಯಾಣ್ ಹಾಗೂ ಕೆ ವಿ ರಾಜು ಅವರು ಬರೆದಿರುವ ಹಾಡುಗಳನ್ನು ರಾಜೇಶ್ ಕೃಷ್ಣನ್, ಚೈತ್ರ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಇದೀಗ ಇಂದಿನ ಚಿತ್ರತಾಣ ಕಾರ್ಯಕ್ರಮದಲ್ಲಿ ನಂಬರ್ 1 ಚಿತ್ರದ ಹಾಡುಗಳನ್ನ ಕೇಳೋಣ. ಈ ಚಿತ್ರದ ತಾರಾಬಳಗದಲ್ಲಿ ನಾವು ನೋಡಬಹುದು ವಿಜಯಲಕ್ಷ್ಮಿ ಅವರನ್ನ, ರಾಮ್ಕುಮಾರ್ ಅವರನ್ನ, ಭಾವನಾ ಹಾಗೂ ಮಂಡ್ಯ ರಮೇಶ್ ಹಾಗೂ ಇತ್ಯಾದಿ ನಟರು ಪೋಷಕ ಪಾತ್ರಗಳಲ್ಲಿ ನಮಗೆ ನೋಡೋಕೆ ಸಿಗ್ತಾರೆ.

ಇದೀಗ ಮಂಜುಳಾ ಗುರುರಾಜ್ ಅವರು ಹಾಡಿರುವ ನಂಬರ್ ಒನ್ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಕೆ ವಿ ರಾಜು ಅವರು ಬರೆದಿರುವ ಹಾಡು ಇದು. ಸ್ನೇಹಿತರೆ, ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಂಬರ್ ಒನ್ ಚಿತ್ರದ ಹಾಡುಗಳನ್ನು ಪ್ರಸಾರ ಮಾಡಲಾಯಿತು. ಈ ಚಿತ್ರವನ್ನು ನಿರ್ದೇಶಿಸಿರುವವರು ಕೆ ವಿ ರಾಜು. ಸುರಾನ ಫಿಲ್ಮ್ಸ್ ಅವರು ನಿರ್ಮಿಸಿದ ಈ ಚಿತ್ರದಲ್ಲಿ ನಾವು ತಾರಾಬೆಳಗದಲ್ಲಿ ನೋಡ್ತೇವೆ ರಾಮ್ಕುಮಾರ್, ವಿಜಯಲಕ್ಷ್ಮಿ, ಭಾವನಾ, ಮಂಡ್ಯ ರಮೇಶ್ ಹಾಗೂ ಇತರರು. ವಿ ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡುಗಳನ್ನು ಕೇಳಿದ್ರೆ ಇಲ್ಲಿಗೆ ಇಂದಿನ ಚಿತ್ರತಾನ ಕಾರ್ಯಕ್ರಮ ಸಂಪನ್ನವಾಯಿತು. 3 ಗಂಟೆಗೆ ಸರಿಯಾಗಿ ಹಿಂದಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಮತ್ತೆ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ನಮಸ್ಕಾರ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

0: बन जाएगी।
1: मन चाहेगी,
0: मन चाहेगी।

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ ರೇಡಿಯೋ. ಸಮಯ 4:41. ಕೇಳುಗರೆಲ್ಲರಿಗೂ 4 ಗಂಟೆಗೆ ಸರಿಯಾಗಿ ಪ್ರಸಾರವಾಗುವಂತಹ ಕಾರ್ಯಕ್ರಮ ಪರಿಮಳ. ಈ ಸಂಜೆಯ ಪರಿಮಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.

ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ ಒಂದಷ್ಟು ಚಲನಚಿತ್ರಗಳಿವೆ. ಆ ಕೆಲವೊಂದು ವಿಶೇಷ ಅಂಶದೊಂದಿಗೆ ಕೂಡಿದಂತಹ ಚಲನಚಿತ್ರಗಳಿವೆ. ಅವುಗಳ ಬಗ್ಗೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋರಿದ್ದೇವೆ. ಮೊದಲಿಗೆ ಈ ರಂಗೀತರಂಗ ಚಿತ್ರದ ಈ ಹಾಡಿನೊಂದಿಗೆ ನಿಮ್ಮೆಲ್ಲರನ್ನ ಕರೆಯೋಲೆಯೊಂದಿಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅನೂಪ್ ಭಂಡಾರಿ ಅವರೇ ಬರೆದು ಸಂಗೀತ ನೀಡಿ ನಿರ್ದೇಶಿಸಿರುವಂತಹ ಚಿತ್ರ ರಂಗೀತರಂಗ. ಬನ್ನಿ ಪರಿಮಳ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಆಲಿಸೋಣ.

ಇಂದಿನ ಪರಿಮಳದಿ ಯಾವ ವಿಷಯವನ್ನ ಆಧರಿಸಿ ನಾವು ರಂಗಿಕ್ ತರಂಗ ಚಿತ್ರದ ಹಾಡನ್ನ ಪ್ರಸಾರ ಮಾಡಿರಬಹುದು ಅಂತ ನೀವು ಊಹೆ ಮಾಡ್ತಾ ಇರಬಹುದು. ಸ್ನೇಹಿತರೆ, ಒಂದು ಚಲನಚಿತ್ರ ಅಂದಾಕ್ಷಣ ಅದಕ್ಕೆ ಮುಖ್ಯವಾಗಿ ಅದರ ಒಂದು ಬೆನ್ನೆಲುಬು ಕಥೆ. ಕಥೆಯನ್ನು ಚಿತ್ರಕಥೆಗೆ ತಂದು ಚಿತ್ರಕಥೆಗೆ ಸಂಭಾಷಣೆಯನ್ನು ಬರೆದು ಸಂಭಾಷಣೆಯುಕ್ತವಾದ ಈ ಒಂದು ಮಾಲಿಕೆಯನ್ನು ನಿರ್ದೇಶಿಸೋದು ಒಂದು ಮಜಲಾದರೆ ಚಲನಚಿತ್ರಕ್ಕೆ ಮತ್ತೊಂದು ಮಜಲಿನಲ್ಲಿ ಹಾಡುಗಳು ಸಾಹಿತ್ಯ ಸಂಗೀತವಾಗಿ ರೂಪುಗೊಳ್ತವೆ. ಈ ಎರಡನ್ನ ಬೆರೆಸಿ ಮಾಡುವಂತಹ ಛಾಯಾಗ್ರಹಣ ಮತ್ತೊಂದು ಮಜಲಲ್ಲಿದ್ದರೆ, ಆ ನಂತರ ಸಂಕಲನ, ಹೀಗೆ ಇನ್ನಿತರ ಕಾರ್ಯ ವೈಖರಿಗಳ ಮಧ್ಯೆ ಚಲನಚಿತ್ರ ರೂಪುಗೊಳ್ಳುತ್ತೆ. ನಾವು ಸುಮಾರು ಚಲನಚಿತ್ರ ನೋಡಿದ್ದೇವೆ. ಆ ಚಿತ್ರದ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಜವಾಬ್ದಾರಿಯುತಂತಹ ನಿರ್ದೇಶಕರನ್ನ ನಾವು ಕಂಡಿದ್ದೇವೆ, ಹಾಗೆ ಸಾಹಿತ್ಯವನ್ನೂ ಬರೆದವರನ್ನು ಕಂಡಿದ್ದೇವೆ. ಆದರೆ ಕೆಲವು ಸಂಗೀತ ನಿರ್ದೇಶಕರು, ಕನ್ನಡದ ಹೆಸರಾಂತ ಸಂಗೀತ ನಿರ್ದೇಶಕರು, ಚಲನಚಿತ್ರವನ್ನ ನಿರ್ದೇಶನವನ್ನು ಆರಂಭಿಸಿದಂಥ ಮತ್ತೊಂದು ಶಕೆ ಕನ್ನಡದಲ್ಲಿ ಆರಂಭ ಆಯಿತು. ಆ ಚಿತ್ರದ ನಿರ್ದೇಶಕರು ಅವರೇ ಆಗಿರ್ತಿದ್ರು, ಹಾಗೂ ಸಂಗೀತ ನಿರ್ದೇಶಕರು ಅವರೇ ಆಗಿರ್ತಿದ್ರು. ಸಂಗೀತ ಅನ್ನೋದೇ ಒಂದು ಮಹಾನ್ ಸಾಗರ ಇದ್ದ ಹಾಗೆ. ಆ ಒಂದು ಸಂಗೀತವನ್ನು ಕಲಿತವರು ನಿರ್ದೇಶನದತ್ತ ವಾಲಿದ್ದು, ಸಂಗೀತ ನಿರ್ದೇಶನದ ಮೂಲಕ ಸಂಗೀತಕ್ಕೆ ಬಹುಪಟ್ಟು ಒದಗಿಸಿಕೊಡುವಂತಹ ಓರ್ವ ನಿರ್ದೇಶಕ, ಸಂಗೀತ ನಿರ್ದೇಶಕ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಕೂಡ ಹೊತ್ತು ಮುನ್ನಡೆಸಿದಂಥ ಕೆಲವು ವಿಶೇಷ ವಿಶಿಷ್ಟ ಚಲನಚಿತ್ರಗಳು ಕನ್ನಡದಲ್ಲಿ ಇವೆ. ಈಗ ನೀವು ಕೇಳಿದ್ರಲ್ಲ, ರಂಗಿತರಂಗ ಅನೂಪ್ ಭಂಡಾರಿಯವರೇ ಬರೆದು ಸಂಗೀತ ನೀಡಿ ನಿರ್ದೇಶಿಸಿದಂಥ ಚಲನಚಿತ್ರವಾಗಿತ್ತು ರಂಗಿತರಂಗ. ಅದೇ ರೀತಿ ಒಂದು ಶಕೆಯನ್ನು ಆರಂಭವಾಗಿದ್ದು ಯಾವ ಸುಮಾರಲ್ಲಿ ಅಂತ ಎಲ್ಲ ಮಾತಾಡೋಣ. ಮುಂದಿನ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ ನಿಮಗೆ ಇಂದ್ರಧನುಷ್ ಚಿತ್ರದಿಂದ. ಇಂದ್ರಧನುಷ್ ಚಿತ್ರವನ್ನು ನಿರ್ದೇಶಿಸಿದವರು ವಿ ಮನೋಹರ್ ಅವರು. ಸರಿಸುಮಾರು 2000 ಈ ಒಂದು ಚಲನಚಿತ್ರ ತೆರೆ ಕಂಡಿತು. ವಿ ಮನೋಹರ್ ಅವರೇ ಅವರ ಸಾಹಿತ್ಯ ಸಂಗೀತ ನಿರ್ದೇಶನದಲ್ಲಿ ಹಾಡಿರುವವರು ಮನು ಹಾಗೂ ಅನುಪಮ. ಚಿತ್ರ ಇಂದ್ರಧನುಷ್. ಈ ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಮತ್ತೆ ಈ ಒಂದು ಪರಿಮಳ ಕಾರ್ಯಕ್ರಮದ ವಿಷಯ ಬಗ್ಗೆ ಮತ್ತಷ್ಟು ಅಂಶಗಳನ್ನು ಕಿತ್ಕೊಂಡು ಬನ್ನಿ ಈ ಹಾಡಿನ ನಂತರ.

ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಂಗೀತ ಕ್ಷೇತ್ರದಲ್ಲಿ ಹೆಸರುವಾಸಿಯಾದಂಥ ಹೆಸರಾಂತ ಸಂಗೀತ ನಿರ್ದೇಶಕರು ಚಲನಚಿತ್ರ ನಿರ್ದೇಶನದತ್ತ ತಮ್ಮ ಒಲವು ತೋರಿಸಿ ಚಲನಚಿತ್ರ ನಿರ್ದೇಶನವನ್ನು ಮಾಡ್ತಾರೆ. ಅಂತಹ ಚಿತ್ರಗಳಿಂದ ಆಯ್ದ ಹಾಡುಗಳನ್ನು ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಕೇಳಿದಂತಹ ಗೀತೆಯನ್ನು ಇಂದ್ರಧನುಷ್ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಈ ಚಿತ್ರದ ನಿರ್ದೇಶಕರು ವಿ ಮನೋಹರ್ ಅವರು. ವಿ ಮನೋಹರ್ ಅವರು ಆಗಾಗಲೇ ಸರಿಸುಮಾರು ಚಲನಚಿತ್ರಗಳಲ್ಲಿ ಹಾಡುಗಳನ್ನು ಬರೆಯುವ ಮೂಲಕ ಸಂಗೀತವನ್ನು ನೀಡುವ ಮೂಲಕ ಗುರುತಿಸಿಕೊಂಡಿದ್ದರು. ಅದೇ ವೇಳೆಯಲ್ಲಿ ಅವರು ಚಿತ್ರ ನಿರ್ದೇಶನದತ್ತ ವಾಲಿದ್ದು 1997 ಸುಮಾರಿನಲ್ಲಿ ಓ ಮಲ್ಲಿಗೆ ಚಿತ್ರದ ಮೂಲಕ. ಓ ಮಲ್ಲಿಗೆ ಚಿತ್ರ ನಮ್ಮಲ್ಲಿ ಬಹಳಷ್ಟು ಮಂದಿ ನಾವು ನೋಡಿದ್ದೇವೆ. ಒಂದು ವಿಭಿನ್ನ ಈ ಒಂದು ಚಿತ್ರ ಅಥವಾ ಫ್ಯಾಷನ್ ಲೋಕದ ವಿಭಿನ್ನ ನಿರೂಪಣೆಯೊಂದಿಗೆ ಹೆಣೆದಂತಹ ತ್ರಿಕೋನ ಪ್ರೇಮ ಕಥೆ ಹೌದು. ಆ ಒಂದು ಚಿತ್ರ ಸುಮಾರು ಜನಮನ್ನಣೆಯನ್ನು ಪಡೀತು. ಇವತ್ತಿಗೂ ಕೂಡ ಬಹಳ ಜನ ಅದನ್ನು ಮೆಚ್ಕೊಂತಾರೆ. ಆ ಚಿತ್ರದಿಂದ ಆಯ್ದ ಒಂದು ಹಾಡು ವಿ ಮನೋಹರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನದಲ್ಲಿ ರಮೇಶ್ ಚಂದ್ರ ಅವರು ಹಾಡಿದ್ದಾರೆ. ಕೇಳೋಣ ಬನ್ನಿ, ಮಲಗು ಮಲಗು ಚಾರುಲತೆ.

ಏನು ಶನಿವಾರ 4 ಗಂಟೆಗೆ ನಮ್ಮನ್ನ ಮಲಗಿಸ್ತಿದ್ದೀರಾ? ಕೆಲವೊಬ್ರಿಗೆ ರಜಾ ಇದೆ, ಹಲವಾರು ಜನರಿಗೆ ರಜಾ ಇಲ್ಲ. ಇಂದು ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ, ತಮ್ಮ ತಮ್ಮ ಕೈಂಕರ್ಯಗಳಲ್ಲಿ, ಕಾರ್ಯಗಳಲ್ಲಿ ನಿರತರಾಗಿರುವಂತಹ ನಮ್ಮ ಕೇಳುಗರು ಕೇಳ್ತಾ ಇದ್ದೀರಾ. ಆದರೆ ನಾವು ಆ ಒಂದು ಓಂ ಮಲ್ಲಿಗೆ ಚಿತ್ರದ ಈ ಒಂದು ಸಾಹಿತ್ಯ ಸಂಗೀತ ನಿರ್ದೇಶನ ಸಂಭ್ರಮದ ಬಗ್ಗೆ ನಾವು ಮಾತಾಡ್ತಾ ಈ ಹಾಡನ್ನು ಪ್ರಸಾರ ಮಾಡಿದ್ವಿ. ನಾವು ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಚಲನಚಿತ್ರ ಸಂಗೀತ ನಿರ್ದೇಶಕರು ನಿರ್ದೇಶನದತ್ತ ಹೊರಳಿದಂಥ ಒಂದು ಆ ಒಂದು ಬಗೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಈ ರೀತಿ ನಾವು ಸಂಗೀತ ನಿರ್ದೇಶನ ಹಾಗೂ ನಿರ್ದೇಶನ ಒಬ್ಬರೇ ಮಾಡಿದ್ದಾರೆ ಅನ್ನೋ ರೀತಿ ಕನ್ನಡದಲ್ಲಿ ಆರಂಭವಾದ ದಿನಗಳಲ್ಲಿ ಒಂದು ಪ್ರಮುಖವಾದ ಮೈಲಿಗಲ್ಲು ಅಂತ ಹೇಳಿದ್ರೆ ಕಾಡು ಕುದುರೆ ಚಲನಚಿತ್ರ. ಈ ಚಿತ್ರ 1979 ತೆರೆ ಕಂಡಿತು. ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಶ್ರೀ ಚಂದ್ರಶೇಖರ ಕಂಬಾರರು ಈ ಚಿತ್ರವನ್ನ ಬರೆದು ನಿರ್ದೇಶಿಸಿ, ಸಂಗೀತವನ್ನ ನೀಡಿ, ಸಾಹಿತ್ಯವನ್ನ ರಚಿಸಿ ತೆರೆಗೆ ತಂದರು. ಆ ಒಂದು ಪ್ರಯತ್ನದ ನಂತರ ಬಹಳಷ್ಟು

ವರ್ಷ ಅಂತಹ ಯಾವುದೇ ಚಿತ್ರಗಳನ್ನು ನಾವು ಕಾಣಲಿಲ್ಲ. ಆದರೆ ಆ ನಂತರ ಮತ್ತೊಮ್ಮೆ ಶುರು ಆಯಿತು ನೋಡಿ, ಸಂಗೀತ ನಿರ್ದೇಶಕರು ನಿರ್ದೇಶನದತ್ತ ಹೊರಳಿದಂತಹ ಆ ಕತೆ. ಅದಕ್ಕೆ ಮತ್ತೊಂದು ಉದಾಹರಣೆಯಾಗಿ ನಿಂತರು ಸಾಧು ಕೋಕಿಲ ಅವರು. 2003 ರಕ್ತ ಕಣ್ಣೀರು, ಸುಂಟರಗಾಳಿ, ಆನಂದರ ದೇವ್ರು, ಭಲೇ ಜೋಡಿ ಚಿತ್ರಗಳನ್ನು ನಿರ್ದೇಶಿಸಿ ಚಿತ್ರ ನಿರ್ದೇಶನ, ಹಾಡುಗಾರಿಕೆ, ಸಂಗೀತ ನಿರ್ದೇಶನ ಈ ಎಲ್ಲದರ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಗೆದ್ದರು ಸಾಧು ಕೋಕಿಲ.

ಸ್ನೇಹಿತರೆ, ಸುಂಟರಗಾಳಿ ಚಿತ್ರದಲ್ಲಿ ಸಾಧು ಕೋಕಿಲ ಅವರು ಹಾಡಿರುವಂತಹ ಗೀತೆಯನ್ನ ಕೇಳಿದ್ರಿ. ಜಿ ಪಿ ರಾಜರತ್ನಂ ಅವರ ಸಾಲುಗಳು ಈ ಹಾಡಿಗೆ ಅಳವಡಿಸಲಾಗಿದೆ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ನಾವು ಮುಂದೆ ಮಾತಾಡ್ತಾ ಇರೋದು 2006 ತೆರೆ ಕಂಡಂತಹ ಅಂಬಿ ಚಲನಚಿತ್ರದ ಬಗ್ಗೆ. ಈ ಚಲನಚಿತ್ರವನ್ನ ಬರೆದು ನಿರ್ದೇಶಿಸಿ ಸಂಗೀತವನ್ನ ನೀಡಿದವರು ವಿ ನಾಗೇಂದ್ರ ಪ್ರಸಾದ್ ರವರು. ಹಾಡುಗಳನ್ನ ಬರೆದಿರೋರು, ಸಂಗೀತ ನೀಡಿರೋರು ಹಾಗೂ ನಿರ್ದೇಶನ ಮಾಡಿರೋರು ವಿ ನಾಗೇಂದ್ರ ಪ್ರಸಾದ್ ರವರೇ ಆಗಿದ್ದಾರೆ. ಅಂಬಿ ಚಿತ್ರದಿಂದ ಆಯ್ದ ಗೀತೆ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರಾ.

ರಾಜೇಶ್ ಕೃಷ್ಣ ಹಾಗೂ ಚೈತ್ರ ಅವರ ಧ್ವನಿಯಲ್ಲಿ ಅಂಬೆ ಚಿತ್ರದ ಗೀತೆಯನ್ನ ಕೇಳಿದ್ರೆ. ಸ್ನೇಹಿತರೆ, ಚಿತ್ರವನ್ನ ನಿರ್ದೇಶಕರು ಸಂಭಾಷಣೆ ಬರೆದು ಚಿತ್ರಗತೆ ಎಲ್ಲ ಮಾಡಿ ಕಣ್ಣಿನ ಮುಂದೆ ದೃಶ್ಯವಾಗಿ ಕಟ್ಟಿಕೊಟ್ರೆ ಸಂಗೀತ ಅಂತ ಇದೆಯಲ್ಲ, ಅದು ಆ ಒಂದು ಚಿತ್ರವನ್ನ ಕಿವಿಗಳಿಗೆ ಕಟ್ಟಿಕೊಡುತ್ತೆ ಅಂತಲೂ ಹೇಳಬಹುದು. ಹಾಗಿರುವಾಗ ಈ ಒಂದೊಂದ್ಸಲ ಸಂಗೀತ ಅನ್ನೋದು ಭಾಷೆಯೇ ಇಲ್ಲದೆ, ಪದಗಳೇ ಇಲ್ಲದೆ ನಗಿಸಬಲ್ಲ, ಅಳಿಸಬಲ್ಲ ಅಥವಾ ಕಥೆಯನ್ನು ತಿಳಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ಈ ರೀತಿ ಸಂಗೀತ ನಿರ್ದೇಶಕರು ನಿರ್ದೇಶನದ ಹೊಣೆಯನ್ನು ಹೊತ್ತಾಗ ಅದನ್ನು ಸಮರ್ಥವಾಗಿ ನಿಭಾಯಿಸಿ ಗೆದ್ದಂಥ ಬಹಳಷ್ಟು ಉದಾಹರಣೆಗಳಿವೆ. ಹಾಗೂ ಆ ಒಂದು ಚಿತ್ರ ಎಂದೆಂದಿಗೂ ನೆನಪಿಸುವಂತಹ ಒಂದು ಚಿತ್ರವಾಗಿ ಕೂಡ ನಮ್ಮ ಒಂದು ಸಂಗ್ರಹಕ್ಕೆ ಸೇರಿದ್ದು ಹೌದು. ಹಾಗಿರುವಾಗ ಮುಂದಿನ ಚಿತ್ರ ನಿರ್ದೇಶಕರು ರವಿ ಬಸ್ರೂರವರು 2017 ಕಟಕ ಹಾಗೆ 2019 ಗಿರ್ಮಿಟ್ ಚಿತ್ರಗಳನ್ನ ನಿರ್ದೇಶಿಸಿ ಸಂಗೀತ ನೀಡಿದ್ರು ರವಿ ಬಸ್ರೂರ್. ಇದೀಗ ಗಿರ್ಮಿಟ್ ಚಿತ್ರದ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಪುನೀತ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ

ಸಂಗೀತ ನಿರ್ದೇಶಕರು ನಿರ್ದೇಶನದತ್ತ ಹೊರಳಿದ ಮೇಲೆ ಕ್ರಾಂತಿ ಎನ್ನುವಂಥ ಒಂದು ಚಲನಚಿತ್ರವನ್ನು ನಿರ್ದೇಶಿಸಿದರು ವಿ ಹರಿಕೃಷ್ಣ ಅವರು. ವಿ ಹರಿಕೃಷ್ಣ ಅವರು ಸಂಗೀತ ನೀಡಿ ನಿರ್ದೇಶಿಸಿರುವಂತಹ ಚಿತ್ರ ಕ್ರಾಂತಿ. ಈ ಒಂದು ಹಾಡನ್ನು ಬರೆದಿದ್ದಾರೆ ಯೋಗರಾಜ್ ಭಟ್, ಸೋನು ನಿಗಮ್ ಅವರು ಹಾಡಿರುವಂತಹ ಗೀತೆಯನ್ನು ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ.

ನಾನಾದೆ ತರಗಲೆ ದುಗುಡ ತುಮ್ಮಾನದ ಕಡಿದಿನದ ಸುರ್ಮಳೆ ಕೈ ಹಿಡಿದು ಮುನ್ನಡೆಸು ಓ ಜೀವದಾಸಲೆ.

ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಂಗೀತ ನಿರ್ದೇಶಕರು ನಿರ್ದೇಶನದತ್ತ ಒಲವು ತೋರೋದು ಅಂತ ಆದಾಗ ಒಂದು ಸಿನಿಮಾ ಅಂದ್ರೆ ಏನಿರಬಹುದು? ಸಿನಿಮಾ ಎಂದರೆ ತಲೆಯಲ್ಲಿ ಹೊಳೆದ ಕಥೆಗೆ ಭಾಷ್ಯ, ದೃಶ್ಯ, ಸುಶ್ರಾವ್ಯ ಸಂಗೀತ ಭಾವ ಬೆರೆಸಿ ಕ್ಯಾಮ್ರಾ ಕಣ್ಣಿನಲ್ಲಿ ಕಟ್ಟಿ ಒಗ್ಗೂಡಿಸಿ ನೀಡುವ ತಾಂಬೂಲವೇ ಸಿನಿಮಾ, ಹೌದಲ್ವಾ? ಅಂತಹ ಒಂದು ಪ್ರಯತ್ನಕ್ಕೆ ಸಂಗೀತ ನಿರ್ದೇಶನ ಎರಡೂ ಹೊಣೆ ಹೊತ್ತು ಅರ್ಜುನ್ ಜನ್ಯ ಅವರು ನಿರ್ದೇಶಿಸಿದಂತಹ ಚಲನಚಿತ್ರ 45, ಈ ಒಂದು ಚಿತ್ರದ ಹಾಡನ್ನು ಕೇಳಿಕೊಂಡು ಬಂದ್ರಿ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ. ಇದೀಗ ಸಾಧು ಕೋಕಿಲ ಅವರು ನಿರ್ದೇಶಿಸಿದಂತಹ ಸಂಗೀತ ನೀಡಿದಂತಹ ಚಲನಚಿತ್ರ ದೇವ್ರು ಇಂದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಬರೆದಿದ್ದಾರೆ ಯೋಗರಾಜ್ ಭಟ್, ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

ಆಕೆ ಹನಿಯನ್ನೇ ಹಿಡಿಯಷ್ಟು ಸಂಭ್ರಮಿಸುವ ಆಕೆ ಇದ್ದಾಳಲ್ಲ, ಆಕೆ ಒಂದು ಅತೀತ ಸಂಭ್ರಮ. ಈ ಹಾಡು ಕೇಳಿದ ನಂತರ ಅದು ಉಳಿಸಿ ಹೋದ ಭಾವವಿದು. ಕೇಳ್ತಾ ಇದ್ದೀರಾ ಪರಿಮಳ.

ಹೆಸರಾಂತ ಸಂಗೀತ ನಿರ್ದೇಶಕರು ನಿರ್ದೇಶನಕರಾದರು. ಸಂಗೀತ ಅನ್ನೋದು ಒಂದು ಬಾಲ್ಯದಿಂದಲೇ ಬಂದಂತಹ ಬಳುವಳಿ, ಪರಂಪರೆ, ಒಂದು ಅಗಾಧವಾದ ಕಲೆ. ಆ ಕಲೆಯನ್ನು ಚಿತ್ರ ನಿರ್ದೇಶನದ ನಂತರ ಅಥವಾ ಚಿತ್ರ ನಿರ್ದೇಶನಕ್ಕೆ ಸಮಾನಾಂತರವಾಗಿ ಅಳವಡಿಸಿಕೊಂಡು ಹೋದಂತಹ ಕೆಲವು ವಿಶಿಷ್ಟ ಪ್ರತಿಭೆಗಳು ಕೂಡ ಕನ್ನಡದಲ್ಲಿ ಇದ್ದಾರೆ. ಇವರು ಸಂಗೀತ ನಿರ್ದೇಶನದಿಂದ ಚಿತ್ರ ನಿರ್ದೇಶನದಿಂದ ಸಂಗೀತ ನಿರ್ದೇಶನದ ಕಡೆಗೆ ಹೊರಳಿದವರು. ಅವರಲ್ಲಿ ಒಬ್ಬರು ಎಸ್ ನಾರಾಯಣ್ ಅವರ ಬಗ್ಗೆ ಕನ್ನಡಿಗರಿಗೆ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯನ್ನು ಸುಮಾರು ವರ್ಷಗಳಿಂದ ಕಾಣ್ತಾ ಬಂದಿರೋರಿಗೆ, ಚಿತ್ರಗಳನ್ನು ನೋಡ್ತಾ ಬಂದಿರೋರಿಗೆ ಬಹು ಚಿರಪರಿಚಿತವಾದಂತಹ ಹೆಸರು. ಚೈತ್ರದ ಚಂದ್ರಮ ಈ ಚಲನಚಿತ್ರವನ್ನು ಎಸ್ ನಾರಾಯಣ್ ಅವರೇ ನಿರ್ದೇಶನ ಮಾಡಿ ಸಂಗೀತ ನೀಡಿದಂತಹ ಚಲನಚಿತ್ರ. ಅವರೇ ಬರೆದಿರುವಂತಹ ಹಾಡು ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಇದೀಗ ಪರಿಮಳ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ.

ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಂಗೀತ ನಿರ್ದೇಶಕರು ನಿರ್ದೇಶಕರಾದ ಚಲನಚಿತ್ರಗಳಿಂದ ಆಯ್ದ ಹಾಡುಗಳನ್ನ ಪ್ರಸಾರ ಮಾಡಿದ್ವಿ. ಹಾಗೆ ಇದೀಗ ಕೇಳಿದಂತಹ ಚಿತ್ರ ಗೀತೆಯನ್ನು ಚೈತ್ರದ ಚಂದ್ರಮಯಿಂದ ಆಯ್ದುಕೊಳ್ಳಲಾಗಿತ್ತು. ಇದು ಎಸ್ ನಾರಾಯಣ್ ಅವರು ಸಂಗೀತ ನೀಡಿದಂತಹ ಚಲನಚಿತ್ರ, ಅಂದರೆ ನಿರ್ದೇಶಕರು ಸಂಗೀತಗಾರರಾದಂತಹ ಒಂದು ಚಿತ್ರ. ನಾವು ನೋಡುವ ಒಂದು ಚಲನಚಿತ್ರವನ್ನು ಸರಿಸುಮಾರು 4 ಆಯಾಮಗಳಲ್ಲಿ ಅದು ನಮಗೆ ಕಾಣಿಸುತ್ತೆ. ನೋಡುವ ಚಿತ್ರಕ್ಕೆ ರಹದಾರಿ ಕ್ಯಾಮ್ರಾ, ಹಾಗೆ ಕೇಳುವ ಚಿತ್ರ ಅಂದರೆ ಅದು ಸಂಭಾಷಣೆ ಸಂಗೀತ, ಇವುಗಳನ್ನು ಸಂಘಟಿಸುವಂತಹ ಸಂಕಲನ. ಈ ಎಲ್ಲವೂ ಚೆನ್ನಾಗಿದ್ರೂ ಕೂಡ ಪ್ರಚಾರ ಅನ್ನೋದು ಇಲ್ಲ ಅಂತಂದರೆ ಆ ಚಿತ್ರ ತಲುಪೋದೇ ಇಲ್ಲ. ಹಾಗಾಗಿ ಕ್ಯಾಮ್ರಾ, ಸಂಭಾಷಣೆ, ಸಂಗೀತ, ಸಂಕಲನ, ಪ್ರಚಾರ ಕಲೆ, ಈ ಎಲ್ಲದರಿಂದ ಒಂದು ಚಲನಚಿತ್ರ ಸಿದ್ಧಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರೀತಿಯಾಗಿ ಇಂದಿನ ಪರಿಮಳ ಕಾರ್ಯಕ್ರಮವನ್ನು ಹೆಣೆಯಲಾಗಿತ್ತು. ಪರಿಮಳ ಕಾರ್ಯಕ್ರಮದ ಸಂಗೀತ ನಿರ್ದೇಶಕರೇ, ಚಿತ್ರ ನಿರ್ದೇಶಕರಾದ ಚಿತ್ರಗಳ ಬಗ್ಗೆ ಮಾಹಿತಿ ಮತ್ತು ಪ್ರಸಾರ ಮಾಡ್ತಾ ಇರುವಂತಹ ಗೀತೆಗಳು ಇಷ್ಟ ಆಗ್ತಾ ಇದೆ. ಒಳ್ಳೆಯ ಪರಿಕಲ್ಪನೆಯೊಂದಿಗೆ ಮೂಡಿ ಬರುತ್ತಿರುವ ಪರಿಮಳ ಕಾರ್ಯಕ್ರಮ ಬಹಳ ಖುಷಿ ಕೊಟ್ಟಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಜಗದಾಂಬಿಕಾ ಹಂಸವೇಣಿ ಅವರು. ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಪ್ರಸಾರ ಮಾಡುವಂತಹ ಕಾಲಾವಕಾಶ ನನಗಿದೆ. ಅದರಲ್ಲಿ ಎಂದೂ ಮರೆಯಲಾಗದಂತಹ ಚಿತ್ರರಂಗದ ದಂತಕಥೆ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿ ರವಿಚಂದ್ರನ್ ಅವರು ಬರೆದು ಸಂಗೀತ ನೀಡಿ ನಿರ್ದೇಶಿಸಿರುವಂತಹ ಚಲನಚಿತ್ರ ಏಕಾಂಗಿ ಇಂದ ಆಯ್ದುಕೊಳ್ಳಲಾಗಿದೆ. ಹಾಡಿದ್ದಾರೆ ಸೋನು ನಿಗಮ್. ಈವರೆಗೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮೊಡನಿದ್ದಂತಹ ನಾನು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್.

0: ಸ್ನೇಹಿತರೆ, ಇಂದಿನ ಪರಿಮಳ ಕಾರ್ಯಕ್ರಮವನ್ನ ಈ ಒಂದು ಏಕಾಂಗಿ ಚಿತ್ರದ ಹಾಡಿನೊಂದಿಗೆ ಮುಕ್ತಾಯ ಮಾಡೋಕೆ ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾರಮೇಶ್ಗೆ ಅನುಮತಿ ಕೊಡಿ. ಇಂದಿನ ಈ ಒಂದು ಶನಿವಾರದ ಸಂಜೆಯ ರೇಡಿಯೋ ಸಂಗಾತಿ ಕುಸುಮ ಅವರು ಈಗ ಆಲ್ರೆಡಿ ಹಾಜರಿದ್ದಾರೆ. ಹಲೋ ಕುಸುಮ ಅವರೇ.
1: ಹಲೋ, ಹಾಯ್, ಹೇಗಿತ್ತು ಪರಿಮಳ?
0: ಪರಿಮಳ, ನಮ್ಮ ಕೇಳುಗರು ಪರಿಮಳ ಹೇಗಿತ್ತು ಅಂತ SMS ಮೂಲಕ ಸದ್ದು ಮಾಡಿ ತಿಳಿಸೋ ತನಕ ನಮಗೆ ತಿಳಿಯೋದಾದ್ರೂ ಹೇಗೆ? ಬಹುಶಃ ನಿಮ್ಗೆಲ್ರಿಗೂ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬೀಳ್ಕೊಡ್ತಾ ಇದ್ದೇನೆ. ಹಾಗೂ ಮತ್ತೆ ಸಿಗೋಣ ಅಲ್ಲಿವರೆಗೂ. ನಮಸ್ಕಾರ, ಹಾಗೂ ಕುಸುಮ ಅವ್ರಿಗೆ ಸ್ವಾಗತ, ಸುಸ್ವಾಗತ.

0: ಮಡಿಲಲ್ಲಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 5 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿವಿಧ ಸ್ವತಂತ್ರ ಸಹಕಾರಿ ಸಂಸ್ಥೆಗಳಿಂದ ರೂಪಿತವಾದ ಕೇಂದ್ರೀಯ ಆಡಳಿತ ಮಂಡಳಿಯಿಂದ ನಗರ ಬ್ಯಾಂಕಿಂಗ್ ಸೇವೆ ಆಧುನಿಕ, ಪಾರದರ್ಶಕ ಹಾಗೂ ವಿಶ್ವಾಸಾರ್ಹ ವ್ಯವಸ್ಥೆಯಾಗಲಿದೆ ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಸ್ಸಾಂನಲ್ಲಿ ರಾಜ್ಯ ಸರ್ಕಾರ ನೆರೆ ಪರಿಸ್ಥಿತಿಯ ನಿಗಾ ವಹಿಸಿದ್ದು 70,000 ಅಧಿಕ ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ ಎಂದು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ತಿಳಿಸಿದ್ದಾರೆ. ಸಮಾಲೋಚನೆ ಮಾತುಕತೆಗಳೊಂದಿಗೆ ನ್ಯಾಯ ಲಭ್ಯತೆ ಆರಂಭವಾಗುತ್ತದೆ. ಜನರು ಎದುರಿಸುವ ನಿರ್ದಿಷ್ಟ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರ ಒದಗಿಸಬೇಕು ಎಂದು ಭಾರತದ ವರಿಷ್ಠ ನ್ಯಾಯಾಧೀಶ ನ್ಯಾಯಮೂರ್ತಿ ಸೂರ್ಯಕಾಂತ್ ಇಂದೋರ್ನಲ್ಲಿಂದು ಹೇಳಿದ್ದಾರೆ. ಭಾರತ ಕಳೆದ ಹಣಕಾಸು ವರ್ಷದಲ್ಲಿ ಅಮೆರಿಕ, ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾ ಸೇರಿದಂತೆ 20 ಅಧಿಕ ತಾಣಗಳಿಗೆ 7,000 ಮೆಟ್ರಿಕ್ ಟನ್ಗೂ ಹೆಚ್ಚಿನ ಪ್ರಮಾಣದ ಕಮಲದ ಬೀಜಗಳನ್ನು ರಫ್ತು ಮಾಡಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ನವೋದ್ಯಮಗಳಿಗೆ ಡಿಜಿಟಲ್ ಮೂಲಸೌಕರ್ಯಗಳ ಒತ್ತಾಸೆ ನೀಡುವ ಉದ್ದೇಶದಿಂದ ಕೇಂದ್ರ ವಾಣಿಜ್ಯೋದ್ಯಮ ಇಲಾಖೆ ವಿವಿಧ ಉದ್ದಿಮೆಗಳೊಂದಿಗೆ ಇಂದು ಕಾರ್ಯತಂತ್ರಾತ್ಮಕ ತಿಳಿವಳಿಕೆ ಒಪ್ಪಂದ ಮಾಡಿಕೊಂಡಿದೆ. ಡಾಕ್ ಸೇವಾ ಗಿಫ್ಟ್ಸ್ ಅಡಿ ಭಾರತೀಯ ಅಂಚೆ ಇಲಾಖೆ ಉಡುಗೊರೆ ಕೊಡುಗೆಗಳನ್ನು ನೀಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹರಿದಾಡುತ್ತಿದ್ದು ಇದು ತಪ್ಪು ಮಾಹಿತಿಯಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಯಾವುದೇ ಮಾಹಿತಿ ಹಂಚಿಕೊಳ್ಳದಂತೆ ಹಾಗೂ ಜಾಗೃತರಾಗಿರುವಂತೆ ಸೂಚಿಸಲಾಗಿದೆ. ಸ್ವಾತಂತ್ರ್ಯ ದಿನದ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ನಾಳೆ ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ದೇಶಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದೆ. ಸೇಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಡ್ಜ್ ಪ್ರಶಸ್ತಿ ಗೆದ್ದಿರುವ ಭಾರತದ ಚೆಸ್ ಆಟಗಾರ ಪ್ರಜ್ಞಾನಂದ ಅವರನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿನಂದಿಸಿದ್ದಾರೆ. ಭಾರತದ ಅಶ್ಮಿತಾ ಚಲಿಹಾ ಕೊರಿಯಾ ಮಾಸ್ಟರ್ಸ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:20. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ.

ಈ ಸಂಜೆ ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಓಲ್ಡ್ ಇಸ್ ಗೋಲ್ಡ್ ಸೇಫ್ ಡ್ರೈವ್ನ ಮೊದಲ ಕಾರ್ಯಕ್ರಮ, ಹಾಗೆ 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:22 ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇಂದು ರಾತ್ರಿ 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಕಲಾವಿದ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಭಾನುವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ. ಅದಾದ ನಂತರ ಭಾವಗೀತೆಗಳು, ತದನಂತರ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಮಧುರ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. 11:02 ಹೊಸ ಹಾಡು. 11:30 ಕಲಾ ಭಾರತಿ. 12:05 ಕರೆಗೊಂದು ಹಾಡು. ನಾಳೆ ಭಾನುವಾರ ಆದ್ದರಿಂದ ಮಕ್ಕಳಿಗಾಗಿ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ.

0: ನಾಳೆ ಮಧ್ಯಾಹ್ನ 1:02 ಚಿತ್ರಗೀತೆಗಳು, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ವಾಟ್ಸ್ಆ್ಯಪ್ ಸಂದೇಶ ಆಧಾರಿತ ಕಾರ್ಯಕ್ರಮ. 2:15 ವೀಕೆಂಡ್ ಸ್ಪೆಷಲ್ ಚಿತ್ರಗೀತೆಗಳು. 2:45 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಚಿತ್ರತಾನ. ನಾಳೆ ಮಧ್ಯಾಹ್ನ 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಾಳೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಾಳೆ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ನಾಳೆ ರಾತ್ರಿ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಕಾರ್ಯಕ್ರಮ ಬೆಳ್ಳಿ ಬದುಕು, ನಟ ದಿಗಂತ್ ಅವರ ಜೊತೆ ಸಂದರ್ಶನ, ಪ್ರಸ್ತುತಿ ಮಂಜುಳಾ ಜೋಯಿಸ್. 9:15 ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯಾಯ ಇಲಾಖೆ, ಕಾನೂನು ಮತ್ತು ನ್ಯಾಯ ಸಚಿವಾಲಯ. ನಾಳೆ ರಾತ್ರಿ 9:30 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ನಿಗದಿತ ಸಮಯದಲ್ಲಿ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನ ಕೇಳ್ತೀರಾ ಸ್ನೇಹಿತರೆ. ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM.
1: ವಿವಿಧ ಭಾರತಿ 102.9 FM.
0: ಎಸ್, ನೀವು ಟ್ಯೂನ್ ಮಾಡಿದ್ರೆ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:08:40. ಇದು ಸೇಫ್ ಡ್ರೈವ್ನ ಆರಂಭಿಸುವಂತಹ ಹೊತ್ತು. ಸೇಫ್ ಡ್ರೈವ್ನಲ್ಲಿ ಹಳೆಯ ಮಧುರ ಗೀತೆಗಳನ್ನ ಕೇಳುವಂತಹ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಸಂಜೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮ. ಇನ್ನು ಓಲ್ಡ್ ಇಸ್ ಗೋಲ್ಡ್ನ ಮೊದಲ ಗೀತೆ ಈಗ ಮೂಡಿ ಬರ್ತಾ ಇದೆ. ಚಿತ್ರದಿಂದ ಎಲೆನ್ ಶಾಸ್ತ್ರಿರವರ ಗಾಯನ, ಉಪೇಂದ್ರರವರ ರಚನೆ, ಸಾಧು ಕೋಕಿಲಾರವರ ಸಂಗೀತ ಸಂಯೋಜನೆ.

ಮಳೆ ಬರ್ತಾ ಇರುವಂತ ಈ ಹೊತ್ತಲ್ಲಿ ಮಳೆಯ ಗೀತೆಯನ್ನ ಕೇಳಿ ಖುಷಿ ಆಯ್ತು ಅಂತ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಮತ್ತೊಂದು ಗೀತೆಯನ್ನ ಕೇಳುವಂತಹ ಸಮಯ. ಯಾವ ಚಿತ್ರದ ಗೀತೆ ಇದು ಅಂದ್ರೆ ಚಿಟ್ಟೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರಾರವರ ಗಾಯನ, ವಿ ಮನೋಹರ್ ರವರ ರಚನೆ ಮತ್ತು ಸಂಗೀತ.

ಓಲ್ಡೇಸ್ಗಳ ಮುಂದಿನ ಮಧುರವಾದ ಗೀತೆ ಮೋಜುಗಾರ ಸೊಗಸುಗಾರ ಚಿತ್ರದು. ಹಾಡಿದ್ದಾರೆ ಮನು ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ರವರದ್ದು.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:40. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ರಸ್ತೆ ಗುಂಡಿ ಆಗಿರ್ಬೋದು, ಕೊಳಚೆ ನೀರು, ಬೀದಿ ದೀಪ, ಅದೆಲ್ಲ ಕೆಟ್ಟೋಗಿರ್ತದೆ, ಎಷ್ಟೋ ದಿನ ಆಗಿರ್ತದೆ ಇರಲ್ಲ ದೀಪ. ಈ ಎಲ್ಲ ಅವ್ಯವಸ್ಥೆಗಳಿಗೆ ಅಥವಾ ಸಮಸ್ಯೆಗಳಿಗೆ ದೂರು ಎಲ್ಲಿ ನೀಡಬೇಕು ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ.
3: ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳು ಸಹ ಹಳೇದೇನಿದೆಯೋ ಅದನ್ನೇ ಕಂಟಿನ್ಯೂ ಆಗ್ತಾ ಇರುತ್ತದೆ. ಅದರ ಜೊತೆಯಲ್ಲಿ ಆಯಾ ನಗರಸಭೆಗಳಲ್ಲಿ ನಗರಸಭೆ ಕಚೇರಿಗಳಲ್ಲೂ ನಾವು ಇದಿರ್ತದೆ, ಮತ್ತೆ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಈ ರೀತಿ ಅಧಿಕಾರ ಎಲ್ಲೆಲ್ಲಿ ಸರ್ಕಾರಿ ಆಫೀಸ್ಗಳಿರ್ತವೋ ಅಲ್ಲಲ್ಲಿ ಈ ರೀತಿ ಒಂದು ಇದನ್ನು ನಾವು ಪಡ್ಕೊಳ್ಬೋದು. ಏನೇನು ಅಂತಂದರೆ ಈಗ ನೀರಾಗಿರ್ಬೋದು ಅಥವಾ ಚರಂಡಿ ನೀರು, ಬೀದಿ ದೀಪ, ತ್ಯಾಜ್ಯ ಸಮಸ್ಯೆ, ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಕೇಳ್ಬೋದು. ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ನಾವೇನಾದರೂ ರಸ್ತೆ ತ್ಯಾಜ್ಯ ಬೀದಿ ದೀಪ ಸಮಸ್ಯೆ ಏನಾದರೂ ಬಂದರೆ GBA ಎಲ್ಪ್ ಲೈನ್ ಅಂತೇಳಿ 1533 ಇದರಲ್ಲಿ ಒಂದು ಎಲ್ಪ್ ಲೈನನ್ನು ಒಂದು ಫೋನ್ ಮಾಡಿದ್ರೆ ಅವರು ಅದನ್ನು ಸರಿಪಡಿಸ್ತಾರೆ. ಮತ್ತು ಅದೇ ರೀತಿ ನಾವು ವೆಬ್ಸೈಟಲ್ಲಿ ಹೋಗಿ ದೂರನ್ನು ಸಹ ದಾಖಲಿಸ್ಬೋದು. GBA.Karnataka.Government.in ಅಂತೇಳಿ ಅಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ರೆ ಸಮಸ್ಯೆಯ ಬಗ್ಗೆ ಅವರು ಪರಿಹಾರವನ್ನು ಕಳಿಸ್ತಾರೆ. ಮತ್ತು ನೀರು ಮತ್ತು ಚರಂಡಿ ವ್ಯವಸ್ಥೆ ಏನಾದರೂ ಆದರೆ ಅಲ್ಲಿ 1916 ಒಂದು ಹೆಲ್ಪ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕರೆ ಮಾಡಿದ್ರೆ ಒಂದು ಬೆಂಗಳೂರು ವ್ಯಾಪ್ತಿಯಲ್ಲಿ ವಾಟರ್ ಸಪ್ಲೈ ಮಾಡ್ತಾರೆ. ಮತ್ತೆ ಬೆಸ್ಕಾಮ್ ಅಲ್ಲಿ ವಿದ್ಯುತ್ ಸಮಸ್ಯೆ ಏನಾದರೂ ಸಮಸ್ಯೆ ಆಗಿದ್ರೆ 1912 ಒಂದು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಅಲ್ಲೂ ಸಹ ಸಮಸ್ಯೆಯನ್ನ ಒಂದು GBA ಅಧಿಕ ವ್ಯಾಪ್ತಿಯಲ್ಲಿ ಬೇಗ ಸಮಸ್ಯೆಯನ್ನು ಪರಿಹರಿಸಬಹುದು.
2: ಇತರ ಪ್ರದೇಶದಲ್ಲಿ ಏನಾದರೂ ಸಮಸ್ಯೆ ಆದರೆ ಅಲ್ಲಿ ಏನು ದೂರು ದಾಖಲೆ?
3: ಇತರ ಪ್ರದೇಶಗಳಲ್ಲಾದರೆ ಈಗ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಾದರೆ ಗ್ರಾಮ ಪಂಚಾಯತಿ PDO ಅಂತ ಹೇಳಿರ್ತಾರೆ, ಅವ್ರಿಗೆ ನಾವು ಲಿಖಿತ ಅರ್ಜಿಯನ್ನು ಸಹ ಸಲ್ಲಿಸ್ಬೋದು. ಮತ್ತು ನಗರಸಭೆಗಳಲ್ಲಿ ನಗರಸಭೆ ಆಯುಕ್ತರು ಇರ್ತಾರೆ, ಅವ್ರಿಗೂ ಸಲ್ಲಿಸ್ಬೋದು. ತಾಲೂಕು ಕಚೇರಿಯಲ್ಲೂ ಸಹ ದೂರನ್ನು ಸಲ್ಲಿಸ್ಬೋದು. ಇವ್ರು ಯಾರೂ ತಗೊಳ್ಳಲಿಲ್ಲ ಅಂತಂದರೆ ಜಿಲ್ಲಾಧಿಕಾರಿಗೂ ಸಹ ನಾವು ದೂರನ್ನು ಸಲ್ಲಿಸ್ಬೋದು. ಇಮಿಡಿಯೇಟ್ಲಿ ನಮಗೆ ಇವುಗಳೆಲ್ಲ ಪರಿಹಾರವನ್ನು ಮಾಡಿಸ್ಕೊಡ್ತೀವಿ.
2: ಈಗ ಏನೋ ದೂರು ಕೊಟ್ಟಿರ್ತೀವಿ, ಅದಕ್ಕೆ ಅಕಸ್ಮಾತ್ ಸರಿಯಾದ ರೀತಿಯಾಗಿ ರಿಪ್ಲೈ ಆಗಲಿ ಅಥವಾ ಸ್ಪಂದನೆ ಸಿಗಲಿಲ್ಲ ಅಂದರೆ
3: ಲೋಕಾಯುಕ್ತಗೆ ಒಂದು ದೂರನ್ನು ನೀಡಬಹುದು. ಯಾಕಂದ್ರೆ ಇವೆಲ್ಲ ನಮ್ಮ ಮೂಲಭೂತ ಅವಶ್ಯಕತೆಗಳ ಅಡಿಯಲ್ಲೇ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಕರ್ನಾಟಕ ಲೋಕಾಯುಕ್ತಗೆ ದೂರನ್ನು ನೀಡಬಹುದು. ಮತ್ತೆ CM ಹೆಲ್ಪ್ ಲೈನ್ ಅಂತ 1902 ಅದು ಕರೆ ಮಾಡಿ ನಾವು ಅಲ್ಲೂ ಸಹ ದೂರನ್ನು ಸಹ ಸಲ್ಲಿಸಬಹುದು. ಸಮಸ್ಯೆ ಮುಂದುವರಿತಾ ಇದ್ರೆ ಹೈಕೋರ್ಟ್ ಅಲ್ಲಿ ಒಂದು PIL ಬರುತ್ತೆ ಸರ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ, ಅಲ್ಲೊಂದು ದಾವೆಯನ್ನು ಹಾಕಿದ್ರೆ ಇಮಿಡಿಯೇಟ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಧಿಕಾರಿಗಳಿಗೆ ಕೆಲಸ ಮಾಡಿಕೊಳ್ಳಲು ನಿರ್ದೇಶನವೂ ನೀಡ್ತಾರೆ, ಅವರಿಗೆ ಶಿಕ್ಷೆನೂ ಸಹ ಆಗೋ.
2: ಎಲ್ಲವೂ ಕಾನೂನಿನ ಹೋರಾಟಕ್ಕೆ ನಿಂತಾಗ ಎಲ್ಲ ವ್ಯವಸ್ಥಿತವಾದಂತಹ
3: ದಾಖಲೆಗಳು ಇರಬೇಕು ಸರ್. ಯಾಕಂದ್ರೆ ಆ ದೂರು ನೀಡತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ, ಏನು ಸಮಸ್ಯೆ ಆಗಿದೆ ಅದನ್ನೆಲ್ಲ ತೋರಿಸ್ಬೇಕು ಅಂತಂದ್ರೆ ಫೋಟೋ ಬೇಕು, ಆ ಸ್ಥಳ ಬೇಕು, ದಿನಾಂಕ ಸಹಿತ ನೀಡಿದ್ರೆ ಅದನ್ನ ಸಮಸ್ಯೆನ ಪರಿಹಾರ ಮಾಡಿಕೊಡ್ತಾರೆ.
2: ಇಂಥ ದಿನ ದೂರು ಕೊಟ್ಟಿದ್ದೀವಿ ಅಂತ ಹೇಳಿ ಅದರದ ನಂಬರ್ ಇತ್ಯಾದಿ ಏನಾದ್ರೂ
3: ಇಟ್ಕೊಳ್ಬೇಕು ಸರ್.
2: ಇವತ್ತು ಏನೇ ಒಂದು ದೂರು ಕೊಟ್ಟರೆ ಎಲ್ಲವೂ ಕೂಡ ಮೆಸೇಜ್ ಬಂದ್ಬಿಡುತ್ತೆ, ಇಂಥ ದಿನ ನಿಮ್ಮ ಕಂಪ್ಲೇಂಟ್ ಅನ್ನ ನಾವು ರಿಜಿಸ್ಟರ್ ಮಾಡಲಾಗಿದೆ, ನಂಬರ್ ಇದು ಅಂತೇಳಿ ಅದನ್ನ ಇಟ್ಕೊಂಡಿರ್ಬೇಕು. ಅದು ಸುಲಭ ಆಗುತ್ತೆ ಮುಂದೆ ಅದನ್ನ ವಿಚಾರಣೆ ಮಾಡಕ್ಕೆ. ವಕೀಲರಾದ ಮುನಿರಾಜ್ ಅವರೇ, ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶ್ರೋತೃವರ್ಗದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ತೆ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮವನ್ನ ಕೇಳಿದ್ರಿ.
4: ವಿವಿಧ ಭಾರತಿ 102.9 FM.
0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 5:45 ಆಗ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ.

ಗುಳ್ನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಸಂದೇಶಗಳು ಸಹ ಬರ್ತಾ ಇವೆ, ಗೀತೆಗಳು ಇಷ್ಟ ಆಗ್ತಾ ಇದೆ, ಮಳೆಯ ಸಮಯದಲ್ಲಿ ಕೇಳ್ತಾ ಇರೋದು ಖುಷಿ ಕೊಡ್ತಾ ಇದೆ ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಓಲ್ಡೇಸ್ಗಳನ್ನ ಗೀತೆಗಳನ್ನ ಕೇಳೋದನ್ನ ಮುಂದುವರೆಸೋಣ. ಚಿಟ್ಟೆಯ ಹಾಡನ್ನ ಕೇಳಿದ್ದಾಯ್ತು, ಈಗ ನವಿಲಿನ ಹಾಡನ್ನ ಕೇಳೋಣ. ಕಲಾವಿದ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ದೀಪಾವಳಿ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಎಂಎನ್ ವ್ಯಾಸರಾವ್ರವರ ಸಾಹಿತ್ಯ, ಎಂಎಂ ಕೀರವಾಣಿರವರ ಸಂಗೀತ ಈ ಗೀತೆಗಿದೆ.

ಈ ಹೃದಯ ನಿನಗಾಗಿ ಚಿತ್ರದ ಮಧುರವಾದ ಗೀತೆಯನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರು. ಬಿ ಮನೋಹರ್ ಅವರ ಸಂಗೀತ ಈ ಹಾಡಿಗಿದೆ.

ಸ್ನೇಹಿತರೆ ಇನ್ನು ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್. ಪ್ರಸಾರವಾದಂತಹ ಎಲ್ಲ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಕಾರ್ಯಕ್ರಮವನ್ನ ಕೇಳ್ತಾ ನೀವು ಸಹ ಸಂದೇಶಗಳನ್ನ ಕಳಿಸಿದ್ದೀರಾ, ಗೀತೆಗಳನ್ನ ಮೆಚ್ಚಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಎರಡು ದಿನಗಳ ಭೇಟಿಗಾಗಿ ಇಂದು ವಿಜಯಪುರಂ ತಲುಪಿದರು. ಐಎನ್ಎಸ್ ಉತ್ಕ್ರೋಶ್ಗೆ ಆಗಮಿಸಿದ ಅವರಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಪರಿಸ್ಥಿತಿ, ಮಂಡ್ಯ ಜಿಲ್ಲೆಯಲ್ಲಿನ ಬೆಳೆಗಳ ಸ್ಥಿತಿಗತಿ ಹಾಗೂ ಕೆರೆಗಳ ನೀರಿನ ಲಭ್ಯತೆ ಕುರಿತು ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು. ಈ ವೇಳೆ ಸಚಿವರು ಮಳೆ ಕೊರತೆ ಅಲ್ಲದೆ ಹವಾಮಾನ ವೈಪರೀತ್ಯಗಳಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಸ್ವಾಮಿ ವಿವೇಕಾನಂದ ನಿಲ್ದಾಣ ಮತ್ತು ಇಂದಿರಾನಗರ ನಿಲ್ದಾಣಗಳ ನಡುವೆ ನಿರ್ವಹಣಾ ಕಾಮಗಾರಿಯನ್ನು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತವೂ ಹಮ್ಮಿಕೊಂಡಿರುವುದರಿಂದ ನಾಳೆ ಬೆಳಗ್ಗೆ 7-9 ಬೈಯಪ್ಪನಹಳ್ಳಿ ಮತ್ತು ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣಗಳ ನಡುವೆ ಮೆಟ್ರೋ ಸಂಚಾರ ಸ್ಥಗಿತಗೊಳ್ಳಲಿದೆ. ಕೋಲಾರ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ ಇದೇ 17 ಸಂಜೆ 4 ಅಂಚೆ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ವ್ಯಾಪ್ತಿಯ ಸಾರ್ವಜನಿಕರು ಅಂಚೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಕೊರತೆ ಹಾಗೂ ಸಲಹೆಗಳಿದ್ದರೆ ಇದೇ 17 ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿಗೆ ಕಳುಹಿಸಬಹುದಾಗಿದೆ. ಭಾರತ ವಿಶ್ವದ ಪ್ರಮುಖ ಸಮುದ್ರಯಾನ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ. ಮುಂಬೈನಲ್ಲಿ ನಾವಿಕರ ಭದ್ರತೆ, ಸುರಕ್ಷತೆ ಮತ್ತು ಕಲ್ಯಾಣ ಕುರಿತ ರಾಷ್ಟೀಯ ಪಾಲುದಾರರ ಸಂವಾದದಲ್ಲಿ ಅವರು ಮಾತನಾಡಿದರು. ಜಾರ್ಖಂಡ್ನಲ್ಲಿ ನಡೆದ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ರಾಜ್ಯ ಸರ್ಕಾರ ಮತ್ತು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ನಡುವೆ ಇಂದು 2 ಸುತ್ತಿನ ಉನ್ನತ ಮಟ್ಟದ ಮಾತುಕತೆ ನಡೆಯಿತು. ಏತನ್ಮಧ್ಯೆ ಪರೀಕ್ಷೆಯಲ್ಲಿನ ಅಕ್ರಮಗಳ ತನಿಖೆ ನಡೆಸುತ್ತಿರುವ ಸಿಐಡಿ ಕೂಡ ತನ್ನ ಕ್ರಮವನ್ನು ತೀವ್ರಗೊಳಿಸಿದ್ದು ಆಯೋಗದ 3 ಹಾಲಿ ಸದಸ್ಯರನ್ನು ವಿಚಾರಣೆಗೆ ಕರೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
3: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
4: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
3: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
4: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
3: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
4: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
3: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
4: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
3: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 6:04:39 ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ. ಸೇಫ್ ಟೈಮ್ನಲ್ಲಿ ಗಾನ ಭಜಾನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ಗಾನ ಭಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಈ ಗಾನ ಭಜಾನ ಕಾರ್ಯಕ್ರಮದಲ್ಲಿ

ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇನ್ನು ಗಾನ ಭಜನಾ ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಒಂದಷ್ಟು ಪೆಪ್ಪಿ ಹಾಗೂ ಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಕ್ತೀವಿ. ಇವತ್ತು ಸಹ ಒಂದು ವಿಷಯ ಇದೆ. ವಿಷಯ ಏನು ಅಂತ ನಾನೇ ತಿಳಿಸ್ತೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹ್ಯಾಪಿ ಪ್ಲೇಸ್ ಅಂತ ಇರುತ್ತೆ. ಅದು ಯಾವುದೋ ಒಂದು ಪ್ರಸಿದ್ಧ ಪ್ರವಾಸಿ ತಾಣನ ಅಂತ ನೀವು ಕೇಳಿದ್ರೆ ಅದು ಅಲ್ಲ. ಹ್ಯಾಪಿ ಪ್ಲೇಸ್ ಅಂದರೆ ನಮ್ಮ ಮನೆಯ ಟೆರೇಸ್ ಆಗಿರಬಹುದು, ಬಾಲ್ಕನಿ ಆಗಿರಬಹುದು, ಹಾಗೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ನ ಪ್ಲೇಗ್ರೌಂಡ್ ಆಗಿರಬಹುದು, ಕೆಲವ್ರಿಗೆ ಅವರು ಪ್ರತಿದಿನ ಟೀ ಕುಡಿಯೋದಕ್ಕೆ ಹೋಗುವಂಥ ಟೀ ಅಂಗಡಿ ಆಗಿರಬಹುದು, ಹಾಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅವರ ಕಾಲೇಜ್ನ ಕ್ಯಾಂಟೀನ್ ಆಗಿರಬಹುದು, ಹಾಗೆ ನಾವು ಬಾಲ್ಯದಲ್ಲಿ ಬಹಳಷ್ಟು ಸಲ ಹೋಗಿ ಎಂಜಾಯ್ ಮಾಡಿದಂಥ ಸ್ಥಳಗಳಾಗಬಹುದು, ಪಾರ್ಕ್ನ ಬೆಂಚ್ ಆಗಬಹುದು, ದೇವಸ್ಥಾನದ ಆವರಣ ಆಗಬಹುದು, ಮೆಟ್ಟಿಲುಗಳಾಗಬಹುದು, ಹೀಗೆ ಯಾವುದೋ ಒಂದು ಜಾಗ ಆದರೂ ನಮಗೆ ಹ್ಯಾಪಿ ಪ್ಲೇಸ್ ಆಗಬಹುದು. ಇನ್ನು ಯಾಕೆ ಆ ಜಾಗ ನಮಗೆ ಹ್ಯಾಪಿ ಪ್ಲೇಸ್ ಆಗುತ್ತೆ ಅಂದರೆ ನಾವಲ್ಲಿಗೆ ಹೋದಾಗ ನಮ್ಮ ಮನಸ್ಸು ಹಗುರಾಗುತ್ತೆ, ನೆಮ್ಮದಿ ಸಿಗುತ್ತೆ. ಕೆಲವೊಮ್ಮೆ ಹಳೆಯ ನೆನಪುಗಳು ಸಹ ನಮ್ಮ ಕಣ್ಮುಂದೆ ಬರುತ್ತೆ. ಆ ಸ್ಥಳ ಅಥವಾ ಜಾಗ ಈಗ ಬದಲಾಗಿರಬಹುದು, ಬಹಳಷ್ಟು ವರ್ಷಗಳು ಕಳೀತಾ ಇದ್ದ ಹಾಗೆ ಜಾಗ ಬದಲಾಗಬಹುದು, ಆದರೆ ಅಲ್ಲಿರುವಂಥ ಜನಗಳು ಸಹ ಬದಲಾಗಿರ್ಬೋದು. ಆದರೆ ಆ ಜಾಗದ ಜೊತೆಗೆ ನಮಗಿರೋವಂಥ ನಮ್ಮ ಮನಸ್ಸಿಗಿರುವಂಥ ಕನೆಕ್ಷನ್ ಬದಲಾಗಿರೋದಿಲ್ಲ, ಬದಲಾಗೋದೂ ಇಲ್ಲ. ಇಷ್ಟೆಲ್ಲ ಕೇಳಿಸ್ಕೊಳ್ತಾ ಇದ್ದ ಹಾಗೆ ನಿಮ್ಮೆಲ್ಲರ ಮನಸ್ಸಿಗೂ ನಿಮ್ಮ ಹ್ಯಾಪಿ ಪ್ಲೇಸ್ ನೆನಪಾಗ್ತಾ ಇರುತ್ತೆ. ಅಲ್ಲಿ ಕಳೆದಂಥ ಕ್ಷಣಗಳು ಹಾಗೆಯೇ ನಿಮ್ಮ ಕಣ್ಮುಂದೆ ಬರ್ತಾ ಇರುತ್ತೆ. ಹಾಗಾದರೆ ನಿಮ್ಮ ಹ್ಯಾಪಿ ಪ್ಲೇಸ್ ಯಾವುದು, ಯಾವ ಕಾರಣಕ್ಕೆ ನಿಮಗೆ ಅದು ಸ್ಪೆಷಲ್ ಅನಿಸುತ್ತೆ ಅಂತ ನಮಗೆ ಸಂದೇಶ ಕಳಿಸಿ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ನಮ್ಮೆಲ್ಲರ ಲೈಫ್ನಲ್ಲಿ ಇರುವಂಥ ಹ್ಯಾಪಿ ಪ್ಲೇಸ್ಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಸ್ಟೇ ಟ್ಯೂನ್ ಟು ವಿವಿಧ ಭಾರತಿ 102.9 FM. ಈಗ ತಾಜ್ಮಹಲ್ ಚಿತ್ರದ ಒಂದು ಅಪರೂಪದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಸೇಫ್ ಡ್ರೈವ್ನ ಗಾನ ಭಜನಾ.

ಗಾನ ಭಜನಾ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದ ವಿಷಯ ಹ್ಯಾಪಿ ಪ್ಲೇಸ್, ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂತಹ ತಾಣ. ಅದು ಯಾವುದೋ ಒಂದು ಪ್ರವಾಸಿ ತಾಣ ಆಗಬೇಕು ಅಂತೇನಿಲ್ಲ, ಅದು ನಮ್ಮ ಮನೆಯ ಹತ್ತಿರದಲ್ಲೇ ಇರುವಂತಹ ಒಂದು ಜಾಗ ಆಗಿರಬಹುದು, ನಮ್ಮ ಮನೆಯ ಟೆರೇಸ್ ಆಗಿರಬಹುದು, ನಮ್ಮ ಮನೆಯ ಬಾಲ್ಕನಿ ಆಗಿರಬಹುದು, ಅಥವಾ ಮನೆಯ ಹತ್ತಿರದ ದೇವಸ್ಥಾನ ಸಹ ಆಗಿರಬಹುದು. ಹೀಗೆ ಹ್ಯಾಪಿ ಪ್ಲೇಸ್ಗಳು ಯಾವುದಾದ್ರೂ ಆಗಿರಬಹುದು. ಇನ್ನು ಯಾರಾದರೂ ನಿಮಗೆ ನಿಮ್ಮ ಹ್ಯಾಪಿ ಪ್ಲೇಸ್ ಯಾವುದು, ಎಲ್ಲಿಗೆ ಹೋದರೆ ನಿಮಗೆ ಖುಷಿ ಸಿಗುತ್ತೆ ಅಂತ ಕೇಳಿದ್ರೆ ನೀವೊಂದು ಜಾಗದ ಹೆಸರನ್ನು ಹೇಳಬಹುದು, ಅಥವಾ ಒಂದಷ್ಟು ಜಾಗದ ಹೆಸರುಗಳನ್ನ ಲಿಸ್ಟ್ ಮಾಡಬಹುದು. ಹಾಗೆ ನನ್ನ ಕೇಳಿದ್ರೆ ನಾನೊಂದು ಅಷ್ಟು ಜಾಗದ ಹೆಸರುಗಳನ್ನ ಹೇಳ್ಬೋದು. ಸೊ ಒಬ್ಬೊಬ್ಬರ ಉತ್ತರ ಒಂದೊಂದಾಗಿರುತ್ತೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಹ್ಯಾಪಿ ಪ್ಲೇಸ್ ಯಾವುದೋ ಒಂದು ದೂರದ ಊರಾಗಿರೋದಿಲ್ಲ ಅಥವಾ ದೇಶ ಆಗಿರೋದಿಲ್ಲ, ಅದು ಯಾವಾಗಲೂ ನಮಗೆ ಹತ್ತಿರದಲ್ಲಿ ಇರುವಂತಹ ಒಂದು ಜಾಗ ಆಗಿರುತ್ತೆ, ಸಾಕಷ್ಟು ಸಲ ಹೋಗಿ ಬಂದಿರುವಂತಹ ಜಾಗನೇ ಆಗಿರುತ್ತೆ, ಬಹಳ ಫೆಮಿಲಿಯರ್ ಆಗಿರುವಂತಹ ಜಾಗನೇ ನಮ್ಮ ಹ್ಯಾಪಿ ಪ್ಲೇಸ್ ಆಗಿರುತ್ತೆ. ಅದು ಊರಿನ ಕೆರೆಯ ಕಟ್ಟೆ ಆಗಬಹುದು, ನದಿ ತೀರ ಆಗಬಹುದು, ಹಾಗೆ ಮನೆಯ ಹಿತ್ತಲಾಗಬಹುದು. ಆ ಸ್ಥಳಗಳು ನಮಗೆ ಸ್ಪೆಷಲ್ ಅನಿಸೋದಕ್ಕೆ ಅಲ್ಲಿ ಯಾವುದೋ ಒಂದು ಸ್ಪೆಷಲ್ ಗುಣ ಇರಬೇಕು ಆ ಜಾಗಕ್ಕೆ, ಅಥವಾ ಯಾವುದೋ ಒಂದು ಸೌಂದರ್ಯ ಇರಬೇಕು ಅಂತ ನಮ್ಮ ಮನಸ್ಸು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದೊಂದು ಸಾಮಾನ್ಯ ಜಾಗನೇ ಆಗಿದ್ರೂ ಸಹ ನಮಗೆ ಅದು ಸ್ಪೆಷಲ್ ಫೀಲ್ ಕೊಡ್ತಾ ಇರುತ್ತೆ, ಯಾಕಂದರೆ ಮನಸ್ಸು ಅಲ್ಲಿಗೆ ಹೋದಾಗ ಖುಷಿ ಪಡುತ್ತೆ. ಯಾವುದೇ ರೀಸನ್ ಇಲ್ಲದೇ ಇದ್ರೂ ಸಹ ನಾವು ಆ ಒಂದು ಜಾಗಕ್ಕೆ ಹೋದಾಗ ಖುಷಿ ಪಡ್ತೀವಿ, ಆ ಜಾಗಕ್ಕೆ ನಾವು ಅಟ್ರ್ಯಾಕ್ಟ್ ಆಗ್ತೀವಿ. ನಮಗೆ ಆ ಸ್ಥಳ ಕೊಡುವಂತಹ ಅನುಭವ ಇದೆಯಲ್ಲ, ಅದೇ ನಮ್ಮನ್ನು ಮತ್ತೆ ಮತ್ತೆ ಅಂತಹ ಜಾಗಗಳಿಗೆ ಸೆಳೆಯೋದು ಅಂತ ಹೇಳಬಹುದು. ಇನ್ನು ಮನೋವಿಜ್ಞಾನಿಗಳು ಹೇಳೋ ಹಾಗೆ ನಮಗೆ ಸೇಫ್ ಅನಿಸುವಂತಹ ಜಾಗ, ಹಾಗೆ ನಮಗೆ ಸಂತೋಷ ಕೊಡುವಂತಹ ತಾಣವನ್ನೇ ನಾವು ಹ್ಯಾಪಿ ಪ್ಲೇಸ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೀವಂತೆ. ಮನಸ್ಸಿಗೆ ನೆಮ್ಮದಿ ಆ ಜಾಗದಲ್ಲಿ ನಮಗೆ ಸಿಗ್ತಿರುತ್ತೆ, ಆ ಒಂದು ಅನುಭವವನ್ನು ನಮ್ಮ ಬ್ರೈನ್ ಆ ಸ್ಥಳದ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಳುತ್ತಂತೆ. ಅದಕ್ಕೇನೆ ಎಷ್ಟೋ ವರ್ಷಗಳಾದಮೇಲೆ ಆ ಒಂದು ಸ್ಥಳಕ್ಕೆ ಹೋದ್ರೂ ಹಳೆಯ ಭಾವನೆಗಳು, ಹಳೆಯ ನೆನಪುಗಳು ಮತ್ತೆ ಜೀವಂತವಾಗಿದ್ದಾವೇನೋ ಅಂತ ಅನಿಸೋದು. ಆ್ಯಂಡ್ ಫಾರ್ ದ ಸೇಮ್ ರೀಸನ್ ಕೆಲವು ಸ್ಥಳಗಳು ನಮ್ಮ ಬದುಕಿನ ಒಂದು ಭಾಗನೇ ಆಗೋಗ್ಬಿಡತ್ತೆ. ನಿಮಗೂ ಅಂತಹ ಹ್ಯಾಪಿ ಪ್ಲೇಸ್ ಇದೆಯಾ? ಯಾವುದು ನಿಮ್ಮ ಹ್ಯಾಪಿ ಪ್ಲೇಸ್? ಯಾವ ತಾಣಕ್ಕೆ ಹೋದರೆ ನಿಮಗೆ ಖುಷಿ ಸಿಗುತ್ತೆ? ಅದೊಂದು ಪ್ರವಾಸಿ ತಾಣ ಅಲ್ಲ ಸ್ನೇಹಿತರೆ. ಈಗಾಗಲೇ ಸ್ನೇಹಿತರು ಸಂದೇಶಗಳನ್ನ ಕಳಿಸಿ ಪ್ರವಾಸಿ ತಾಣಗಳನ್ನ ಸಂದೇಶದ ಮೂಲಕ ತಿಳಿಸ್ತಾ ಇದ್ದಾರೆ. ಹ್ಯಾಪಿ ಪ್ಲೇಸ್ ಅಂದರೆ ಅದು ನಮ್ಮ ಮನಸ್ಸಿಗೆ ಹತ್ತಿರವಾಗುವಂತಹ ಜಾಗ, ಅದು ದೂರದಲ್ಲೆಲ್ಲೋ ಇರೋದಿಲ್ಲ, ನಮ್ಮ ಮನೆಯ ಹತ್ತಿರದಲ್ಲೇ ಇರಬಹುದು, ನಮ್ಮ ಮನೆಯೇ ಆಗಿರಬಹುದು. ನೋಡೋಣ ನಿಮ್ಮೆಲ್ಲರ ಸಂದೇಶಗಳು ಬರ್ತಾ ಇದೆ. ನಿಮ್ಮ ಹ್ಯಾಪಿ ಪ್ಲೇಸ್ ಯಾವುದು ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484901029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ನಗು ನಗು ಅನ್ನೋ ಗೀತೆ ಮುಡಿ ಬರ್ತಾ ಇದೆ ಅರಮನೆ ಚಿತ್ರದಿಂದ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ಹ್ಯಾಪಿ ಪ್ಲೇಸ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ನಮ್ಮ ಸ್ನೇಹಿತರು ಸರಿಯಾದ ಸಂದೇಶಗಳನ್ನ, ಅಂದರೆ ಅವರ ಹ್ಯಾಪಿ ಪ್ಲೇಸ್ಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಆದಷ್ಟು ಬೇಗನೆ ನೋಡ್ತೀನಿ ಸ್ನೇಹಿತರೆ. ಇನ್ನು ಈ ಹ್ಯಾಪಿ ಪ್ಲೇಸ್ ಎಷ್ಟು ದೊಡ್ಡದಾಗಿದೆ ಅಥವಾ ಎಷ್ಟು ಪಾಪ್ಯುಲರ್ ಆಗಿದೆ ಅನ್ನೋದೆಲ್ಲ ಮ್ಯಾಟರ್ ಆಗೋದಿಲ್ಲ, ಯಾಕಂದರೆ ಹ್ಯಾಪಿ ಪ್ಲೇಸ್ ಟೂರಿಸ್ಟ್ ಸ್ಪಾಟ್ ಅಲ್ಲ ಅಂತ ನಾವು ಆಗಲೇ ಮಾತಾಡ್ತಾ ಇದ್ವಿ ಅಲ್ವಾ. ಟೂರಿಸ್ಟ್ ಸ್ಪಾಟ್ ಆಗಿದ್ರೆ ಅದು ಹ್ಯಾಪಿ ಪ್ಲೇಸ್ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಎಲ್ಲರಿಗೂ ಸಹ ಆ ಒಂದು ಜಾಗ ಇಷ್ಟ ಆಗುತ್ತೆ ಅಂದರೆ ಅದೊಂದು ಪ್ರವಾಸಿ ತಾಣ, ಪ್ರವಾಸಿಗರು ಭೇಟಿ ನೀಡುವಂಥ ಒಂದು ತಾಣ ಆಗಿರುತ್ತೆ. ಆದರೆ ನಮಗೆ ಮಾತ್ರ ಪರ್ಸ್ನಲ್ ಆಗಿ ಇಷ್ಟ ಆಗುತ್ತೆ ಅಂದರೆ ಅದು ಪ್ಯೂರ್ಲಿ ನಮ್ಮ ಒಂದು

ಪರ್ಸ್ನಲ್ ಪ್ಲೇಸ್ ಅಥವಾ ಸ್ಪೇಸ್ ಅಂತ ಹೇಳ್ಬೋದು. ಮನಸ್ಸಿಗೆ ಒಂಥರ ಬೆಚ್ಚನೆಯ ಭಾವವನ್ನು ಕೊಡುವಂಥ ಜಾಗ ಅಂತ ಹೇಳ್ಬೋದು. ಇನ್ನು ಸಂಜೆ ಹೊತ್ತು ನೀವು ಗಮನಿಸಿರಬಹುದು, ಹಿರಿಯರು ಪಾರ್ಕ್ನಲ್ಲಿ ಲೋಕಾಭಿರಾಮ ಮಾತಾಡ್ತಾ ಅವ್ರದೇ ವಯಸ್ಸಿನವರ ಜೊತೆಗೆ ಕಾಲ ಕಳೀತಾರೆ. ಪ್ರತಿದಿನ ಹೋಗ್ತಾರೆ, ಮಾತಾಡ್ತಾ ಕೂತಿರ್ತಾರೆ. ವಾಕ್ ಮಾಡಲೇಬೇಕು ಅಂತೇನಿಲ್ಲ, ಸ್ವಲ್ಪ ಹೊತ್ತು ಪಾರ್ಕ್ನ ಬೆಂಚ್ ಮೇಲೆ ಕೂತ್ಕೊಂಡು ಅವರದೇ ವಯಸ್ಸಿನವರ ಜೊತೆಗೆ ಕಷ್ಟ ಸುಖ ಮಾತಾಡ್ತಾ ಬರ್ತಾರೆ. ಪ್ರತಿದಿನ ಹೋಗ್ತಾ ಇರ್ತಾರೆ. ಒಂದು ದಿನ ಯಾವುದೋ ಒಂದು ಕಾರಣಕ್ಕೆ ಮಳೆ ಬಂತು ಅಂತನೋ ಅಥವಾ ಯಾವುದೋ ಒಂದು ಕಾರಣಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಅಂದಾಗ ಅವ್ರಿಗೆ ಬೇಸರ ಆಗುತ್ತೆ. ಆ ಬೇಸರವನ್ನು ಎಷ್ಟೋ ಸಲ ಅವರು ನಮ್ಮ ಹತ್ರ ಹಂಚ್ಕೊಳ್ತಾರೆ. ಅದು ಪಾರ್ಕೇ ಆಗಬೇಕಂತೇನಿಲ್ಲ, ಹ್ಯಾಪಿ ಪ್ಲೇಸ್, ಮನೆಯ ಮುಂದೆ ಇರೋವಂಥ ಜಗುಲಿ ಆಗ್ಬೋದು, ಕಟ್ಟೆ ಆಗ್ಬೋದು, ಜೊತೆಯಲ್ಲಿ ಯಾರಾದರೂ ಇರಲೇಬೇಕು ಅಂತಲೂ ಏನೂ ಇಲ್ಲ. ಸುಮ್ಮನೆ ಸ್ವಲ್ಪ ಹೊತ್ತು ಒಬ್ಬರೇ ಕೂತು ಬಂದರೂ ಸಹ ಆ ಒಂದು ಜಾಗದಲ್ಲಿ ಇದ್ದ ಮಾತ್ರಕ್ಕೆ, ಇದ್ದ ಒಂದು ಸ್ವಲ್ಪ ಹೊತ್ತಿಗೆ ನಮಗೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ. ಹಾಗೆ ಮನಸ್ಸು ಹಗುರಾಗ್ತಾ ಇದೆ ಅಂದರೆ ಅದೇ ನಮ್ಮ ಹ್ಯಾಪಿ ಪ್ಲೇಸ್. ಬೇರೆಯವರಿಗೆ ಅದೊಂದು ಸಾಮಾನ್ಯ ಸ್ಥಳ ಅಂತ ಅನ್ನಿಸ್ಬಹುದು, ಬಟ್ ನಮಗೆ ಅದು ಒಂದು ಅಮೂಲ್ಯವಾದ ತಾಣ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಬಹಳ ವರ್ಷಗಳ ನಂತರ ನಾವು ಓದಿರುವಂಥ ಸ್ಕೂಲ್ಗೆ ನಾವು ಹೋದಾಗ ನಮಗೆ ಈ ಫೀಲ್ ಆಗುತ್ತೆ. ನಾವು ಓಡಾಡ್ತಾ ಇದ್ದಂತಹ ಜಾಗ ಆಗ್ಬೋದು, ನಮ್ಮ ಕ್ಲಾಸ್ ರೂಮ್ ಆಗ್ಬೋದು, ನಾವು ಆಟಾಡ್ತಾ ಇದ್ದಂಥ ಪ್ಲೇಗ್ರೌಂಡ್ ಆಗ್ಬೋದು, ಇದೆಲ್ಲನೂ ನೋಡ್ತಾ ಇದ್ರೆ ನಾವು ಎಮೋಷ್ನಲ್ ಆಗಿಬಿಡ್ತೀವಿ. ಯಾಕಂದರೆ ನಮ್ಮ ಬಾಲ್ಯದ ಹ್ಯಾಪಿ ಪ್ಲೇಸ್ ನಮ್ಮ ಸ್ಕೂಲ್ ಸಹ ಆಗಿತ್ತು ಅಲ್ವಾ. ಈಗ ಆ ಜಾಗಕ್ಕೆ ನಾವು ಹೋದಾಗ ಆಗಾಗ ಹೋಗೋದಕ್ಕೆ ಆಗದೇ ಇದ್ರೂ ಸಹ ಯಾವಾಗಲೂ ಒಂದ್ಸಲ ಹೋದಾಗ, ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋದಾಗ ನಮ್ಮ ಪಾಸ್ಟ್ನ ಒಂದು ಹ್ಯಾಪಿ ಪ್ಲೇಸ್ನಲ್ಲಿ ಕಳೆದಂತಹ ದಿನಗಳೆಲ್ಲವೂ ನಮಗೆ ನೆನಪಾಗುತ್ತೆ. ಆಗ ನಡೆದಂತಹ ಘಟನೆಗಳು, ಫ್ರೆಂಡ್ಸ್ ಜೊತೆ ಮಾತಾಡಿದ್ದು, ಆಟ ಆಡಿದ್ದು, ಹಾಗೆ ನಕ್ಕಿದ್ದು, ಅತ್ತಿದ್ದು, ಹಾಡಿದ್ದು, ಕುಣಿದಿದ್ದು ಎಲ್ಲನೂ ಒಂದೇ ಕ್ಷಣದಲ್ಲಿ ನಮಗೆ ನೆನಪಾಗುತ್ತವೆ. ಆಗ ನಮ್ಮ ಮೈಂಡ್ಗೆ ಬರುವಂಥ ಥಾಟ್ ಏನಂದರೆ, ನಾವು ಇಷ್ಟಪಡ್ತಾ ಇರೋದು ಆ ಒಂದು ಸ್ಥಳವನ್ನು ಅಥವಾ ಆ ಸ್ಥಳದಲ್ಲಿ ನಾವು ಅನುಭವಿಸಿದಂಥ ಸುಂದರ ಕ್ಷಣಗಳನ್ನ ಅಂತ ನಮಗೆ ಒಂದು ಕ್ವೆಶ್ಚನ್ ಬರುತ್ತೆ. ಈ ಒಂದು ಕ್ವೆಶ್ಚನ್ನ ನಮ್ಮನ್ನೇ ನಾವು ಕೇಳಿಕೊಂಡ್ರೆ ನಮಗೆ ಬಹುಶಃ ಉತ್ತರ ಸಿಗೋದೇ ಇಲ್ಲ. ಹ್ಯಾಪಿ ಪ್ಲೇಸ್ಗಳೇ ಹಾಗೆ. ಆ ಸ್ಥಳ ನಮಗೆ ಇಷ್ಟನೋ ಅಥವಾ ಆ ಸ್ಥಳ ನಮಗೆ ಕೊಟ್ಟಂಥ ಒಂದು ಫೀಲ್ ಇದೆಯಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅಲ್ಲಿ ನಡೆದಂಥ ಘಟನೆಗಳಾಗ್ಬೋದು, ಅಲ್ಲಿ ನಡೆದಂಥ ಒಂದಷ್ಟು ಅನುಭವಿಸಿದಂಥ ಕ್ಷಣಗಳಾಗ್ಬೋದು, ಅದೆಲ್ಲನೂ ನಮಗೆ ಆ ಸ್ಥಳವನ್ನು ಇಷ್ಟಪಡೋ ಹಾಗೆ ಮಾಡುತ್ತಾ ಅಂತ ನಮ್ಮನ್ನೇ ನಾವು ಕೇಳಿಕೊಂಡ್ರೆ ಆ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ರೂ ಸಹ ಅದು ನಮ್ಮ ಹ್ಯಾಪಿ ಪ್ಲೇಸೇ ಆಗಿರುತ್ತೆ. ಹ್ಯಾಪಿ ಪ್ಲೇಸ್, ಮನಸ್ಸಿಗೆ ನೆಮ್ಮದಿ ನೀಡುವಂಥ ತಾಣ, ಇದು ಇವತ್ತಿನ ಗಾನ ಭಜನದ ವಿಷಯ. ಮತ್ತಷ್ಟು ಮಾತಾಡೋಣ. ಈಗ ಮೆರವಣಿಗೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ನಮ್ಮ ಹ್ಯಾಪಿ ಪ್ಲೇಸ್ಗಳು ಹೆಚ್ಚಾಗಿ ಪರಿಚಿತ ಸ್ಥಳಗಳೇ ಆಗಿರ್ತವೆ ಅಂತ ನಾನಾಗಲೇ ಹೇಳ್ತಾ ಇದ್ದೆ. ಯಾಕೆ ಅಂದರೆ ಬಹಳ ಸಲ ಹೋಗಿ ಬರ್ತಿರ್ತೀವಲ್ವಾ, ಹಾಗಾಗಿ ಅಲ್ಲಿ ನಮಗೆ ಎಲ್ಲನೂ ಗೊತ್ತಿರುತ್ತೆ. ಅಲ್ಲಿ ಏನಿದೆ, ಯಾವೆಲ್ಲ ಅಂಗಡಿಗಳಿದೆ, ಯಾವ ದಾರಿಲಿ ನಾವು ಹೋಗಬೇಕು, ಹಾಗೆ ಯಾರು ಸಿಗ್ಬೋದು ಅನ್ನೋ ಗೆಸ್ ಕೂಡ ಇರುತ್ತೆ. ಆಗಾಗ ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ಅಲ್ಲಿ ಸಿಗುವಂಥ ವ್ಯಕ್ತಿಗಳನ್ನ ನಾವು ಆಗಾಗ ನೋಡಿ ನೋಡಿ ನಮಗೆ ಅವರು ಅಲ್ಲಿರ್ತಾರೆ ಅನ್ನೋ ಒಂದು ಗೆಸ್ ಇರುತ್ತೆ. ಸೊ ಅವರನ್ನು ಸಹ ನಾವು ನೋಟಿಸ್ ಮಾಡ್ತಿರ್ತೀವಿ. ಬಟ್ ನಾವು ಹೋದಾಗ ಆ ಒಬ್ಬ ಪರಿಚಿತ ವ್ಯಕ್ತಿ ಅಲ್ಲಿ ಇಲ್ಲ ಅಂದರೆ ಅದನ್ನು ಸಹ ನಾವು ಗಮನಿಸ್ತೀವಿ, ಓ ಅವರಿಲ್ವಲ್ಲ ಅಂತ. ಹಾಗೆ ನಮ್ಮ ಬ್ರೈನ್ಗೂ ಸಹ ಫೆಮಿಲಿಯರ್ ಪ್ಲೇಸಸ್ಗಳೇ ಇಷ್ಟ ಆಗೋದು. ಮೊದಲೇ ಪರಿಚಯ ಇದ್ದರೆ ಬ್ರೈನ್ಗೆ ಆ ಜಾಗ ಸೇಫ್ ಅಂತ ಅನಿಸುತ್ತಂತೆ. ಆತಂಕ ಆಗಿರ್ಬೋದು, ಹಾಗೆ ಸ್ಟ್ರೆಸ್ ಆಗಿರ್ಬೋದು, ಇದೆಲ್ಲವೂ ಸಹ ಕಡಿಮೆ ಇರುತ್ತಂತೆ. ಹಾಗಾಗಿ ಫೆಮಿಲಿಯರ್ ಆಗಿರುವಂಥ ವಿಷಯಗಳನ್ನ, ವಸ್ತುಗಳನ್ನ, ಸ್ಥಳಗಳನ್ನ ಪ್ರೋಸೆಸ್ ಮಾಡೋದಕ್ಕೆ ಬ್ರೈನ್ಗೆ ಬಹಳ ಕಡಿಮೆ ಎಫರ್ಟ್ ಸಾಕಾಗತ್ತಂತೆ. ಆ್ಯಂಡ್ ಇದನ್ನು ಸೈಕಾಲಜಿಯಲ್ಲಿ ಫೆಮಿಲಿಯಾರಿಟಿ ಎಫೆಕ್ಟ್ ಅಂತ ಕರೀತಾರೆ. ನಾವು ಪದೇ ಪದೇ ನೋಡುವಂಥ ವಿಷಯಗಳಾಗ್ಬೋದು, ನೋಡುವಂತಹ ಘಟನೆಗಳಾಗ್ಬೋದು, ಅನುಭವಿಸುವಂಥ ಕ್ಷಣಗಳಾಗ್ಬೋದು, ಇದರ ಜೊತೆಗೆ ನಾವು ನ್ಯಾಚುರಲಿ ಜಾಸ್ತಿ ಬಾಂಡಿಂಗ್ನ ಬೆಳೆಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಯಾವಾಗಲೂ ಒಂದೇ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರೆ, ಅಥವಾ ಲೈಬ್ರರಿಗಾಗಿರ್ಬೋದು, ಅಥವಾ ಯಾವುದೋ ಒಂದು ಕಾಫಿ ಶಾಪೇ ಆಗಿರ್ಬೋದು, ಆಗಾಗ ಅದೇ ಒಂದು ಜಾಗಕ್ಕೆ ಹೋಗಿ ಬರ್ತಾ ಇದ್ರೆ ನಮಗೆ ಅದೇ ಜಾಗಕ್ಕೆ ಮತ್ತೆ ಮತ್ತೆ ಹೋಗ್ಬೇಕನ್ಸುತ್ತೆ. ಅಲ್ಲಿ ಅಂಥದ್ದೇನು ವಿಶೇಷ ಇಲ್ಲ ಅಂತ ಅಂದರೂ ಸಹ ಅಲ್ಲಿಗೆ ಹೋದಾಗ ಮನಸ್ಸಿಗೆ ಆ ಒಂದು ಸ್ಥಳ ಪರಿಚಿತವಾಗಿರುತ್ತಲ್ವಾ. ಸೊ ಆ ಒಂದು ಭಾವನೆ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಆ ಒಂದು ಫೆಮಿಲಿಯಾರಿಟಿಯನ್ನು ಮತ್ತೆ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂತ. ಯಾಕಂದರೆ ಹ್ಯಾಪಿ ಪ್ಲೇಸ್ ಅಂದರೆ ನಮಗೆ ನೆಮ್ಮದಿ ಮಾತ್ರ ಅಲ್ಲ, ನೆಮ್ಮದಿ ಕೊಡುವಂಥ ಜಾಗ ಮಾತ್ರ ಅಲ್ಲ, ಆ ಜಾಗದ ಜೊತೆಗೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ರೀತಿ ಬಾಂಧವ್ಯ ಬೆಸೆದುಕೊಂಡಿರುತ್ತೆ. ಸೊ ಅಲ್ಲಿಗೆ ಹೋದಾಗ ನಮಗೆ ಖುಷಿನೇ ಆಗಬೇಕು ಅಂತಿಲ್ಲ, ನಮಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಆದಾಗಲೂ ಸಹ ಆ ಒಂದು ಸ್ಥಳಕ್ಕೆ ನಾವು ಹೋಗಿ ಸ್ವಲ್ಪ ಹೊತ್ತು ಇದ್ದು ಬಂದರೆ ಮನಸ್ಸು ಮತ್ತೆ ಹಗುರಾಗುತ್ತೆ, ಒಂಥರ ರೀಚಾರ್ಜ್ ಆಗುತ್ತೆ. ಹಾಗಾಗಿ ಹ್ಯಾಪಿ ಪ್ಲೇಸ್ಗೆ ಹೋಗಬೇಕಾದ್ರೆ ನಾವು ಹ್ಯಾಪಿಯಾಗೇ ಇರಬೇಕು ಅಂತೇನಿಲ್ಲ, ಆದರೆ ಹೋಗಿ ಬರಬೇಕಾದ್ರೆ ಮನಸ್ಸು ಹಗುರ ಆಗಿರೋದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಯಾವುದೋ ಒಂದು ಗೊಂದಲ ಮನಸ್ಸಲ್ಲಿ ಇದ್ದಾಗ, ಕಾಡ್ತಾ ಇದ್ದಾಗ ಅಲ್ಲಿಗೆ ಹೋಗಿ ಬಂದರೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಒಬ್ಬರೇ ಕೂತಿದ್ದು ಬಂದರೆ ಆಗ ಮನಸ್ಸಿಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ, ಹೋದಾಗ ಇದ್ದಂಥ ಒಂದು ಗೊಂದಲ ಬರಬೇಕಾದ್ರೆ ಇರೋದಿಲ್ಲ. ಇದನ್ನು ಸಹ ನಾವು ಗಮನಿಸಬಹುದು. ಮತ್ತಷ್ಟು ಮಾತಾಡೋಣ ಹ್ಯಾಪಿ ಪ್ಲೇಸ್ಗಳ ಬಗ್ಗೆ. ಹಾಗೆ ನಿಮ್ಮೆಲ್ಲ ಸಂದೇಶಗಳು ಬರ್ತಾ ಇವೆ, ನೀವು ಸಹ ತಿಳಿಸ್ಬೋದು ನಿಮ್ಮ ಹ್ಯಾಪಿ ಪ್ಲೇಸ್ ಯಾವುದು ಅಂತ. ಅದು ಒಂದು ಬಸ್ ಸ್ಟಾಪ್ ಆಗಿರ್ಬೋದು, ನಿಮ್ಮ ಮನೆಯ ಬಾಲ್ಕನಿ ಆಗಿರ್ಬೋದು,

ಮನೆಯ ಮುಂದೆ ಇರುವಂತಹ ಕಟ್ಟೆ ಆಗಿರಬಹುದು ಅಥವಾ ಮನೆಯ ಕಿಚನ್ ಸಹ ಆಗಿರಬಹುದು, ಯಾವುದು ನಿಮ್ಮ ಹ್ಯಾಪಿ ಪ್ಲೇಸ್, ಯಾಕೆ ನಿಮಗೆ ಅಲ್ಲಿಗೆ ಹೋದ್ರೆ ಖುಷಿ ಸಿಗುತ್ತೆ ಅಂತ ಸಹ ನಮಗೆ ಸಂದೇಶದ ಮೂಲಕ ತಿಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಧೂಳ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಗಾನಾ ಬಜಾನಾ.

ಗಾನ ಭಜನ ಕಾರ್ಯಕ್ರಮದಲ್ಲಿ ಹ್ಯಾಪಿ ಪ್ಲೇಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಹ್ಯಾಪಿ ಪ್ಲೇಸ್ಗೆ ನಾವು ಬರೀ ಖುಷಿಯಾಗಿದ್ದಾಗಷ್ಟೇ ಹೋಗ್ತೀವಾ? ಇಲ್ಲ ಅಲ್ವಾ? ಕೆಲವೊಂದ್ಸಲ ಏನೋ ಬೇಸರ ಆಗಿರುತ್ತೆ ಮನಸ್ಸಿಗೆ, ಅಂತಹ ಟೈಮ್ನಲ್ಲಿ ಒಂದು

ಮನಸ್ಸಿಗೆ ಸಮಾಧಾನ ಕೊಡುವಂಥ ಜಾಗ ಆಗಿರುತ್ತೆ. ಅಲ್ಲಿಗೆ ಹೋಗಿದ ತಕ್ಷಣ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತಾ ಅಂತ ನೀವು ಕೇಳಿದ್ರೆ, ಹೌದು ಪರಿಹಾರ ಆಗದೇ ಇರಬಹುದು, ಬಟ್ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ, ಯೋಚನೆಗಳು ಸ್ಪಷ್ಟವಾಗಿರುತ್ತೆ, ಕನ್ಫ್ಯೂಷನ್ ಕಡಿಮೆಯಾಗಿ ಕ್ಲಾರಿಟಿ ಸಿಗುತ್ತೆ. ಸೊ ಅಂತಹ ಜಾಗಗಳಿಗೆ ಜನರು ಹೋಗಿ ಮನಸ್ಸನ್ನು ಹಗುರ ಮಾಡಿಕೊಂಡು ಬರ್ತಾರೆ. ಸೊ ಹ್ಯಾಪಿ ಪ್ಲೇಸ್ಗಳು ನಮ್ಮ ನೆನಪುಗಳನ್ನ ರಿವೈಂಡ್ ಮಾಡೋದಷ್ಟೇ ಅಲ್ಲದೆ ನಮ್ಮ ಮನಸ್ಸನ್ನು ರೀಚಾರ್ಜ್ ಕೂಡ ಮಾಡುತ್ತೆ ಅಂತ ಹೇಳ್ಬೋದು ಅಲ್ವಾ. ಹಾಗೆ ಹ್ಯಾಪಿ ಪ್ಲೇಸ್ ಯಾವಾಗಲೂ ಒಂದು ಜಾಗನೇ ಆಗಿರಬೇಕು ಅಂತೇನಿಲ್ಲ, ಯಾವುದೋ ಒಂದು ರೋಡ್ ಆಗಿರಬಹುದು. ನಮಗೆ ಎಷ್ಟೋ ಸಲ ಯಾವುದಾದ್ರೂ ಒಂದು ರೋಡ್ಗೆ ಹೋಗ್ತಾ ಇದ್ದ ಹಾಗೆ ಖುಷಿಯಾಗುತ್ತೆ, ಮನಸ್ಸು ನಿರಾಳ ಅನಿಸುತ್ತೆ. ಆ ರೋಡ್ಗೆ ಮೊದಲನೇ ಸಲ ಹೋದಾಗಲೂ ನಮಗೆ ಅದೇ ಫೀಲ್ ಆಗಿರುತ್ತೆ. ಆಮೇಲೆ ಎಷ್ಟೋ ವರ್ಷಗಳು ಕಳೆದ್ಮೇಲೆ ಆ ರೋಡ್ಗೆ ಹೋದ್ರೂ ಅದೇ ಫೀಲ್ ನಮ್ಮ ಮನಸ್ಸಲ್ಲಿರುತ್ತೆ. ಕಾರಣ ಏನು ಅಂತ ಗೊತ್ತಿಲ್ಲ, ಆದರೆ ಆ ಒಂದು ರೋಡ್ಗೆ ಹೋದಾಗ ಖುಷಿಯಾಗ್ತಾ ಇರುತ್ತೆ, ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಸೊ ಹ್ಯಾಪಿ ಪ್ಲೇಸ್ ಭಾವುಕ ಜೀವಿಗಳ ಭಾವನಾಲೋಕ ಅಂತ ಕೂಡ ಹೇಳಬಹುದು. ಮತ್ತಷ್ಟು ಮಾತಾಡೋಣ. ಈಗ ರನ್ ಆಂಟೋನಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 6:40 ಆಗಲಿದೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಎಚ್ ಡಿ ಕುಮಾರ್.

0: ಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತಗೋಷ್ಠಿ, ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಗೆ ಸ್ಥಾನ ಇದ್ದೇ ಇರುತ್ತದೆ, ಮಹಿಳೆಯರಿಗೆ ಹೆಚ್ಚು ಶಕ್ತಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ವಿಧಾನಸೌಧದ ಆವರಣದಲ್ಲಿ ಇಂದು ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದರು. ಸದ್ಯದಲ್ಲಿಯೇ ಸಂಪುಟ ವಿಸ್ತರಣೆ ವಿಚಾರ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಹಾಗೂ ಕೆರೆಗಳ ನೀರಿನ ಲಭ್ಯತೆ ಕುರಿತಂತೆ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಪಿಎಂ ನರೇಂದ್ರ ಸ್ವಾಮಿ ಉಪಸ್ಥಿತಿಯಲ್ಲಿ ಮಂಡ್ಯದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎನ್ ಚೆಲುವರಾಯಸ್ವಾಮಿ, ಹವಾಮಾನ ವೈಪರೀತ್ಯಗಳಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ಮಳೆ ಕೊರತೆಯಿಂದಾಗಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಹಿನ್ನೆಲೆಯಲ್ಲಿ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಬೆಳೆಗಳು ಹಾನಿಗೊಳಗಾಗಿದ್ದು ರೈತರಿಗೆ ಪರಿಹಾರ ಒದಗಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಲಿದೆ ಎಂದು ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರು ಪೂರೈಕೆ ಅತ್ಯಂತ ಪ್ರಮುಖವಾಗಿದ್ದು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಗ್ರಾಮಗಳಿಗೆ ನಿಯಮಿತವಾಗಿ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಅವರು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ರಂಗಾಪುರ ಮತ್ತು ರಾಮಗಿರಿ ಗ್ರಾಮಗಳ ರೈತರ ಜಮೀನುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ಭೇಟಿ ನೀಡಿ ಬೆಳೆಹಾನಿ ಪ್ರದೇಶಗಳ ಪರಿಶೀಲನೆ ನಡೆಸಿದರು. ಕೃಷಿ ಅಧಿಕಾರಿಗಳಿಂದ ಬೆಳೆ ಬಿತ್ತನೆ ಮತ್ತು ಹಾನಿಯ ಕುರಿತು ಮಾಹಿತಿ ಪಡೆದ ಸಚಿವರು, ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ರಾಮನಗರ ಜಿಲ್ಲೆಯ ತಾಲೂಕುಗಳಲ್ಲಿ ಸೋಮವಾರದಿಂದ 3 ದಿನಗಳ ಕಾಲ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡು ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುವುದು ಎಂದು ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿದರು. ಮಾಗಡಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಇಂದು ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಇಂದು ಸಾರ್ವಜನಿಕರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ವರದಿ ನೀಡಲು ತಿಳಿಸಿದ್ದಾರೆ. ಅದರಂತೆ 3 ದಿನಗಳ ಕಾಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಬರ ಅಧ್ಯಯನ ಪ್ರವಾಸ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದರು. ಮೈಸೂರು ಜಿಲ್ಲೆಯ ಹೆಚ್.ಡಿ.ಕೋಟೆ ತಾಲೂಕಿನ ಚಾಮನಹಳ್ಳಿ ಹುಂಡಿ ಗ್ರಾಮಕ್ಕೆ ಸಚಿವ ಡಾ. ಯತೀಂದ್ರ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಅಭಾವ ಹಾಗೂ ಬರ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಹಾರಂಗಿ ಹಾಗೂ ನುಗು ಜಲಾಶಯಗಳ ಕಾಲುವೆಗಳ ಮೂಲಕ ಕೆರೆಕಟ್ಟೆಗಳಿಗೆ ನೀರು ಹರಿಸಿ ತುಂಬಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಕುಡಿಯುವ ನೀರಿನ ಅಭಾವ ನೀಗಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ಪೂರೈಸುವ ನೀರನ್ನು ಕಡ್ಡಾಯವಾಗಿ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಬೇಕು ಹಾಗೂ ನೀರಿನ ಟ್ಯಾಂಕರ್ಗಳನ್ನು ನಿರಂತರವಾಗಿ ಶುಚಿಗೊಳಿಸಿ ಆರೋಗ್ಯಕರ ಕುಡಿಯುವ ನೀರನ್ನು ಪೂರೈಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ತಾರಕ ಲಿಫ್ಟ್ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಪೈಪ್ಲೈನ್ ಕಾಮಗಾರಿ ಹಾಗೂ ವಿದ್ಯುತ್ ಸಂಪರ್ಕ ಬಾಕಿ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಿ ಯೋಜನೆಯನ್ನು ಸಕ್ರಿಯಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ನಗರ ಜಿಲ್ಲೆ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ವಲಯಗಳಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಾರ್ಗದರ್ಶನದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ತಪಾಸಣೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಆಹಾರ ಮಳಿಗೆಗಳಿಗೆ ಪದಾರ್ಥಗಳನ್ನು ಸರಬರಾಜು ಮಾಡುವ ದಾಸ್ತಾನು ಮಳಿಗೆಗಳಿಗೆ ಇಂದು ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಅವಧಿ ಮುಕ್ತಾಯಕ್ಕೆ ಸಮೀಪದಲ್ಲಿದ್ದ ಪಾನೀಯ ಹಾಗೂ ಪದಾರ್ಥಗಳನ್ನು ವಶಪಡಿಸಿಕೊಂಡಿರುವುದಾಗಿ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯ ಆಯುಕ್ತರು ತಿಳಿಸಿದ್ದಾರೆ. ಅಲ್ಲದೆ 18 ಇತರೆ ಆಹಾರ ಮಾದರಿಗಳನ್ನು ವಿಶ್ಲೇಷಣೆಗೆ ಕಳುಹಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬಿಡದಿ ಪಾದಯಾತ್ರೆಗೆ ಮಿತ್ರಪಕ್ಷ ಬಿಜೆಪಿ ನೈತಿಕ ಬೆಂಬಲ ವ್ಯಕ್ತಪಡಿಸಿದೆ ಎಂದು ಜೆಡಿಎಸ್ನ ಧುರೀಣ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಜೆಡಿಎಸ್ ಮತ್ತು ಬಿಜೆಪಿಯ ಹಿರಿಯ ನಾಯಕರ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಮುಂಬರುವ ವಿಧಾನಮಂಡಲದ ಕಲಾಪದಲ್ಲಿ ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ಯೋಜನೆ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಒಮ್ಮತದಿಂದ ಹೋರಾಟ ನಡೆಸಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪುಟ ವಿಸ್ತರಣೆಗೆ ತಿಂಗಳಗಟ್ಟಲೆ ಸಮಯ ತೆಗೆದುಕೊಂಡಿದ್ದು ಈಗ ಖಾತೆ ಹಂಚಿಕೆ ಕೂಡ ನಡೆದಿಲ್ಲ. ರಾಜ್ಯ ತೀವ್ರ ಬರಕ್ಕೆ ತುತ್ತಾಗಿದ್ದು ಸರ್ಕಾರ ಜನರಿಗೆ ನೆರವಾಗುವಲ್ಲಿ ವಿಫಲವಾಗಿದೆ ಎಂದು ಕುಮಾರಸ್ವಾಮಿ ಟೀಕಿಸಿದರು. ಸಭೆಯಲ್ಲಿ ರಾಜ್ಯ ವಿಧಾನಮಂಡಲದ ಪ್ರತಿಪಕ್ಷದ ನಾಯಕರುಗಳಾದ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ಜೆಡಿಎಸ್ನ ಸುರೇಶ್ ಬಾಬು ಹಾಗೂ ಇತರೆ ಸದಸ್ಯರು ಪಾಲ್ಗೊಂಡಿದ್ದರು. ಚಾಮರಾಜನಗರದ ಜೈಹಿಂದ್ ಕಟ್ಟೆಯಲ್ಲಿ ಇಂದು ಕ್ವಿಟ್ ಇಂಡಿಯಾ ಚಳವಳಿ ದಿನ ಆಚರಿಸಲಾಯಿತು. ಜೈಹಿಂದ್ ಪ್ರತಿಷ್ಠಾನದ ಅಧ್ಯಕ್ಷ ಸುರೇಶ್ ಎನ್ ಋಗ್ವೇದಿ ರಾಷ್ಟ್ರನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿ, ಮಾಡು ಇಲ್ಲವೇ ಮಡಿ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿರುವ ಸಹಸ್ರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಿತ್ಯವೂ ಭಾರತೀಯರು ಸ್ಮರಿಸಬೇಕಿದೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡು ಇಲ್ಲವೇ ಮಡಿ ಮೂಲಕ ಹೋರಾಟದ ಅಂತಿಮ ಎಚ್ಚರಿಕೆಯನ್ನು ನೀಡಲಾಯಿತು. ದೇಶದ ಮೂಲೆ ಮೂಲೆಗಳಲ್ಲಿ ಸ್ವಾತಂತ್ರ್ಯ ಸ್ವಾಭಿಮಾನದ ಕಿಚ್ಚನ್ನು ಪ್ರಜ್ವಲಿಸುವಂತೆ ಮಾಡಿದ್ದು ಕ್ವಿಟ್ ಇಂಡಿಯಾ ಚಳುವಳಿ ಎಂದು ಬಣ್ಣಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯರುಂದ ನಾಳೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ಆಯೋಜಿಸಿದೆ. ದೇಶದ ಶೌರ್ಯ ಹಾಗೂ ಆಶೋತ್ತರ ಭವಿಷ್ಯವನ್ನು ಶಿಸ್ತುಬದ್ಧ ಲಯದೊಂದಿಗೆ ಪ್ರಸ್ತುತಪಡಿಸುವ ವಾಯುಪಡೆ ಬ್ಯಾಂಡ್ ದೇಶಭಕ್ತಿ ಸಂಗೀತಕ್ಕೆ ಹೆಸರುವಾಸಿಯಾಗಿದೆ. ಸ್ವಾತಂತ್ರ್ಯದ ಸ್ಫೂರ್ತಿ ಹಾಗೂ ಭಾರತೀಯ ರಕ್ಷಣಾ ಪಡೆಯ ಮೇರು ಪರಂಪರೆಯನ್ನು ಸಮರ ಸಂಗೀತ ದೇಶಭಕ್ತಿ ಸಂಪ್ರದಾಯ ಹಾಗೂ ಐತಿಹಾಸಿಕ ರಾಷ್ಟೀಯ ಸ್ವರಮೇಳದೊಂದಿಗೆ ಸಾದರಪಡಿಸಲಾಗುತ್ತಿದೆ. ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗಲಿದ್ದು ಸಾರ್ವಜನಿಕರಿಗೆ ಮುಕ್ತವಾಗಿರಲಿದೆ. ಈ ಮೇಳದಲ್ಲಿ ವಾಯುಪಡೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ರಕ್ಷಣಾ ಪಡೆ ಹಾಗೂ ಸಾರ್ವಜನಿಕರ ನಡುವಿನ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನಂದಿಬೆಟ್ಟದಲ್ಲಿ ನಾಳೆ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. ಹೆಗಡಹಳ್ಳಿ ಗ್ರಾಮದಿಂದ ಬೆಳಿಗ್ಗೆ 6:30 ಮ್ಯಾರಥಾನ್ ಆರಂಭವಾಗಲಿದ್ದು ಸುಮಾರು 1,500 ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ರಾತ್ರಿ 11 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆಯವರೆಗೆ ನಂದಿಬೆಟ್ಟದ ಮಾರ್ಗದಲ್ಲಿ ಎಲ್ಲ ರೀತಿಯ ಸಾರ್ವಜನಿಕ ವಾಹನ ಸಂಚಾರವನ್ನು ಜಿಲ್ಲಾಧಿಕಾರಿಗಳು ನಿರ್ಬಂಧಿಸಿದ್ದಾರೆ. ಸಮಾಜದಲ್ಲಿ ಇರುವ ಅಸಮಾನತೆಯನ್ನು ಹೋಗಲಾಡಿಸಲು ಕೆಲಸ ಮಾಡುವುದೇ ಪತ್ರಿಕಾ ಧರ್ಮ, ಅದೇ ಸಂವಿಧಾನದ ಆಶಯ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಇಂದು ಪತ್ರಕರ್ತ ಉದಯ್ ಕುಮಾರ್ ಅವರಿಗೆ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ ನೈಜ ವಿಷಯಗಳನ್ನು ಜನರ ಎದುರು ಇಡಬೇಕು. ಪತ್ರಿಕೋದ್ಯಮ ಜಾತ್ಯತೀತವಾಗಿರಬೇಕು. ಸಮಾಜವನ್ನು ಒಡೆಯುವ ಸುಳ್ಳು ಸುದ್ದಿಗಳಿಗೆ ಪ್ರಚಾರ ನೀಡುವ ಕೆಲಸವನ್ನು ಮಾಧ್ಯಮಗಳು ಮಾಡಬಾರದು ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಎಚ್ಡಿ ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತಗೋಷ್ಠಿ ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

101.9 FM. ಅಂಬಾರಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಶ್ರೇಯಾ ಘೋಷಾಲ್ ರವರ ಗಾಯನ, ಎಪಿ ಅರ್ಜುನ್ ರವರ ರಚನೆ, ಬಿ ಹರಿಕೃಷ್ಣ ರವರ ಸಂಗೀತ ಸಂಯೋಜನೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:55 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನೀವು ಕೇಳ್ತೀರಾ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಯ ಧ್ವನಿ ಗಣಿಯಿಂದ ಅಮೂಲ್ಯವಾದ ಮಾತಿನ ಮುತ್ತು ರತ್ನಗಳನ್ನು ಹೆಕ್ಕಿ ನಿಮಗಾಗಿ ನೀಡ್ತಾ ಇದ್ದೇವೆ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗದಲ್ಲಿ ವಿದ್ಯಾಸಾಗರ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಆದರೆ ಕಲಾ ತಪಸ್ವಿ ರಾಜೇಶ್ ಅಂದರೆ ಹಿಂದೆಯೇ ನೂರಾರು ನೆನಪು. ಯಾವುದೋ ಸಂದರ್ಭದಲ್ಲಿ ರಾಜೇಶ್ ಅವರು 2 ಚಿತ್ರರಂಗದಿಂದ ದೂರ ಇದ್ದರು ಸ್ವಯಂ ಇಚ್ಛೆಯಿಂದ. ಆಮೇಲೆ ತಾಯಿ ಮಾತು ಕೇಳಿ ಮತ್ತೆ ಇನ್ನೊಂದು ಸನ್ನಿವೇಶದಲ್ಲಿ 25-26 ಜನ ಆಡಿಷನ್ ಫೇಲ್ ಆದ ಮೇಲೆ ಒಬ್ಬರು ಸ್ಮಾರ್ಟ್ ಹೀರೋ ಬೇಕು ಅಂತ ನಿರ್ಮಾಪಕರು ಇವರನ್ನು ಅರಸಿ ಬಂದರು. ಆ ಸನ್ನಿವೇಶವನ್ನ ರಾಜೇಶ್ ಅವರು ವಿವರಿಸಿದ್ದಾರೆ.
4: ಯಾತಕ್ಕೆ ಬೇಕಿನ್ನ ಸಿನಿಮಾ, ಇನ್ನೆಷ್ಟು ಕಾಡ್ತಿದೆಯೋ ನಮಗೆ ಮುಂದೆ ಅನ್ಕೊಂಡು ಸೀದಾ ಬಂದೆ. ನಮ್ಮ ತಾಯಿಗೆ ಹೇಳಿದೆ, ನನಗಿನ್ ಸಿನಿಮಾಗಳು ಬೇಡ. ಯಾಕೋ ಮಗ ಎಲ್ಲ ಹೇಳಿದೆ, ನನಗೇನು ಸಿನಿಮಾಗಳು ಬೇಡ, ನಾನು ಸಿನಿಮಾದಲ್ಲಿ ಮಾಡಲ್ಲ. ಹೀಗೆಲ್ಲ ಆಯ್ತಮ್ಮ, ಹೀಗೆಲ್ಲ ಆಯಿತು. ಬರೋ ಚಾನ್ಸನ್ನು ಕಿತ್ತಾಕಿ ನನ್ನ ಕೈಲಿ ಹೇಳಿಸಿ ಬಯಸಿ ಎಲ್ಲ ಮಾಡಿದ್ರು, ನನಗೆ ಸಿನಿಮಾ ಬೇಡ ಅಂದೆ. ಹಾಗಾಗಿ 2 ನಾನು ಸಿನಿಮಾಗಳು ನಿರ್ಮಾಪಕರಿಂದ ಅವಕಾಶಗಳು ಬಂದರೂ ಸಿನಿಮಾ ಮಾಡ್ತಿರಲಿಲ್ಲ. ನಮ್ಮ ತಾಯಿ ಬಯ್ಯೋರು, ಯಾಕೆ ಕಳಿಸ್ದೆ, ನಾನು ಮಾಡಲ್ಲ ಅಂದಮೇಲೆ ಮಾಡಲ್ಲ, ಬೇಡ ನನಗೆ, ನನಗೆ ಯಾವ ಸಿನಿಮಾನು ಬೇಡ ಅಂತ ಹೇಳ್ಬಿಟ್ಟು 2 ನಾನು ಸಿನಿಮಾಗಳು ಮಾಡಿಲ್ಲ. 2 ಮಾಡಿಲ್ಲ ಸರ್, ನಾನು ಎಲ್ಲ ನಿರ್ಮಾಪಕರು ವಾಪಸ್ ಕಳಿಸ್ತಿದ್ದೆ. ಆದರೆ ಒಂದು ಮಾರ್ನಿಂಗ್, ಒಂದು ಶುಭ ದಿನ, ನಾನು ಬೆಳಗ್ಗೆ ವ್ಯಾಯಾಮ ಮಾಡ್ತಾ ಇದ್ದೆ, 2 ಆದಮೇಲೆ ಇದು ವ್ಯಾಯಾಮ ಮಾಡ್ತಿದ್ದೆ. ಒಬ್ಬ ಹುಡುಗ ಬಂದ, ಒಂದು 25 ಹರಿಯ, ವಿದ್ಯಾಸಾಗರ್ ಇದ್ದಾರೆ ನಮ್ಮ. ಓ, ವ್ಯಾಯಾಮ ಮಾಡ್ತಾ ಇದ್ದಾನಪ್ಪ, ಏನು ಸಮಾಚಾರ? ಯಾರೋ ಒಬ್ಬರು ಸೇಟು ಬಂದಿದ್ದಾರೆ, ಅವರು ನಿಮ್ಮ ಮಗನ ನೋಡಬೇಕು ಅಂತ. ಸೇಟುನಾ? ನಮ್ಮ ತಾಯಿ ಗಾಬರಿ ಆಗ್ಬಿಟ್ಲು. ಸೇಟುನಾ? ಏನು ಸಾಧಾಗೆಲ್ಲ ಮಾಡಿದಾನ ನನ್ನ ಮಗ? ಏನಪ್ಪ ಸೇಟು? ಅಮ್ಮ ಅದಲ್ಲ, ಬಾಂಬೆಯಿಂದ ಬಂದಿದ್ದಾರೆ, ಅವ್ರ ಹೆಸರು ಸೇಟು ಅಂತ ಕರೀತಾರೆ. ಸಾಧಾಗಿಲ್ಲ, ಏನು ಮಾಡಿಲ್ಲ, ಸ್ವಲ್ಪ ವಿದ್ಯಾಸಾಗರ್ ನೋಡಬೇಕಲ್ಲ. ಅವ್ರು ಬಂದರು, ಮಗ ಬಾಗಿಲು ತೆಗೆಯಪ್ಪ, ಯಾರೋ ಹುಡುಗ ಬಂದಿದ್ದಾನೆ ನಿನ್ನ ನೋಡಬೇಕಂತೆ, ಯಾರೋ ಸೇಟು ನೋಡಬೇಕಂತೆ. ಏನು ಸಾಧಾಗಿಲ್ಲ ಮಾಡಿದ್ಯೇನೋ ಅಂದರೆ, ಏ ಸರ್ ನನ್ನ ಹೆಸರು ಕೃಷ್ಣ ಅಂತ, ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ನಿಮ್ಮನ್ನು ಇವರು ಪ್ರೊಡ್ಯೂಸರ್ ನೋಡಬೇಕು ಅಂತ ಬಂದಿದ್ದಾರೆ ಸರ್. ನಾರಾಯಣ್, ನಾರಾಯಣ್ ಅಂತ ಪ್ರೊಡ್ಯೂಸರ್ ಬಂದಿದ್ದಾರೆ ಬಾಂಬೆಯಿಂದ, ಅವ್ರು ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ. ಇಲ್ಲ ಬರಲ್ಲ, ಬರಲ್ಲ ಸರ್, ಬರ್ದಿದ್ರು ನನ್ನ ಬಿಡಲ್ಲ ಸರ್ ಅವರು. ರಾತ್ರಿನೇ ಹೋಗಿ ಕರ್ಕೊಂಬಾ ಕರ್ಕೊಂಬ ಅಂತ 12 ನಿಶ್ಚಿತರಾತ್ರಿಯಲ್ಲಿ ನನಗೆ ಎಬ್ಸಿದ್ರು ಸರ್. ನಿಶ್ಚಿತರಾತ್ರಿಯಲ್ಲಿ ಹೋದ್ರೆ ಸುಮ್ಮನೆ ಬಿಡ್ತಾರಾ ಅಂತಂದೆ. ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೇ ಹೋಗು ಅಂತ ಬೆಳಿಗ್ಗೆ ಬಂದಿದ್ದೀನಿ ಸರ್, ದಯವಿಟ್ಟು ಬರಬೇಕು ನೀವು ಅಂದರು. ಹೇಳಿ ಕಳಿಸಿದ್ರೆ ದೇವರು ಕೊಟ್ಟ ಅವಕಾಶ ಇದೆ, ಬಿಡಬೇಡ ಅಂತ ಹೇಳಿ ನಮ್ಮ ತಾಯಿಯವ್ರು ಬಾಯಿಗೆ ಬಂದಾಗ ಬೈದರು. ಅವಾಗ ನಮ್ಮ ತಾಯಿಗೆ ನಮಸ್ಕಾರ ಮಾಡಿ, ಮನೆ ದೇವರು ಎಲ್ಲ ನಮಸ್ಕಾರ ಮಾಡಿ ಈತನ ಹಿಂದೆ ಹೋದೆ. ನೋಡಿ ವಿದ್ಯಾಸಾಗರ್, ರಾಜೇ ಇವರು ನಾರಾಯಣ್ ಅಂತ ಹೇಳಿಬಿಟ್ಟು, ಇವರೇ ಪ್ರೊಡ್ಯೂಸರ್ ಬಾಂಬೆ. ಬನ್ನಿ ಬನ್ನಿ ವಿದ್ಯಾಸಾಗರ್. ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಿ? ಅದೇ ಒಂದು 3-4 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಹೀರೋ ಯಾವುದಾದ್ರು ಮಾಡಿದ್ದೀರ? ಆಶಾಸೌಧ ಅಂತ ಮಾಡಿದ್ರು, ಅರ್ಧಕ್ಕೆ ನಿಂತೋಗಿದೆ ಸರ್, ದುಡ್ಡಿಲ್ಲ ಹಾಗೆ. ಅದಾದಮೇಲೆ ಇಲ್ಲ ಸರ್. ಹೌದಾ? ಈಗ ಒಂದು ಕೆಲಸ ಮಾಡಿ, ಎಷ್ಟು ಟೈಮ್? 11 ಆಯಿತು. ಆವೇಶ, ದುಃಖ, ನೋವು, ಯಾತನೆ ಎಲ್ಲ ಇದೆ. ಸರಿ, 2 ಸೀನ್ಗಳು ಓದಿಸಿದ್ರು, ಓದಿಸಿ ಆದಮೇಲೆ ಪ್ಲೇ ಮಾಡಿದ್ರು, ಎಲ್ಲ ಇಷ್ಟ ಆಯ್ತು ಅವರಿಗೆ. ಅಡ್ವಾನ್ಸ್ ಎಲೆ ಅಡಿಕೆಯಲ್ಲಿ ಅಡ್ವಾನ್ಸ್ ಕೊಟ್ಟರು. ಇವತ್ತು ನನ್ನ ಜೊತೆಯಲ್ಲಿ ಬರುವಂಥ ಒಂದು ಸ್ವಲ್ಪ ಪ್ರಯತ್ನ ಪಡಿ, ನಾನು ನಿಮ್ಮನಿಗೆ ಬಹಳ ದೂರದಲ್ಲಿ ಕರ್ಕೊಂಡೋಗಿ ಏಕಾಂತದಲ್ಲಿ ನಿಮ್ಮ ಕತೆ ಹೇಳ್ತೀನಿ, ನಿಮ್ಮ ಪಾತ್ರ ಹೇಳ್ತೀನಿ, ನಿಮಗೆ ಎಲ್ಲವನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬುತ್ತೀನಿ ಅಂದರು. ಇನ್ನು ಬೇರೆ ಬೇರೆ ಬೇರೆಯವರು ಯಾರು ಇದ್ದರು, ಸುಮಾರು ಜನ, ಒಂದು 10-12 ಜನ ಪತ್ರಕರ್ತರು ಇದ್ದರು. ಆಮೇಲೆ ಪ್ರಾರಂಭ ಆಯಿತು. ನಮ್ಮ ಊರು, ಚಿತ್ರದ ಹೆಸರು ನಮ್ಮ ಊರು.
3: ಇಂದಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಕಲಾ ತಪಸ್ವಿ ರಾಜೇಶ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ತನ್ನ ಶುದ್ಧ ಇಂಧನ ಪ್ರಯಾಣದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದ್ದು, ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೂ ಅಧಿಕವಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. 2029 ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಪ್ರಕಟವಾದ ಇತ್ತೀಚಿನ ಜನಗಣತಿ ಅಂಕಿಅಂಶಗಳ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಕೈಗೊಳ್ಳಬೇಕಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಇದೇ ಸೋಮವಾರದಿಂದ 3 ದಿನಗಳ ಕಾಲ ರಾಮನಗರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಎಚ್ ಶ್ರೀ ಬಾಲಕೃಷ್ಣ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಬಗರ್ ಹುಕುಂ ಯೋಜನೆಯಡಿ ಮಂಜೂರಾಗಿರುವ ಭೂ ಪ್ರಕರಣಗಳನ್ನು ಸಿಐಡಿಗೆ ವಹಿಸಿರುವುದನ್ನು ಹಿಂಪಡೆದು ಶೀಘ್ರವೇ ಇತ್ಯರ್ಥಪಡಿಸಿ ರೈತರಿಗೆ ನ್ಯಾಯ ಕೊಡಿಸಬೇಕು ಎಂದು ಮಾಜಿ ಸಚಿವ ಬಿ ಶಿವರಾಮ್ ಆಗ್ರಹಿಸಿದ್ದಾರೆ. ಜೈಹಿಂದ್ ಪ್ರತಿಷ್ಠಾನ ಹಾಗೂ ಋಗ್ವೇದಿ ಯೂತ್ ಕ್ಲಬ್ ವತಿಯಿಂದ ಚಾಮರಾಜನಗರ ಜೈಹಿಂದ್ ಕಟ್ಟೆಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ದಿನ ಆಚರಿಸಲಾಯಿತು. ಜೈಹಿಂದ್ ಪ್ರತಿಷ್ಠಾನದ ಅಧ್ಯಕ್ಷ ಸುರೇಶ್ ಎನ್ ಋಗ್ವೇದಿ ಮಾತನಾಡಿ, ಮಾಡು ಇಲ್ಲವೇ ಮಡಿ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿರುವ ಸಹಸ್ರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಿತ್ಯವೂ ಭಾರತೀಯರು ಸ್ಮರಿಸಬೇಕು ಎಂದು ಹೇಳಿದರು. ನಂದಿಬೆಟ್ಟದಲ್ಲಿ ನಾಳೆ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಲಾಗಿದ್ದು, ಯುವ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. ಯೆಮೆನ್ನಲ್ಲಿ ಮಾರಿಬ್ ಮತ್ತು ಹದ್ರಮೌಟ್ ಪ್ರಾಂತ್ಯಗಳಲ್ಲಿ ಬಂಡುಕೋರರು ಇತ್ತೀಚೆಗೆ ನಡೆಸಿದ ದಾಳಿಗಳಿಗೆ ಪ್ರತಿಯಾಗಿ ಯೆಮೆನ್ ಸಶಸ್ತ್ರ ಪಡೆಗಳು ಹೌತಿ ಬಂಡುಕೋರರ ನೆಲೆಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:12. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಹ್ಯಾಪಿ ಪ್ಲೇಸ್, ಮನಸ್ಸಿಗೆ ನೆಮ್ಮದಿ ನೀಡುವಂತಹ ತಾಣ. ಕೆಲವು ಪ್ಲೇಸ್ಗಳು ಹೇಗೆ ಅಂದರೆ, ಆ ಪ್ಲೇಸ್ಗಳಿಗೆ ನಮ್ಮ ಲೈಫ್

ಇಲ್ಲಿ ಒಂದು ವಿಶೇಷವಾದ ಸ್ಥಾನ ಇರುತ್ತೆ. ಅದು ಎಂತಹ ಪ್ಲೇಸ್ಗಳು ಅಂದರೆ, ನಾವು ಚಿಕ್ಕವರಾಗಿದ್ದಾಗ ವಾಸ ಮಾಡ್ತಾ ಇದ್ದಂಥ ಮನೆ ಆಗಿರಬಹುದು, ಅಥವಾ ನಾವು ಫಸ್ಟ್ ಟೈಮ್ ವರ್ಕ್ ಮಾಡಿದಂಥ ಆಫೀಸ್ ಆಗಬಹುದು, ಅಥವಾ ಫಸ್ಟ್ ಸ್ಯಾಲ್ರಿ ಬಂದಾಗ ಫ್ರೆಂಡ್ಸ್ ಜೊತೆಗೆ ಊಟ ಮಾಡಿದಂಥ ಹೋಟೆಲ್ ಆಗಬಹುದು. ಈ ಎಲ್ಲ ಜಾಗಗಳಿಗೂ ನಾವು ಎಷ್ಟೇ ವರ್ಷದ ನಂತರ ಹೋದರೂ ಸಹ ನಮಗೆ ಆ ಎಲ್ಲ ನೆನಪುಗಳು ಕಣ್ಮುಂದೆ ಹಾಗೆಯೇ ಬರುತ್ತೆ. ಇದೇ ಮನೇಲಲ್ವಾ ನಾವಿದ್ದಿದ್ದು, ಇಲ್ಲೇ ಅಲ್ವಾ ನಾವು ಆಟ ಆಡ್ತಾ ಇದ್ದಿದ್ದು ಅಂತ ಅಂದ್ಕೊಳ್ತೀವಿ. ಇನ್ ಕೇಸ್ ಆ ಮನೆ ಆ ಜಾಗ ಈಗ ಇಲ್ಲ ಅಂದರೂ ಸಹ ನಮ್ಮ ಮನೆ ಇದ್ದಂಥ ರೋಡ್ನ ಆದರೂ ನೋಡಿ ನಾವು ಖುಷಿ ಪಡ್ತೀವಿ. ಎಲ್ಲರ ಲೈಫ್ನಲ್ಲೂ ಮೊದಲ ಸಲ ಆಫೀಸ್ಗೆ ಹೋದಾಗ ಆಗುವಂಥ ಅನುಭವನೇ ಒಂಥರ ವಿಶೇಷ ಅಲ್ವಾ. ಅಲ್ಲಿ ನಾವು ಎಷ್ಟೇ ಕಡಿಮೆ ಸಮಯ ಕೆಲಸ ಮಾಡಿದರೂ ಅಲ್ಲಿಗೆ ಹೋದಾಗ ಅಂದರೆ ಆ ರೋಡ್ಗೆ ಹೋಗ್ತಿದ್ದ ಹಾಗೇ ಇದೇ ಅಲ್ವಾ ನಮ್ಮ ಆಫೀಸ್, ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇತ್ತು, ಥರ್ಡ್ ಫ್ಲೋರಲ್ಲಿ ಇತ್ತು ಅಂತ ಅಂದ್ಕೊಳ್ತೀವಿ. ಹಾಗೆ ಹೀಗೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಆಫೀಸ್ಗೆ, ಇಲ್ಲೇ ಗಾಡಿ ಪಾರ್ಕ್ ಮಾಡ್ತಾ ಇದ್ವಿ, ಇದೇ ಬಸ್ ಸ್ಟಾಪ್ನಲ್ಲಿ ನಾವು ಬರ್ತಾ ಇದ್ದಿದ್ದು ಹೋಗ್ತಾ ಇದ್ದಿದ್ದು ಅಂತೆಲ್ಲ ನೆನಪು ಮಾಡ್ಕೊಳ್ತೀವಿ. ಹಾಗೆ ಫಸ್ಟ್ ಸ್ಯಾಲ್ರಿಲಿ ಫ್ರೆಂಡ್ಸ್ ಜೊತೆ ಲಂಚ್ ಮಾಡಿದಂಥ ಹೋಟೆಲ್ ನೋಡಿದಾಗಲೂ ಸಹ ಅಷ್ಟೇ ಒಂಥರ ಖುಷಿಯಾಗುತ್ತೆ. ಆ ಜಾಗ ಈಗ ಚೇಂಜ್ ಆಗಿರಬಹುದು, ಆದರೂ ಸಹ ಆ ನೆನಪುಗಳು, ಆ ಜಾಗದ ಜೊತೆಗಿನ ನಮ್ಮ ಕನೆಕ್ಷನ್ ಯಾವತ್ತಿಗೂ ಹಚ್ಚ ಹಸಿರಾಗಿರುತ್ತೆ. ಅಂದರೆ ನಮ್ಮ ನೆನಪಲ್ಲಿ ಆ ಜಾಗಗಳು ಹಚ್ಚ ಹಸಿರಾಗಿ ಉಳಿದಿರುತ್ತೆ. ಲೈಫ್ನ ಒಂದೊಂದು ಸ್ಟೇಜ್ನಲ್ಲಿ ನಮಗೆ ಒಂದೊಂದು ಹ್ಯಾಪಿ ಪ್ಲೇಸ್ಗಳಿರುತ್ತೆ. ಸ್ಕೂಲಲ್ಲಿ ಒಂದಾಗಿರುತ್ತೆ, ಕಾಲೇಜಲ್ಲಿ ಮತ್ತೊಂದು ಹ್ಯಾಪಿ ಪ್ಲೇಸ್ ಇರಬಹುದು. ಹೀಗೆ ಎಷ್ಟೋ ಹ್ಯಾಪಿ ಪ್ಲೇಸ್ಗಳು ನಮ್ಮ ಒಂದು ಜೀವಿತಾವಧಿಯಲ್ಲಿ ನಮ್ಮ ಕಲೆಕ್ಷನ್ಗೆ, ನಮ್ಮ ನೆನಪಿನ ಕನೆಕ್ಷನ್ಗೆ ಸೇರ್ಕೊಳ್ತಾ ಸಾಗುತ್ತೆ. ಜಾಗದ ಜೊತೆಗೆ ಕನೆಕ್ಷನ್ ಇರುತ್ತೆ, ಹಾಗೆ ಆ ಜಾಗಗಳ ಕಲೆಕ್ಷನ್ ಸಹ ನಮ್ಮ ಲೈಫ್ನಲ್ಲಿ ಇರುತ್ತೆ. ಹಾಗೆ ನಮ್ಮ ಸ್ನೇಹಿತರು ಸಹ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ಹ್ಯಾಪಿ ಪ್ಲೇಸ್ಗಳು ಅವ್ರಿಗೆ ಯಾವುದು ಹ್ಯಾಪಿ ಪ್ಲೇಸ್ ಅಂತ ತಿಳಿಸ್ತಾ ಇದ್ದಾರೆ. ನೀವು ಸಂದೇಶ ಕಳಿಸಿಲ್ಲ ಅಂದರೆ ಕಳಿಸ್ಬಹುದು. ನಿಮ್ಮ ಹ್ಯಾಪಿ ಪ್ಲೇಸ್ ಯಾವುದು, ಯಾಕೆ ಆ ಜಾಗಕ್ಕೆ ಹೋದರೆ ನಿಮಗೆ ಖುಷಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಯಾವ ಜಾಗ ಅದು ಅಂತ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484209104830910029. ಈಗಾಗಲೇ ಸಾಕಷ್ಟು ಸಂದೇಶಗಳು ಬಂದಿವೆ, ನಿಮ್ಮೆಲ್ಲರ ಸಂದೇಶಗಳು ಬರ್ತಾ ಇರಲಿ. ಎಲ್ಲರ ಸಂದೇಶಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ಪರಮೇಶ ಪಾನ್ವಾಲಾ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ಹ್ಯಾಪಿ ಪ್ಲೇಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮಗೆ ಯಾವುದೇ ಒಂದು ಜಾಗ, ಯಾವುದೇ ಜಾಗ ಆಗಿರ್ಬೋದು, ಅದು ಮೊದಲನೇ ಸಲ ನಾವು ಹೋದಾಗಲೇ ಮೊದಲನೇ ದಿನಾನೇ ಅದು ನಮಗೆ ಹ್ಯಾಪಿ ಪ್ಲೇಸ್ ಆಗೋದಿಲ್ಲ. ಅಲ್ಲಿಗೆ ಮತ್ತೆ ಮತ್ತೆ ಹೋಗ್ತಾ ಇದ್ದಾಗ, ಅಲ್ಲಿಗೆ ಹೋಗಿ ಅಲ್ಲಿರುವಂತಹ ಜನರ ಜೊತೆಗೆ ಬೆರೀತಾ ಇದ್ದಾಗ ನಮಗೆ ಆ ಜಾಗ ಇಷ್ಟ ಆಗುತ್ತೆ. ಅಲ್ಲಿ ನಗೋದು, ಮಾತಾಡೋದು, ಕೆಲವೊಮ್ಮೆ ಅಳೋದು ಕೂಡ ಆಗಿರಬಹುದು. ಹೀಗೆ ಬೇರೆ ಬೇರೆ ಭಾವನೆಗಳನ್ನ ನಾವು ಆ ಒಂದು ಜಾಗದಲ್ಲಿ ಅನುಭವಿಸಿದಾಗ ಆ ಸ್ಥಳದ ಜೊತೆಗೆ ನಮಗೆ ಒಂದು ವಿಶೇಷವಾದ ಬಾಂಧವ್ಯ ಬೆಳೆಯುತ್ತೆ. ಆಗ ಅಂತಹ ಸ್ಥಳ ನಮ್ಮ ಲೈಫ್ನಲ್ಲಿ ಒಂದು ಅಸಾಮಾನ್ಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಬಹುದು. ಇನ್ನು ಪ್ರಪಂಚ ಎಲ್ಲ ಸುತ್ತಿ ಬಂದರೂ ಸಹ ನಮಗೆ ನಮ್ಮ ಮನೆಯೇ ನಮ್ಮ ಹ್ಯಾಪಿ ಪ್ಲೇಸ್. ಯಾಕಂದರೆ ಪ್ರವಾಸಿ ತಾಣಗಳು ನೋಡ್ಕೊಂಡು ಬರೋದಕ್ಕೆ ಅಷ್ಟೇ, ಬಟ್ ಇರೋದಕ್ಕೆ ನಮ್ಮ ಮನೆಯೇ ಬೇಕು. ಹಾಗಾಗಿ ನಮ್ಮ ಮನೆ ನಮಗೆ ಹ್ಯಾಪಿ ಪ್ಲೇಸ್. ಹೊರಗೆ ಏನೋ ಕೆಲಸದ ಮೇಲೆ ನಾವು ಹೋಗಿರ್ತೀವಿ ಅಂತ ಅಂದ್ಕೊಳ್ಳೋಣ, ಯಾವುದೋ ಒಂದು ಊರಿಗೆ ಹೋಗಿರ್ತೀವಿ, ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಬರೋದಕ್ಕೆ ಒಂದು ತಿಂಗಳಾಗಬಹುದು. ಆಗ ನಮಗೆ ಏನನ್ನಿಸ್ತಾ ಇರುತ್ತೆ, ಅಬ್ಬ ಯಾವಾಗ ನಮ್ಮೂರಿಗೆ ಹೋಗ್ತೀನೋ, ಯಾವಾಗ ನಮ್ಮೂರಿನ ಬಸ್ ಸ್ಟಾಪ್ನ ನಾನು ನೋಡ್ತೀನೋ, ನಮ್ಮೂರಿನ ಹೆಸರಿರುವಂತಹ ಬೋರ್ಡ್ ಯಾವಾಗ ನೋಡ್ತೀನೋ, ಆ ಬಸ್ನ ಯಾವಾಗ ನೋಡ್ತೀನೋ, ಯಾವಾಗ ಅದು ನನಗೆ ಕಣ್ಣಿಗೆ ಬೀಳುತ್ತೋ, ಯಾವಾಗ ಮನೆಗೆ ಹೋಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಅಮ್ಮ ಮಾಡಿರುವಂಥ ರುಚಿಯಾದ ಊಟ ತಿಂತೀನೋ ಅಂತ ಅನಿಸುತ್ತೆ ಅಲ್ವಾ. ಯಾಕಂದರೆ ನಮ್ಮ ಮನೆ ಕೂಡ ನಮ್ಮ ಹ್ಯಾಪಿ ಪ್ಲೇಸ್. ಎಲ್ಲೆಲ್ಲೋ ನಾವು ಹ್ಯಾಪಿ ಪ್ಲೇಸ್ನ ಹುಡುಕ್ತೀವಿ, ನಮ್ಮ ಮನೆಯೇ ನಮ್ಮ ಹ್ಯಾಪಿ ಪ್ಲೇಸ್ ಅನ್ನೋದನ್ನ ಮರೆತು ಬಿಡ್ತೀವಿ. ಇನ್ನು ಕೆಲವರಿಗೆ ಆಚೆ ನಡೆದಿದ್ದೆಲ್ಲನೂ ಮನೆಗೆ ಹೋಗಿ ಹೇಳ್ಕೊಳ್ಳೋ ಅಂಥ ಅಭ್ಯಾಸ ಇರುತ್ತೆ, ಅಂದರೆ ಮನೆಯವರ ಜೊತೆಗೆ ಹಂಚ್ಕೊಳ್ಳೋ ಅಂಥ ಅಭ್ಯಾಸ ಇರುತ್ತೆ. ಅಂಥವ್ರು ಏನು ಮಾಡ್ತಾರೆ, ಕೆಲಸವನ್ನು ಮುಗಿಸಿ ಬರ್ತಾ ಇದ್ದಾಗೆ ಅದು ಒಂದು ತಿಂಗಳು ಅವರು ಊರಲ್ಲಿಲ್ಲ ಅಂತ ಅಂದರೆ ಫೋನಲ್ಲಿ ಮಾತಾಡ್ತಾ ಇರಬಹುದು, ಆದರೂ ಸಹ ಪರಸ್ಪರ ಒಬ್ಬರನ್ನೊಬ್ಬರು ನೋಡ್ತಾ ಮಾತಾಡುವಾಗ ಇರುವಂಥ ಖುಷಿ ಫೋನ್ನಲ್ಲಿ ಸಿಗೋದಿಲ್ಲ. ಹಾಗಾಗಿ ಮನೆಗೆ

ಕೂಡಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕೆಲಸ ಹೇಗಾಯಿತು, ಏನು ಕತೆ ಅಂತೆಲ್ಲ ತಮ್ಮ ಅಮ್ಮನಿಗೆ ಹೇಳ್ಕೊಳ್ತಾರೆ. ಯಾಕಂದರೆ ಅಮ್ಮನ ಮಡಿಲು ಭೂಮಿಯ ಮೇಲಿರುವಂಥ ಎಲ್ಲ ಜೀವಿಗಳಿಗೂ ಹ್ಯಾಪಿ ಪ್ಲೇಸ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕಣದಾಟಗಳ ತಾನೇ ನೋಡುತ್ತ ನಗುವ, ತನ್ನೊಳಗೆ ತಾನಿರುವ ರಾಧವಲು ಬಾಳ್ವ. ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ, ತನ್ನೊಳಗೆ ತಾನಿರುವ ರಾಧವಲು ಬಾಳ್ವ. ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ.
1: ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ.

ಇಲ್ಲಿ ಆಲ್ ಅಲೋನ್ ವಿತ್ ದಿ ಎಂಟೈರ್ ಮಾಬ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಜನ ಗಲಾಟೆ ಧಾವಂತ ಸುತ್ತಮುತ್ತ ಜನ ಇದ್ದರೂ ಕೂಡ ನೀನು ಒಂಟಿಯಾಗಿರ್ತೀಯ, ನಿನ್ನ ಅಂತರಂಗ ಬೇರೆ ಏನನ್ನು ಯೋಚನೆ ಮಾಡ್ತಾ ಇರುತ್ತೆ, ಅಥವಾ ನೀ ಧ್ಯಾನ ಮಾಡ್ತಾ ಇರ್ತೀಯ ಅಂತ ತಿಳ್ಕೊಳ್ತೀಯ, ಲೋಕದ ವಿಚಾರವನ್ನೇ ಚಿಂತೆ ಮಾಡ್ತಾ ಇರ್ತೀಯ ನೀನು. ಇದು ಗುಣ. ತನ್ನ ಮನದಾಟಗಳ ತಾನೇ ನೋಡುವ ನಗುವ. ನೋಡಿ, ನಾವು ಒಬ್ಬರೇ ಅಂತ ತಿಳ್ಕೊಳ್ಳೋದು ಬೇಡ. ನಮ್ಮ ಅಂತರಂಗ ಒಂದಿದೆ ರೀ, ಚಿಂತನ ಅಂತ ಒಂದಿದೆ, ಮನಸ್ಸು ಅಂತ ಒಂದಿದೆ, ನಮ್ಮ ಇಂದ್ರಿಯಗಳಿವೆ, ಅವುಗಳ ಜೊತೆನೂ ಇರ್ಬೋದಲ್ವಾ. ತನ್ನ ಮನದ ಆಟಗಳು ಅದನ್ನು ತಾನೇ ನೋಡಿ ನಗುವ ಒಂದು ಗುಣ ನಾವು ಬೆಳೆಸ್ಕೊಳ್ಬೇಕು. ನಾವು ಮಾಡಿದ ಕಾರ್ಯಗಳಿದೆಯಲ್ಲ, ಸುಮ್ಮನೆ ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ, ಡಿ ವಿ ಜಿಯವರು ಹೇಳ್ತಾ ಇದ್ರು, ರಾತ್ರಿ ಮಲ್ಕೋಕ್ಕೆ ಮುಂಚೆ ಬೆಳಗ್ಗಿಂದ ನಡೆದ ಘಟನೆಗಳನ್ನೆಲ್ಲ ಜ್ಞಾಪಿಸ್ಕೊಳ್ಳಿ, ನಿಮಗೆ ನಗು ಬರುತ್ತಾ ಇಲ್ವೋ. ತನ್ನ ಮನದ ಆಟಗಳ ತಾನೇ ನೋಡುತ್ತಾ ನಗುವ. ಆಮೇಲೆ

ಎರಡನೇದು, ನಿಮಗೆ ಬೇಜಾರಾದರೆ ಇಬ್ಬರಾಗಿ ನೀವು ತನ್ನೊಳಗೆ ತಾನು ಇರುವರಾದ ಒಲು ಬಾಳ್ವಾ. ಇದರ್ಥ ಏನು ಅಂದರೆ, ಬಿಹೈಂಡ್ ಎವರಿ ಕ್ರಿಟಿಕ್ ದೇರ್ ಇಸ್ ಎ ಪೊಯೆಟ್ ಅಂತ ಒಂದು ಮಾತುಂಟು. ಪೊಯೆಟ್ ಹಿಂದೆ ಕ್ರಿಟಿಕ್ ಇರ್ತಾನೆ, ಕ್ರಿಟಿಕ್ ಹಿಂದೆ ಅಂದರೆ ನಾವು ಪದ್ಯ ಬರೆಯುವಾಗ ನಮ್ಮ ಅಂತರಂಗದಲ್ಲಿ ವಿಮರ್ಶಕನೂ ಇರ್ತಾನೆ. ಇನ್ನೊಬ್ಬನ ಸೃಷ್ಟಿ ಮಾಡ್ಕೊಳ್ಬೇಕು ನಾವು. ತನ್ನೊಳಗೆ ತಾನು ಇರುವರಾದ ಒಲು ಬಾಳ್ವಾ, ತನ್ನಲ್ಲಿಯೇ ತಾನು ಇಬ್ಬರು ಅನ್ನೋ ಭಾವನೆ, ಅಂದರೆ ಸಾಕ್ಷಿ ಪ್ರಜ್ಞೆ ಅಂತ ಕರೀತಾರೆ ಡಿ ವಿ ಜಿಯವರು ಇದನ್ನು. ಹೊರಗಿನಿಂದ ನೋಡೋ ಗುಣ ಬರಬೇಕು ರೀ ನಿಮಗೆ, ಕಿಟಕಿಯಿಂದ ನೋಡುವಂಥ ಗುಣ ಬರಬೇಕು. ನಿಮ್ಮನ್ನೇ ನಿಮ್ಮ ಕಿಟಕಿಯಿಂದ ನೋಡಿಕೊಳ್ಳಿ, ನೀವೇನು ಮಾಡ್ತೀರಿ ಅಂತ ಅಂದ್ಕೊಳ್ತಾರೆ. ಚಿನ್ಮಾತ್ರವನು ಬೇರೆ ಬಗೆದು ಭಾವಿಪ ಚತುರ ಧನ್ಯತೆಯ ಕಂಡವನು. ಇನ್ನೊಬ್ಬ ಚತುರ ಏನು ಅಂದರೆ, ಚಿನ್ಮಾತ್ರ ಅಂದರೆ ಜ್ಞಾನ ಸ್ವರೂಪ, ಬುದ್ಧಿಗೋಚರವಾದದ್ದು, ದೇಹ ಗೋಚರವಾದದ್ದು, ದೇಹ ಕಾಣುತ್ತಿದೆ ನಿಮ್ಗೆ ಅದರದ್ದು. ಆ ಚಿನ್ಮಾತ್ರವನು ಬೇರೆ ಬಗೆದು ಅದೇ ಬೇರೆ ಅದೇ ಬೇರೆ ಅಂತ ಭಾವಿಸಿ ಯೋಚನೆ ಮಾಡುವಂತಹ ಚತುರ ಧನ್ಯತೆಯ ಕಂಡವನು ಅವನು. ಆ ನಿಜವಾಗಿ ಚತುರ ಆ ಧನ್ಯತೆಯನ್ನು ಕಂಡವನೇ ಚತುರ ಅಂತ ಹೇಳಬೇಕು. ಅಂದರೆ ನಿಮ್ಮಲ್ಲೇ ಒಂದಾಗಿ, ನಿಮ್ಮಲ್ಲೇ ಎರಡಾಗಿ, ಎರಡರಲ್ಲೂ ಒಂದನ್ನೇ ನೋಡುವಂತಹ ಒಂದು ಗುಣ ಇವರದ್ದು.

ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತೂ ಸಾವಿರದ ನಿಯಮಯುಕ್ತಿಗಳ ನೊರೆದೊಡೆಯುಂ. ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತೂ ಸಾವಿರದ ನಿಯಮಯುಕ್ತಿಗಳ ನೊರೆದೊಡೆಯುಂ. ಆವುದು ಕುಶಲತೆಯ ದೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ. ಆವುದು ಕುಶಲತೆಯ ದೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ.

ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳಿದೆ. ಹಾಗೆ ಮೂರ್ನಾಲ್ಕು ಪದ್ಯಗಳನ್ನು, ಹೇಗೆ ಬುದ್ಧಿವಂತನಾದವನು ತನ್ನನ್ನು ಪ್ರತ್ಯೇಕಿಸಿಕೊಂಡು ನೋಡುವ ಗುಣ ಪಡ್ಕೊಳ್ತಾನೋ, ಹಾಗೆ ಬದುಕೇ ಒಂದು ಕಲೆ ಅಂತಾರೆ. ಭಾಳ ಸೊಗಸಾದ ಪದ್ಯ ಇರಬೇಕು, ಅಷ್ಟು ಜನ ಹೇಳಿದ್ದಾರೆ ಇದನ್ನು, ನೀವು ಕೇಳ್ತಾನೆ ಇರ್ತೀರಿ. ಆಗಾಗ ಜೀವನವದು ಒಂದು ಕಲೆ, ಬದುಕು ಅನ್ನೋದು ಶಾಸ್ತ್ರ ಅಲ್ಲಪ್ಪ. ಈ ಶಾಸ್ತ್ರದಲ್ಲಿ ಏನಿದೆ ಅಂದರೆ ಇದು ಹೇಗೆ ನಡೀಬೇಕು, ಹಾಗೆ ಇರಬೇಕು, ಹೇಗೆ ಕ್ರಮಿಸಬೇಕು ಅನ್ನೋ ವಿಚಾರ ಇರುತ್ತೆ. ಅಲ್ಲ, ನಡೆಯುವಾಗ ಬೇರೆ ಅಂಶ. ಮ್ಯಾಪಲ್ಲಿ ನೋಡಿಬಿಟ್ರೆ ಊರು ಭಾಳ ಲಕ್ಷಣವಾಗಿ ಕಾಣುತ್ತೆ, ಒಂದು ಬ್ರಿಡ್ಜ್ ಕೂಡ ಭಾಳ ಸರಳವಾಗಿ ಕಾಣುತ್ತೆ. ಆದರೆ ಜೀವನ ಅನ್ನೋದು ಒಂದು ಕಲೆ. ಈ ಕಲೆಯ ಕಲಿಸುವುದೆಂತೂ ಹೇಗಪ್ಪ ಹೇಳ್ಕೊಡೋದಿದ್ದೀನ? ಒಂದು ಅಡುಗೆ ವಿಚಾರ ಇದೆಯಲ್ಲ, ಉಪ್ಪು. ಹೆಣ್ಮಕ್ಳು ನೋಡಿ ಅಡುಗೆ ಮಾಡುವಾಗ ಎಷ್ಟು ಉಪ್ಪು ಹಾಕ್ತಾರೆ, ಎಷ್ಟು ಖಾರ ಹಾಕ್ತಾರೆ ಅಂದರೆ ಅವ್ರೇನು ಚಮಚದಲ್ಲಿ ಹಾಕೋದಿಲ್ಲ, ಕೈಯಿಂದ ತೆಗೆದು ಹಾಕ್ತಾರೆ ಉಪ್ಪನ್ನು, ಎಲ್ಲವನ್ನು ಹಾಕ್ತಾರೆ. ಕೈ ತೂಕ ಬಾಯಿ ಬಣ್ಣ ಅಂತಾರೆ ಇದಕ್ಕೆ. ಇದು ಶಾಸ್ತ್ರದ ವಿಷಯ ಅಲ್ಲ, ಕಲೆಯ ವಿಷಯ. ಅದೊಂದು ಕಲೆ. ಸಾವಿರದ ನಿಯಮ ಯುಕ್ತಿಗಳನ್ನು ಹೊರೆದಡೆಯುಂ, ನೀನು ಬೇಕಾದ್ರೆ ಅದಕ್ಕೆ ನೂರೆಂಟು ಹೇಳು. ಈಜಬೇಕಾದ್ರೆ ನೀನು ನೀರಿಗಿಳಿಬೇಕೋ, ಅದು ಕೈ ಬಡಿಬೇಕೋ, ಮುಂದೆ ಹೋಗಬೇಕು ಅಂತ ಶಾಸ್ತ್ರ ಹೇಳಿದ್ರೂ ಕೂಡ ನಿಮಗೆ ನಿಜವಾಗಿ ಅದು ಶಾಸ್ತ್ರವಾಗುತ್ತೆ ಹೊರತು ಕಲೆ ಆಗೋಲ್ಲ. ನೀರಿಗೆ ಬಿದ್ದುಬಿಡಬೇಕು, ಆವಾಗ ನೀವು ಹೇಳ್ತೀರಲ್ಲ ಅದು ಒಂದು ಕಲೆ. ಅಂದರೆ ಬದುಕಿನ ಸಾರವನ್ನು, ಶಾಸ್ತ್ರದ ಹೃದಯವನ್ನು ಅರ್ಥ ಮಾಡಿಕೊಂಡು ತನ್ನ ರೀತಿಯಲ್ಲಿ ನಡೆಯುವಂಥ ಒಂದು ಗುಣ, ಅದೇ ಕಲೆ. ಆವುದು ಕುಶಲತೆಯದು ಹೊಂದಿರದೆ ಜಯವಿರದು. ನೀವು ಏನೇ ಮಾಡಿ, ಎಲ್ಲರೂ ಮಾಡಿದಂತೆ ಮಾಡಿ, ಆದರೆ ಯಾವುದೋ ಕುಶಲತೆ ಹೊಂದಿರದೆ, ಯಾವುದೋ ಒಂದು ಹೆಣ್ಣುಮಕ್ಕಳು ಅಡುಗೆ ಮಾಡೋ ರೀತಿಯಲ್ಲಿ ನೋಡಿ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರುಚಿ. ಹೇಗೆ ಸಾಧ್ಯ ಆಯ್ತು ಅವರಿಗೆ?

0: ಯಾಕೆಂದರೆ ಆವುದೋ ಕುಶಲತೆ ಹೊಂದಿದೆ. ಲೋಕದಲ್ಲಿ ಪ್ರತಿಯೊಂದು ಕೂಡ ಒಂದನ್ನು ಒಳಗಡೆ ಎಲ್ಲೋ ಒಂದು ಕಡೆ ಕೂತಿರುತ್ತೆ. ಅದು ಅರ್ಥ ಮಾಡ್ಕೋಬೇಕು. ಹುಡುಗಿ ಪದಾರ್ಥ ಅದು ಅಕ್ಕಿ ಗೋಧಿ ಬೇಳೆ ಅದನ್ನೇ ಉಪಯೋಗಿಸ್ತಾಳೆ, ಆದರೆ ಅವಳು ಮಾಡೋ ಅಡುಗೆಯಲ್ಲಿ ಏನೋ ಒಂದು ಕುಶಲತೆ ಇರುತ್ತಲ್ಲ, ಅದು ಅಂತಃಕರಣ ಅವಳದ್ದು. ಅವಳ ಕೈಗುಣ, ಕೈಗುಣ ಅಂತ ಡಾಕ್ಟ್ರಿಗೆ ಹೇಳ್ತೀವಲ್ಲ, ಕೈಗುಣ ಅಲ್ಲ ನಿಜ, ಅಂತಃಕರಣದ ಗುಣ. ಆ ವಿವರ ನಿನ್ನೊಳಗೆ ಅಂದರೆ ಬದುಕಿನಲ್ಲಿ ಬದುಕನ್ನು ಶಾಸ್ತ್ರ ಮಾಡಿಕೊಳ್ಳದೆ ಕಲೆಯಾಗಿ ಮಾಡಿಕೊಳ್ಳುವಂತಹ ಒಂದು ಒಳಗುಣ ಇದೆಯಲ್ಲ, ಆ ಪರಿಪಾಕ ಇದೆಯಲ್ಲ, ಆ ಕಾರ್ಯಸತ್ವ ಇದೆಯಲ್ಲ, ಅದು ಮಾತ್ರ ನಿನ್ನದಾಗಬೇಕು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳಿದ್ರಿ. ವಿವಿಧ ಭಾರತಿ 102.9.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: 91.3 FM. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 7:35 ಆಗಲಿದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ

0: ಹೊಂದಿದೆ ಎಂದು ಹೇಳಿದರು. ಮುಂದಿನ 30-35 ವರ್ಷಗಳಲ್ಲಿ ಪದವಿ ಪಡೆಯುವ ವಿದ್ಯಾರ್ಥಿಗಳು ಕೈಗೊಳ್ಳುವ ಕೆಲಸ ದೇಶದ ವಿಕಸಿತ ಭಾರತ ಪ್ರಯಾಣದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ ಎಂದರು. ಸೆಮಿಕಂಡಕ್ಟರ್ಗಳು, ಬಾಹ್ಯಾಕಾಶ, ಡ್ರೋನ್ ಸೇರಿದಂತೆ ಎಲ್ಲ ವಲಯಗಳಲ್ಲೂ ಭಾರತ ಸ್ವಾವಲಂಬಿಯಾಗುವತ್ತ ಕೆಲಸ ಮಾಡುತ್ತಿದೆ. ಸ್ವಾವಲಂಬನೆಯತ್ತ ಈ ಚಾಲನೆ ವಿಕಸಿತ ಭಾರತ ನಿರ್ಮಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಕಲಿಕಾ ಕೇಂದ್ರಿತ, ಸಂಶೋಧನೆ ಚಾಲಿತ ಭವಿಷ್ಯಕ್ಕೆ ಸಿದ್ಧವಾಗಿಸಿದೆ ಎಂದು ಹೇಳಿದರು. ಭಾರತ ತನ್ನ ಶುದ್ಧ ಇಂಧನ ಪ್ರಯಾಣದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದ್ದು, ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೂ ಅಧಿಕವಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತದ ನವೀಕರಿಸಬಹುದಾದ ಇಂಧನದ ಸಾಮರ್ಥ್ಯ 400% ಹೆಚ್ಚಾಗಿದೆ. ಪಳೆಯುಳಿಕೆಯೇತರ ಇಂಧನ ಆಧಾರಿತ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳ ಮೈಲಿಗಲ್ಲು ದಾಟಿದೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಜಾಗತಿಕ ಮಾನದಂಡಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಭೋಪಾಲ್ನಲ್ಲಿ 11ನೇ ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆ ನಡೆಯಿತು. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಡುವೆ ಸಾಂಸ್ಕೃತಿಕ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಭೋಪಾಲ್ ಘೋಷಣೆಯನ್ನು ಸಭೆಯು ಅಂಗೀಕರಿಸಿತು. 10 ಬ್ರಿಕ್ಸ್ ಸದಸ್ಯರು ಮತ್ತು 4 ಪಾಲುದಾರ ರಾಷ್ಟಗಳು ಸೇರಿದಂತೆ 14 ದೇಶಗಳ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಸಾಂಸ್ಕೃತಿಕ ಮತ್ತು ಸೃಜನಶೀಲ ಕೈಗಾರಿಕೆಗಳನ್ನು ಉತ್ತೇಜಿಸುವ ಮಾರ್ಗಗಳನ್ನು ಪ್ರತಿನಿಧಿಗಳು ಚರ್ಚಿಸಿದರು. ಕಲಾವಿದರು ವಿಶಾಲ ಮಾರುಕಟ್ಟೆಗಳನ್ನು ತಲುಪಲು ಸಹಾಯ ಮಾಡಲು ಡಿಜಿಟಲ್ ವೇದಿಕೆಗಳನ್ನು ಬಳಸುವುದರ ಬಗ್ಗೆ ಸಭೆ ಚರ್ಚಿಸಿತು. ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವುದು ಮತ್ತು ಪುನಃಸ್ಥಾಪಿಸುವುದು ಮತ್ತೊಂದು ಪ್ರಮುಖ ಗಮನವಾಗಿತ್ತು. ಬ್ರಿಕ್ಸ್ ದೇಶಗಳ ಕಲಾವಿದರಲ್ಲಿ ಸಾಂಸ್ಕೃತಿಕ ವಿನಿಮಯ ಮತ್ತು ವೃತ್ತಿಪರ ಜಾಲಗಳನ್ನು ಉತ್ತೇಜಿಸಲು ಭಾರತ ಸ್ವಯಂಪ್ರೇರಿತ ಕಲಾವಿದರ ನೋಂದಣಿಯನ್ನು ಘೋಷಿಸಿತು. ಸಭೆಯಲ್ಲಿ ಕಲಾವಿದರ ಹಕ್ಕುಗಳು ಮತ್ತು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಹಕ್ಕುಸ್ವಾಮ್ಯ ಪಡೆದ ಕೃತಿಗಳ ನ್ಯಾಯಯುತ ಬಳಕೆ ಬಗ್ಗೆಯೂ ಚರ್ಚಿಸಲಾಯಿತು. 2029ರಲ್ಲಿ ನಡೆಯಲಿರುವ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಪ್ರಕಟವಾದ ಇತ್ತೀಚಿನ ಜನಗಣತಿ ಅಂಕಿಅಂಶಗಳ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಕೈಗೊಳ್ಳಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಚಿವರು, ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆ ಕೈಗೊಂಡ ನಂತರ ನಾರಿಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. ಜನಗಣತಿ ಅಂಕಿಅಂಶಗಳನ್ನು ಪ್ರಕಟಿಸುವ ಪ್ರಕ್ರಿಯೆ ಪ್ರಸ್ತುತ ನಡೆಯುತ್ತಿದೆ. ಜಾತಿ ಆಧಾರಿತ ಜನಗಣತಿಯನ್ನು ಅಂತಿಮವಾಗಿ ಪ್ರಕಟಿಸಲು ಕೊಂಚ ಸಮಯ ತೆಗೆದುಕೊಳ್ಳಬಹುದು. ಇದು ಕನಿಷ್ಠ 2034ರ ಸಾರ್ವತ್ರಿಕ ಚುನಾವಣೆಗಳ ಮೊದಲು ಮಹಿಳಾ ಮೀಸಲಾತಿ ಅನುಷ್ಠಾನದಲ್ಲಿ ಗಣನೀಯ ವಿಳಂಬಕ್ಕೆ ಕಾರಣವಾಗಬಹುದು ಎಂದು ಅವರು ವಿವರಿಸಿದರು. ಸಂವಿಧಾನದ ತಿದ್ದುಪಡಿಗಳೊಂದಿಗೆ ಲೋಕಸಭೆಯಲ್ಲಿ ಪರಿಚಯಿಸಲಾದ 2026ರ ಕ್ಷೇತ್ರ ಮರುವಿಂಗಡಣೆ ಮಸೂದೆಯ ಅಡಿಯಲ್ಲಿ ಅನುಷ್ಠಾನ ವಿಧಾನವನ್ನು ಪ್ರಸ್ತಾಪಿಸಲಾಗಿದೆ ಎಂದು ಸಚಿವ ಕಿರಣ್ ರಿಜಿಜು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದಿಂದ ಆಸ್ಟ್ರೇಲಿಯಾಕ್ಕೆ ಮೊದಲ ಬಾರಿಗೆ 18 ಮೆಟ್ರಿಕ್ ಟನ್ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನವನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದರ್ಭಾಂಗದ ರೈತರಿಂದ ನೇರವಾಗಿ ಸಂಗ್ರಹಿಸಲಾದ ಈ ಸರಕು ಮಾರುಕಟ್ಟೆ ಬೆಲೆಗಿಂತ ಸುಮಾರು 18% ಹೆಚ್ಚಿನ ಲಾಭವನ್ನು ಒದಗಿಸಿದೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಬೆಂಬಲದೊಂದಿಗೆ ಈ ಮೈಲಿಗಲ್ಲು ಸಾಧಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಮುಂಬೈನ ಫೋರ್ಟ್ ಪ್ರದೇಶದಲ್ಲಿ ರಾಷ್ಟೀಯ ನಗರ ಸಹಕಾರಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ನೂತನ ಕಚೇರಿ ಸಂಕೀರ್ಣವನ್ನು ಉದ್ಘಾಟಿಸಿದರು.

0: ಕಾರ್ಯಾಚರಣಾ ಅಪಾಯ ನಿರ್ವಹಣೆ ಮತ್ತು ಸ್ಥಿತಿಸ್ಥಾಪಕತ್ವ ಕುರಿತ ಕಾಫಿ ಟೇಬಲ್ ಪುಸ್ತಕವನ್ನು ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ 6 ಸಹಕಾರಿ ಬ್ಯಾಂಕುಗಳ ಪ್ರತಿನಿಧಿಗಳನ್ನು ಅವರು ಸನ್ಮಾನಿಸಿದರು. ಇದೇ ವೇಳೆ NUCFDC ಮತ್ತು ರಾಷ್ಟೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯವು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ನಗರ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುವಲ್ಲಿ ಸಹಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ. ಜಾರ್ಖಂಡ್ನಲ್ಲಿ ನಡೆದ JPSC ಮತ್ತು JSSC ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ರಾಜ್ಯ ಸರ್ಕಾರ ಮತ್ತು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ನಡುವೆ ಇಂದು 2ನೇ ಸುತ್ತಿನ ಉನ್ನತ ಮಟ್ಟದ ಮಾತುಕತೆ ನಡೆಯಿತು. ಕಳೆದ ಹಲವು ದಿನಗಳಿಂದ ರಾಂಚಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಬಿಕ್ಕಟ್ಟು ಪರಿಹರಿಸಲು ರಾಜ್ಯ ಸರ್ಕಾರ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಸರ್ಕಾರ ರಚಿಸಿದ ವಿಶೇಷ ಸಚಿವರ ಸಮಿತಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಪ್ರತಿನಿಧಿಗಳ ನಡುವಿನ 2ನೇ ಸುತ್ತಿನ ಮಾತುಕತೆ ಇಂದು ನಡೆಯಿತು. ಹೆಚ್ಚಿನ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲು ಸರ್ಕಾರ ಅಧಿಕೃತ ಪ್ರತಿಕ್ರಿಯೆ ಇಮೇಲ್ ಐಡಿಯನ್ನು ಸಹ ಬಿಡುಗಡೆ ಮಾಡಿದೆ. ಅದರ ಮೂಲಕ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪಾಲುದಾರರು ತಮ್ಮ ಸಲಹೆಗಳನ್ನು ಸಲ್ಲಿಸಬಹುದು. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನೇತೃತ್ವದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಈ ಸಲಹೆಗಳನ್ನು ಪರಿಗಣಿಸಲಿದೆ. ಏತನ್ಮಧ್ಯೆ ಪರೀಕ್ಷೆಯಲ್ಲಿನ ಅಕ್ರಮಗಳ ತನಿಖೆ ನಡೆಸುತ್ತಿರುವ ಸಿಐಡಿ ಕೂಡ ತನ್ನ ಕ್ರಮವನ್ನು ತೀವ್ರಗೊಳಿಸಿದ್ದು ಆಯೋಗದ 3 ಹಾಲಿ ಸದಸ್ಯರನ್ನು ವಿಚಾರಣೆಗೆ ಕರೆದಿದೆ. ಮತ್ತೊಂದೆಡೆ ಕಪ್ಪುಪಟ್ಟಿಗೆ ಸೇರಿಸಲಾದ ಕಂಪನಿಯ ಮೂಲಕ ಪರೀಕ್ಷೆಯನ್ನು ನಡೆಸುವ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರಾಜೀನಾಮೆ ನೀಡಬೇಕೆಂದು ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಒತ್ತಾಯಿಸಿದ್ದಾರೆ. ಭಾರತವು ವಿಶ್ವದ ಪ್ರಮುಖ ಸಮುದ್ರಯಾನ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನಾವಾಲ್ ಹೇಳಿದ್ದಾರೆ. ಮುಂಬೈನಲ್ಲಿ ನಾವಿಕರ ಭದ್ರತೆ, ಸುರಕ್ಷತೆ ಮತ್ತು ಕಲ್ಯಾಣ ಕುರಿತ ರಾಷ್ಟೀಯ ಪಾಲುದಾರರ ಸಂವಾದದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಚಿವರು ಸಮಗ್ರ ಡಿಜಿಟಲ್ ಕಡಲ ಆಡಳಿತ ವೇದಿಕೆ ಈ ಸಮುದ್ರ ಅನ್ನು ಉದ್ಘಾಟಿಸಿದರು. ಈ ವೇದಿಕೆಯು ನಾವಿಕರು, ಹಡಗು ಸಾಗಣೆ ಕಂಪನಿಗಳು, ಬಂದರುಗಳು, ಸೇವಾ ಪೂರೈಕೆದಾರರು ಹಾಗೂ ಇತರೆ ಕಡಲ ಪಾಲುದಾರರಿಗೆ ತಡೆರಹಿತ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರಿತ ಸೇವೆಗಳನ್ನು ಒದಗಿಸುವ ಗುರಿ ಹೊಂದಿದೆ. ಏಷ್ಯನ್ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನ ಮಹಿಳೆಯರ ಹಿರಿಯ ವಿಭಾಗದಲ್ಲಿ ಭಾರತದ ಅರಿಹ ಪಂಗಂಬಂ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಯೆಮೆನ್ನಲ್ಲಿ ಮಾರಿಬ್ ಮತ್ತು ಹದ್ರಾಮೌಟ್ ಪ್ರಾಂತ್ಯಗಳಲ್ಲಿ ಬಂಡುಕೋರರು ಇತ್ತೀಚೆಗೆ ನಡೆಸಿದ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಯೆಮೆನ್ ಸಶಸ್ತ್ರ ಪಡೆಗಳು ಹೌತಿ ಬಂಡುಕೋರರ ನೆಲೆಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಇದಕ್ಕೂ ಮೊದಲು ಯೆಮೆನ್ ಪಡೆಗಳ ಮೇಲೆ ಹೌತಿ ಬಂಡುಕೋರರು ನಡೆಸಿದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಲ್ಲಿ ಒಬ್ಬ ಅಧಿಕಾರಿ ಸೇರಿದಂತೆ 18 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಹಲವಾರು ಜನರು ಗಾಯಗೊಂಡರು. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ಧ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 GW ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ವಿವಿಧ ಭಾರತಿ 102.9 FM.
3: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:45 ಸಮಯ ಹೇಳೋಷ್ಟರಲ್ಲಿ 46 ಆಗೇ ಹೋಯಿತು. ನಿಮ್ಮೆಲ್ಲರಿಗೂ ಗಾನ ಭಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ.

ಇನ್ನು ನಾವು ಇವತ್ತಿನ ಗಾನ ಭಜನದಲ್ಲಿ ಮಾತಾಡಿದಂತಹ ವಿಷಯ ಹ್ಯಾಪಿ ಪ್ಲೇಸ್, ಮನಸ್ಸಿಗೆ ನೆಮ್ಮದಿ ನೀಡುವಂತಹ ತಾಣದ ಬಗ್ಗೆ ಮಾತಾಡಿದ್ವಿ. ನಿಮ್ಮೆಲ್ಲರ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪಿವೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಕೆಲವು ಗೀತೆಗಳನ್ನ ಕೇಳುವಂತಹ ಸಮಯ ಇದು. ಈಗ ಬೊಂಬಾಟ್ ಚಿತ್ರದ ಒಂದು ಅಪರೂಪದ ಗೀತೆ ಮೂಡಿ ಬರ್ತಾ ಇದೆ. ಮಾತಿನಲ್ಲಿ ಹೇಳಬಲ್ಲೇನು, ರೇಖೆಯಲ್ಲಿ ಗೀಚಬಲ್ಲೇನು ಅನ್ನೋ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನ ಎಲ್ಲ ಹಾಡುಗಳು ಸೂಪರ್ ಪ್ರಸಾರ ಮಾಡಿದಂತ ವಿವಿಧ ಭಾರತಿಗೆ ಹಾಗೂ ನಿರೂಪಕರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಹೊತ್ತಿನ ಮುಂಚೆ ನಮ್ಮ ಬೆಂಗಳೂರಿಗೆ ಬಂದಿಳಿದೆ. ಮಳೆಯನ್ನು ಆಹ್ಲಾದಿಸುತ್ತಾ ನೀವು ಕೇಳಿಸುತ್ತಿರುವ ಸುಮಧುರ ಗೀತೆಯನ್ನು ಆಲಿಸುತ್ತಾ ವಿವಿಧ ಭಾರತಿಯೊಟ್ಟಿಗೆ ಟ್ಯಾಕ್ಸಿಯಲ್ಲಿ ಮನೆಯತ್ತ ಪಯಣ ಬೆಳೆಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನ. ಮೆಲ್ಬೋರ್ನ್ ಆಸ್ಟ್ರೇಲಿಯಾದಿಂದ ಬಂದಿದ್ದನ್ನು ತಿಳಿಸ್ತಾ ಇದ್ದಾರೆ ಇವರು. ಹಾಗೆ ಗುಳೇದ ಗುಡ್ಡದಿಂದ ವಿರೂಪಾಕ್ಷ ಇವರು ಸಂದೇಶ ಕಳಿಸಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್ ಅಂತ ಹೇಳಿದ್ದಾರೆ. ಹಾಗೆ ಮುಸ್ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಸೂಪರ್ ಮೇಡಮ್ ಅಂತ ಹೇಳ್ತಾ ಇರೋದು ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ಜೆಸಿ ನಗರದಿಂದ. ಹಾಗೆ ಇಂತಹ ಗೀತೆಗಳನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡಿದ ನಿಮಗೆ ಕೋಟಿ ವಂದನೆಗಳು ಅಂತ ಹೆಬ್ಬಾಳದ ರಮೇಶ್ ಅವರ ಸಂದೇಶ ಬಂದಿದೆ. ಹನುಮಂತಪ್ಪ ಹುಲುಗಮ್ಮನವರ್ ಅಕ್ಷಯಪ್ಪ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನನಗೆ ಧರ್ಮಸ್ಥಳಕ್ಕೆ ಹೋದರೆ ನನಗೆ ತುಂಬ ಖುಷಿಯಾಗುತ್ತೆ, ಅದಕ್ಕೆ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಬಾರಿ ಹೋಗುತ್ತೇನೆ ಅಂತ ದಿಲೀಪ್ ಉಂಡಿಗನಾಳು ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಹೇಳ್ತಾ ಇದ್ದಾರೆ ಓಲ್ಡಿಸ್ಗಳನ್ನ ಎಲ್ಲ ಹಾಡುಗಳು ತುಂಬ ಅಪರೂಪದ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ ಅಂತ. ಹಾಗೆ ಮೇಡಮ್, ನಮ್ಮ ಹಲಸೂರಿನಲ್ಲಿ ಒಂದು ಫೇವ್ರೈಟ್ ಹೋಟೆಲ್ ಇದೆ, ನಾನು ಮತ್ತು ನನ್ನ ಸ್ನೇಹಿತರು ವಾರಕ್ಕೊಮ್ಮೆ ಅಲ್ಲಿ ಸೇರುತ್ತೇವೆ, ಮನಸ್ಸಿಗೆ ತುಂಬ ಸಮಾಧಾನವಾಗುತ್ತದೆ, ನಾವು ನಮ್ಮ ಬಾಲ್ಯದ ನೆನಪುಗಳನ್ನ ಶೇರ್ ಮಾಡ್ಕೊಳ್ತೀವಿ ಅಂತ. ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಶುಭ ಸಂಜೆ ಮೇಡಮ್, ಖುಷಿಯಾಗಿದೆ ಹೇಕೋ ಹಾಡನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು, ನನಗೆ ತುಂಬ ಇಷ್ಟವಾದಂಥ ಹಾಡನ್ನು ಪ್ರಸಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಮನೆಯೇ ನನಗೆ ಹ್ಯಾಪಿ ಪ್ಲೇಸ್, ಮಕ್ಕಳು ಮನೆಯವರೊಂದಿಗೆ ಇರುವುದೇ ನನಗೆ ಸಂತೋಷ ಅನ್ನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗೆ ನನ್ನ ಮನೆಯಲ್ಲಿ ನನಗಿಷ್ಟವಾದ ಜಾಗ ಬಾಲ್ಕನಿ, ಹಗಲಲ್ಲಿ ಅಲ್ಲಿ ಹೋಗಿ ನಿಂತು ಟೀ ಕುಡಿತಾ ಇದ್ರೆ ಮಜವಾಗಿರುತ್ತೆ ಅಂತ ಸುಮ್ಕದ ಕಟ್ಟೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಟೀ ಕುಡಿಯುವಾಗ ಬಾಲ್ಕನಿಯಲ್ಲಿ ನಿಂತಿದ್ದಾಗ ಮಳೆ ಬರ್ತಾ ಇದ್ರೆ, ಮಳೆಯನ್ನು ನೋಡ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಸುಮಾ ಅವರೇ? ಮತ್ತಾರ ಸಂದೇಶ ಇದು, ತುಮಕೂರಿನ ರೈಲು ನಿಲ್ದಾಣ, ಬಾಲ್ಯದಲ್ಲಿ ಅಪ್ಪನ ಕಿರುಬೆರಳ ಹಿಡಿದು ಎಲ್ಲ ಊರಿಗೂ ಕರೆದುಕೊಂಡು ಹೋದಂತಹ ಸ್ಥಳವದು. ಇಂದಿಗೂ ಅಲ್ಲಿ ಅಪ್ಪನ ಹೆಜ್ಜೆಯ ಗುರುತುಗಳನ್ನು ಕಂಗಳು ಗುರುತಿಸುತ್ತವೆ. ಎಲ್ಲೇ ರೈಲು ಸದ್ದು ಕೇಳಿದರೂ ಮನದ ಹಳಿಗಳ ಮೇಲೆ ಅಪ್ಪನ ನೆನಪು ಒಪ್ಪವಾಗಿ ಮೂಡುವುದು. ತಂದೆಯೊಂದಿಗಿನ ಸಂತೋಷ, ಅಪ್ಪನಿಲ್ಲದ ನೋವು ಎರಡನ್ನೂ ನೀಡುವ ಏಕೈಕ ಸ್ಥಳ ತುಮಕೂರು ರೈಲು ನಿಲ್ದಾಣ ಅಂತ ಪರಿಮಳ ಶಿವಕುಮಾರ್ ಕುಂಕುಮನಹಳ್ಳಿ ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಚೇತನ್ ಕುಮಾರ್ ಜಿ ರಾಮನಗರದಿಂದ ಹೇಳ್ತಾ ಇದ್ದಾರೆ, ನಮ್ಮ ರಾಮದೇವರ ಬೆಟ್ಟ ನಮಗೆ ನೆಮ್ಮದಿ ಅನಿಸುತ್ತೆ ಮೇಡಮ್ ಅಂತ. ಆದೂರಿನಿಂದ ಪ್ರಕಾಶ್ ಆನೇಕಲ್ರವರ ಸಂದೇಶ ಬಂದಿದೆ, ಪ್ರತಿಯೊಂದು ಸ್ಥಳವನ್ನು ನಾವು ಹ್ಯಾಪಿ ಪ್ಲೇಸ್ ಆಗಿ ಮಾಡಿಕೊಂಡರೆ ಅದೇ ಸ್ವರ್ಗ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಚನ್ನಪ್ಪ ಜೆ ಪಿ ನಗರ್ನಿಂದ, ನನ್ನ ಹ್ಯಾಪಿ ಪ್ಲೇಸ್ ನನ್ನ ಕಾಲೇಜ್ನ ಲೈಬ್ರರಿ, ಅಲ್ಲಿ ನಾನು ಪದಬಂಧ ಬಿಡಿಸ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ನವ್ಯ ಬಡವನಹಳ್ಳಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ, ನಮ್ಮ ತೋಟದ ಮನೆಯಲ್ಲಿ ಸ್ಟೇರ್ಸ್ ಪಕ್ಕ ಚಿಮ್ನಿ ಇದೆ, ಅದು ನನ್ನ ಫೇವರೈಟ್ ಜಾಗ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಜೊತೆ ಅಲ್ಲಿ ಕುಂತು ಸನ್ರೈಸ್ ಹಾಗೆ ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಕುಂತ್ರೆ ಹಾಗೆ ಜಗತ್ತಿನ ಚಿಂತೆ ಎಲ್ಲ ನನಗೆ ಮರ್ತೋಗುತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಜಗತ್ತು ಎಷ್ಟೇ ಫಾಸ್ಟಾಗಿ ಮೂವ್ ಆಗ್ತಿದ್ರೂ ಸಹ ಆ ಜಾಗ ಹಾಗೆ ನನ್ನ ಕಾಫಿ ನನ್ನನ್ನು ಸ್ಲೋ ಡೌನ್ ಮಾಡುತ್ತೆ, ನೇಚರ್ನ ಅಪ್ರಿಷಿಯೇಟ್ ಮಾಡುವಂತಹ ಹಾಗೆ ಎಂಜಾಯ್ ಮಾಡೋ ಹಾಗೆ ಮಾಡುತ್ತೆ ಆ ಒಂದು ಸ್ಥಳ. ಆ ಜಾಗದಲ್ಲಿ ಕುಂತ್ರೆ ತಲೆಯಲ್ಲಿ ಇರುವಂತಹ ಚಿಂತೆ ಎಲ್ಲ ಸ್ಟಾಪ್ ಆಗಿ ಪ್ರಶಾಂತವಾಗಿ ಕೂರುತ್ತೆ, ಹಾಗೆ ಆ ಜಾಗ ಇರಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ನಾನು ಕರ್ತವ್ಯ ನಿರ್ವಹಿಸಿದ ಕಾಲೇಜಿಗೆ ಹೋದಾಗ ನನಗೆ ಬಹಳ ಸಂತೋಷ ಆಗುತ್ತದೆ ಅಂತ ಲಕ್ಷ್ಮೀ ನರಸಯ್ಯ ಎನ್ ವಿಜಯಪುರದಿಂದ ಸಂದೇಶ ಕಳಿಸಿದ್ದಾರೆ. ಈಗ ನಾನು ನಿವೃತ್ತಿಯಾಗಿದ್ದೇನೆ ಅಂತ ಕೂಡ ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ಶುಭ ಸಂಜೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ, ನಿಮ್ಮ ಧ್ವನಿ ಕೇಳಿ ಖುಷಿಯಾಯಿತು, ಗಾನ ಭಜನಾ ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಿರುವಂತಹ ಗೀತೆಗಳು ತುಂಬ ಇಷ್ಟ ಆಯಿತು ಮತ್ತು ವಿಷಯ ಚೆನ್ನಾಗಿದೆ. ನಿಜ ಮೇಡಮ್, ನಾವು ಮನಸ್ಸಿಗೆ ಏನಾದರೂ ಬೇಜಾರಾದಾಗ ಹೊರಗಡೆ ಅಂದರೆ ಒಳ್ಳೆಯ ಜಾಗಕ್ಕೆ ಹೋಗಿ ಬಂದರೆ ಸಮಾಧಾನ ನೆಮ್ಮದಿ ಸಿಗುತ್ತೆ, ಶಾಂತಿ ಸಹ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ. ಯಾರಿದು ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ

ಇಂದ ನಾನು ನಮ್ಮ ಹೊಳೆ ಹತ್ತಿರ ಇರುವಂತಹ ವಾಕಿಂಗ್ ಜಾಗಕ್ಕೆ ಹೋದ್ರೆ ಸಾಕು ನನ್ನ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಲ್ಡೀಸ್ಗಳನ್ನ ಎಲ್ಲ ಹಾಡುಗಳನ್ನ ಇವರು ಮೆಚ್ಚಿದ್ದಾರೆ. ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಸಂದೇಶವನ್ನು ಕಳಿಸಿದ್ದಾರೆ. ನಾನು 1982 ಇಸವಿಯಲ್ಲಿ ಶಿವನಹಳ್ಳಿಯಲ್ಲಿ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ಯಾವಾಗಲಾದರೂ ಆ ಕಡೆ ಹೋದಾಗ ಎಲ್ಲ ನೆನಪಾಗುತ್ತದೆ. ಟೆಂಟ್ ಸಿನಿಮಾ ನೋಡಿದ್ದು, ಕೆರೆ ರಸ್ತೆ ಎಲ್ಲ ನೋಡಿದಾಗ ಖುಷಿಯಾಗುತ್ತದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆಯೇ ಭಾಗ್ಯ ಸುರೇಂದ್ರ ಹೂವಿನಹೊಳೆಯಿಂದ, ಶುಭ ಸಂಜೆ ಮೇಡಮ್, ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನ್ನ ಪ್ರೀತಿಯ ಹ್ಯಾಪಿ ಪ್ಲೇಸ್ ಗೋಕರ್ಣ, ಯಾಕಂದರೆ ನನ್ನ ಶಾಲೆಯ ಪ್ರವಾಸದಲ್ಲಿ ನಾನು ಮೊದಲು ನೋಡಿದಂಥ ಸ್ಥಳ ಅಂತಿದ್ದಾರೆ. ಹೌದು, ಮೊದಲು ನೋಡಿದಂಥ ಸ್ಥಳ ಅದು, ಬಾಲ್ಯದಲ್ಲಿ ನೋಡಿದ್ರೆ ಅದು ಬಹಳ ಸ್ಪೆಷಲ್ ಅನಿಸುತ್ತೆ. ಹಾಗೆ ನನ್ನ ಸಂತೋಷದ ಸ್ಥಳ ಬನಶಂಕರಿಯಮ್ಮ ದೇವಾಲಯ, ನನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ಕ ಜಾಗ, ಹಾಗೆ ಮನಸ್ಸಿಗೆ ನೆಮ್ಮದಿ ಕೊಡುವ ಪವಿತ್ರ ಸ್ಥಳ ಅಂತ ಭಾಗ್ಯ ಶ್ರೀನಿವಾಸ್ ಕಾವೇರಿ ನಗರ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹತ್ತೂರು ತಿರುಗಿದ್ರು ನಮ್ಮೂರೇ ನಮಗೆ ಮೇಲು, ನಮ್ಮ ಮನೆಯೇ ನಮಗೆ ಸ್ವರ್ಗ ಅಂತ ಅನುಷಾರ್ ಅವರ ಸಂದೇಶ ಬಂದಿದೆ. ಹಾಗೆ ಏನೇನೋ ಕಂಡ ಮೇಲು, ನಮ್ಮೂರೇ ನಮಗೆ ಮೇಲು, ನಮ್ಮ ಮನೆ ಅಂಗಣ ಹಾಗೆ ಅರಮನೆ ಎಲ್ಲ ಹೊಂಗೆಯ ಮರದಡಿ ಅಂತ ಇವರು ಹೇಳ್ತಾ ಇದ್ದಾರೆ. ಯಾರಿದು ನಂಬರ್ ನಿಂಗೆ 9551 ಇವರ ಸಂದೇಶ. ಹಾಗೆ ವಿಜಯ್ ಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ, ಹಳೆಯರು ಕಾಕನಕೋಟೆಯಿಂದ, ಮೇಡಮ್ ನಾವು ಹುಟ್ಟಿ ಬೆಳೆದಿದ್ದು ಹಳ್ಳಿ, ನಮ್ಮ ತಂದೆ ತಾಯಿಗೆ ನಾವು 5 ಮಕ್ಕಳು, ಎಲ್ಲ ಹುಟ್ಟಿ ಬೆಳೆದ ಮನೆಯಲ್ಲೇ, ಆ ಮನೆಯಲ್ಲೇ ಇದೆ. ಆದರೆ ಆ ಮನೆಯಲ್ಲಿ ಈಗ ಯಾರೂ ಇಲ್ಲ. ನೆನಪು ಮಾಡಿಕೊಂಡ್ರೆ ತುಂಬ ದುಃಖವಾಗುತ್ತದೆ. ನಾವು ಹುಟ್ಟಿ ಬೆಳೆದ ಜಾಗ ಮನೆಗೆ ಬರೀ ಈಗ ನೆನಪು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ನಾನು ಹುಟ್ಟಿದ ಮನೆ ಈಗ ಒಡೆದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ನನಗೆ ನನ್ನ ಕಚೇರಿಯಲ್ಲಿ ಕುಳಿತು ಕೆಲಸ ಕಲಿತ ಆ ಜಾಗದಲ್ಲಿ ಈಗ ಬೇರೆ ಅಧಿಕಾರಿಗಳು ಕುಳಿತುಕೊಳ್ಳುತ್ತಾರೆ. ನಮ್ಮ ಜೊತೆ ಇದ್ದಿದ್ದ ಯಾರೂ ಈಗ ಇಲ್ಲ. ಕೆಲವರು ತೀರಿ ಹೋಗಿದ್ದಾರೆ, ಕೆಲವರು ನಿವೃತ್ತಿ ಆಗಿದ್ದಾರೆ. ಹಳೆಯ ಮನೆಯು ನನಗೆ ಆಗಾಗ ಕನಸಿನಲ್ಲಿ ಬಂದು ನಾನು ಆಗ ಮಾಡಿದ ಮನೆಯಲ್ಲಿ ನಡೆದಂತಹ ವಿಷಯಗಳು ಈಗಲೂ ನೆನಪಾಗಿ ಕೆಲವು ನಗು ತರಿಸುತ್ತದೆ. ಬರೀ ಎಲ್ಲ ಹಳೆ ನೆನಪಾಗಿ ಉಳಿದಿದೆ ಅಂತ ಇವರು ಸಂದೇಶ ಕಳಿಸಿ ತಮ್ಮ ಮನಸ್ಸಿನ ಭಾವನೆಗಳನ್ನು ತಮ್ಮ ಹ್ಯಾಪಿ ಪ್ಲೇಸ್ನ ಕುರಿತಾಗಿ ಇವರು ಹಂಚಿಕೊಂಡಿದ್ದಾರೆ. ಹಾಗೆ ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಇವರ ಸಂದೇಶ ಬಂದಿದೆ. ಮೇಡಮ್ ನನ್ನ ಫೇವರೇಟ್ ಸ್ಥಳ ನನ್ನ ಮನೆಯ ಮಾಳಿಗೆ, ಅಲ್ಲಿ ತುಂಬ ಶಾಂತವಾಗಿದೆ ಅಂತ ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಮೇಡಮ್ ನಿಮ್ಮ ಕಾನ್ಸೆಪ್ಟ್ಗೆ ತಲೆಬಾಗುವೆ, ತುಂಬ ಇಷ್ಟವಾಗಿದೆ, ಧನ್ಯವಾದಗಳು. ಆ ಸಂದರ್ಭವನ್ನು ಅನುಭವಿಸಲು ಮಾತ್ರ ಸಾಧ್ಯ, ಹೇಳಲು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಲ್ಡೀಸ್ಗಳನ್ನ ಎಲ್ಲ ಗೀತೆಗಳನ್ನ ಮೆಚ್ಚಿದ್ದಾರೆ. ಲಿಂಗ ಸಗೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ ಇವರ ಸಂದೇಶ ಇದು. ಹಾಗೆ ಗುಡ್ ಈವ್ನಿಂಗ್, ನೈಸ್ ಬಿಗ್ನಿಂಗ್ ಸಾಂಗ್ ಅಂತ ಕಬಾಡಿ ವಿನುತಾ ರವಿ ಇವರ ಕುಟುಂಬದವರ ಸಂದೇಶ ಮಾಗಡಿ ರೋಡ್ನಿಂದ ಬಂದಿದೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ. ಡಾಕ್ಟರ್ ಅಂಬುಜಾರವರು, ನನ್ನ ಮನೆ ಅಮ್ಮನ ಮಡಿಲು, ತಂದೆ ಹಾಗೂ ಮಗಳ ನಗು ಬೆಸ್ಟ್ ಪ್ಲೇಸ್, ಅವರೇ ನನ್ನ ನೆಮ್ಮದಿಯ ತಾಣ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮನೆಯವರ ಸಂದೇಶ ಸಹ ಬಂದಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ, ನನ್ನ ಮೆಚ್ಚಿನ ತಾಣ ಬಿಳಿಗಿರಿ ರಂಗನ ಬೆಟ್ಟದ ಬಳಿ ಇರುವ ಕೆ ಗುಡಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಒಳ್ಳೆಯ ತಾಣವನ್ನು ಆರಿಸ್ಕೊಂಡಿದ್ದೀರಾ ಹ್ಯಾಪಿ ಪ್ಲೇಸ್ ಆಗಿ. ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಗಾನ ಭಜಾನ. ಹ್ಯಾಪಿ ಪ್ಲೇಸ್ನ ಬಗ್ಗೆ ಮಾತಾಡಿದ್ವಿ, ಹ್ಯಾಪಿ ಪ್ಲೇಸ್ನ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲದೇ ಇರೋಷ್ಟು ವಿಷಯಗಳಿದೆ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು ಇನ್ನೂ ಸಹ ಬರ್ತಾನೆ ಇವೆ, ಆದರೆ ಸಮಯದ ಅಭಾವದಿಂದ ನಿಮ್ಮೆಲ್ಲರ ಸಂದೇಶಗಳನ್ನ ಓದೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಸಮಯ ಆಗಿದೆ 8:00. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದ್ಯಾರ್ಥಿಗಳು ರಾಷ್ಟ್ರೀಯ ಹಿತಾಸಕ್ತಿಯ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ದೆಹಲಿ ಐಐಟಿಯ 57ನೇ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಪೀಳಿಗೆಯು ತನ್ನ ಕಾಲದ ನಿರ್ದಿಷ್ಟ ಸವಾಲುಗಳನ್ನು ಎದುರಿಸುತ್ತದೆ ಮತ್ತು ತನ್ನದೇ ಆದ ರಾಷ್ಟ್ರೀಯ ಜವಾಬ್ದಾರಿಯನ್ನು ಹೊಂದಿದೆ ಎಂದು ಹೇಳಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ನಾಳೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ಆಯೋಜಿಸಿದೆ. ಸ್ವಾತಂತ್ರ್ಯದ ಸ್ಫೂರ್ತಿ ಹಾಗೂ ಭಾರತೀಯ ರಕ್ಷಣಾ ಪಡೆಯ ಮೇರು ಪರಂಪರೆಯನ್ನು ಸಮರ ಸಂಗೀತ, ದೇಶಭಕ್ತಿ, ಸಾಂಪ್ರದಾಯಿಕ ಹಾಗೂ ಐತಿಹಾಸಿಕ ರಾಷ್ಟ್ರೀಯ ಸ್ವರಮೇಳದೊಂದಿಗೆ ಸಾದರಪಡಿಸಲಾಗುತ್ತದೆ. ಜಾತ್ಯತೀತ ಜನತಾದಳದ ಯುವ ಘಟಕ

ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬಿಡದಿ ಬೃಹತ್ ಪಾದಯಾತ್ರೆಗೆ ಮಿತ್ರಪಕ್ಷ ಬಿಜೆಪಿ ನೈತಿಕ ಬೆಂಬಲ ವ್ಯಕ್ತಪಡಿಸಿದೆ ಎಂದು ಜೆಡಿಎಸ್ ಧುರೀಣ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸಕಾಲದಲ್ಲಿ ಮಳೆಯಾಗದೆ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ನೆರವಿಗೆ ಅಧಿಕಾರಿಗಳು ಧಾವಿಸಿ ಅವರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಮೂಲಕ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಅಗತ್ಯ ಕ್ರಮ ವಹಿಸಬೇಕು ಎಂದು ಸಚಿವ ಡಾ ಅಜಯ್ ಸಿಂಗ್ ಸೂಚಿಸಿದ್ದಾರೆ. ಮೈಸೂರು ಜಿಲ್ಲೆಯ ಎಚ್ಡಿಕೋಟೆ ತಾಲೂಕಿನ ಚಾಮನಹಳ್ಳಿ ಹುಂಡಿ ಗ್ರಾಮಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಅಭಾವ ಹಾಗೂ ಬರ ಪರಿಶೀಲನೆ ನಡೆಸಿದರು. ತೋಟಗಾರಿಕೆ ಇಲಾಖೆ ವತಿಯಿಂದ ಹಾಸನದ ಸಿಲ್ವರ್ ಜ್ಯೂಬಿಲಿ ಪಾರ್ಕ್ನಲ್ಲಿ ಇಂದು ತೋಟಗಾರಿಕೆ ಪಿತಾಮಹ ಡಾಕ್ಟರ್ ಎಂಎಚ್ ಮರಿಗೌಡ ಅವರ ಜನ್ಮದಿನದ ಅಂಗವಾಗಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಹಾಗೂ ತೋಟಗಾರಿಕಾ ದಿನ ಆಚರಿಸಲಾಯಿತು. ಉಗಾಂಡಾದ ಗಡಿಯಲ್ಲಿರುವ ಪೂರ್ವ ಕಾಂಗೋ ಗಣರಾಜ್ಯದ ಗ್ರಾಮವೊಂದರ ಮೇಲೆ ಐಸಿಸ್ ಉಗ್ರರು ನಡೆಸಿದ ದಾಳಿಯಲ್ಲಿ ಕನಿಷ್ಠ 13 ಮಂದಿ ಮೃತಪಟ್ಟಿದ್ದಾರೆ. ಏಷ್ಯನ್ ಏರೋಬಿಕ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ನ ಮಹಿಳೆಯರ ಹಿರಿಯ ವಿಭಾಗದಲ್ಲಿ ಭಾರತದ ಅರಿಹ ಪಂಗಂಬಂ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:03 ಆಗಿದೆ. ಶನಿವಾರದ ರಾತ್ರಿ ಈ ಸಮಯ ಯಾವ ಕಾರ್ಯಕ್ರಮ ಮೂಡಿ ಬರುತ್ತೆ ಅಂತ ನಿಮಗೆ ಗೊತ್ತಿದೆಯಲ್ಲ. ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿಯನ್ನು ಕೇಳುವಂತಹ ಸಮಯ ಮೂಡಿ ಬರ್ತಾ ಇರುವಂತಹ ಚಿತ್ರ ಕಲಾವಿದ.
1: ಆಕಾಶವಾಣಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಕಲಾವಿದ ತಾರಾಗಣದಲ್ಲಿ ರವಿಚಂದ್ರನ್, ರೋಜಾ, ಹೀರಾ, ವೈಶಾಲಿ ಕಾಸರವಳ್ಳಿ, ಉಮಾಶ್ರೀ, ಶಿವರಾಮ್, ಉಮೇಶ್, ರಮೇಶ್ ಭಟ್, ಗುರುದತ್ ಮತ್ತು ಇತರರು. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಕಲಾವಿದ.

ಈ ಹುಡುಗಿ ಕ್ಯಾರೆಕ್ಟರ್ ಸ್ಟಡಿ ಮಾಡಿದ್ರೆ ಖಂಡಿತ ಅವಳು ಸೂಸೈಡ್ ಮಾಡ್ಕೋತಾಳೆ ಅನ್ಸೋದಿಲ್ಲ. ಇವಳನ್ನ ಯಾರು ಯಾಕೆ ಕೊಲೆ ಮಾಡಿರ್ಬೋದು? ವಿಶ್ವ, ವಿಶ್ವವಿಖ್ಯಾತ ಕಲಾವಿದ ವಿಶ್ವ, ಇವನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಹುಡುಗಿ ವಿಷಯ ಏನಾದ್ರೂ ಗೊತ್ತಾಗ್ಬೋದು.

0: ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಅಮ್ಮವ್ರೇ,
1: ಯಾಕೋ ಗಾಬರಿ ಮಾಡ್ತೀಯಾ?
0: ಚಿಕ್ಕ ಯಜಮಾನ್ರು ಕಾಣಿಸ್ತಾ ಇಲ್ಲ.
1: ಅಬ್ಬಾ ಒಳ್ಳೇದಾಯ್ತು ಬಿಡು, ಈಗ್ಲಾದ್ರು ತೊಲ್ಗದ್ನಲ್ಲ. ಕಾಫಿ ಏನ್ರಿ ಅಷ್ಟು ಇಂಟ್ರೆಸ್ಟ್ ಆಗಿ ಓದ್ತಾ ಇದ್ದೀರಾ? ನಿಮ್ ತಮ್ಮ ಓಡೋಗಿರೋ ಸುದ್ದಿ ಬಂದಿದ್ಯಾ?
2: ಏನು
1: ನಿಜಾರಿ, ನಿಮ್ ತಮ್ಮ ಓಡೋಗಿದಾನೆ.
2: ಹೋಗ್ಲಿ ಬಿಡೆ, ನನ್ ರೂಟ್ ಕ್ಲಿಯರ್ ಆಗೋಯ್ತು. ಆ ಪೀಡೆ ತೊಲಗದ್ರೆ ಆಸ್ತಿ ಎಲ್ಲ ನಂದೇ ಆಗತ್ತೆ. ತೊಲಗ್ಲಿ ಬಿಡು, ಯಾವ್ದಾದ್ರು ಬಿಸಿನೆಸ್ ಮಾಡಿ ನಾಲ್ಕ ಸಂಪಾದನೆ ಮಾಡೋದನ್ನ ಬಿಟ್ಟು ಅವನು ಬಣ್ಣ ಬ್ರಷ್ ಹಿಡ್ಕೊಂಡಾಗ್ಲೇ ನಾನು ಅಂದ್ಕೊಂಡೆ ಇವನನ್ನ ಲೆಕ್ಕ ಕಿಡಬಾರ್ದು ಅಂತ. ಈಗ ಆಟಕ್ಕೂ ಇಲ್ಲ ಅನ್ಕೊಂಡ್ರಾಯ್ತು ಅಷ್ಟೇ.
3: ಅಂದ್ರೆ ಅವನ್ ಕುಂಚ ಹಿಡ್ದಿದ್ದೆ ತಪ್ಪ?
2: ಹೌದು, ಈ ಚಕ್ರವರ್ತಿ ವಂಶದಲ್ಲಿ ಹುಟ್ಟಿ ಬಣ್ಣ ಬಳಿಯೋದು ಒಂದು ದೊಡ್ಡ ತಪ್ಪೆ.
4: ಮತ್ತೆ ನಮ್ ಸ್ಕೂಲ್ ಅಲ್ಲಿ ಚೆನ್ನಾಗ್ ಚಿತ್ರ ಬರೆದವ್ರಿಗೆ ಪ್ರೈಸ್ ಕೊಡ್ತಾರೆ.
5: ಮತ್ತೆ ನಾವು ನಮ್ ಚಿಕ್ಕಪ್ಪನ ಕೈಲಿ ಪೈಂಟಿಂಗ್ ಕಲ್ತ್ಕೊಂಡ್ವಿ.
2: ಮುಚ್ಚಬಾಯಿ, ಓತಿ ತಾನ್ ಕೆಡದಲ್ದೆ ಒಲನೆಲ್ಲ ಕೆಡಿಸ್ತಂತೆ.
0: ಅಲ್ಲ ಪೊಲೀಸ್ ಏನಾದ್ರೂ ಕಂಪ್ಲೇಂಟ್
2: ಕೊಡ್ಬೇಕಾಗಿಲ್ಲ. ಅವನಿಗೆ ಹುಚ್ಚ ಹಿಡಿದಾಗಿಂದ ಈ ಮನೆ ಒಂದು ಹುಚ್ಚಿರ ಶಾಂತಿ ಆಗಿದೆ. ಇನ್ನ ಪೊಲೀಸ್ನವ್ರು ಬಂದ್ರೆ ಒಂದು ನರಕ ಆಗತ್ತಷ್ಟೇ. ನೋಡು, ನಿನಗೆ ಒಬ್ಬ ಮಗ ಇದ್ದ ಅನ್ನೋದನ್ನ ಮರೆತು ಬಿಡು.
5: ಚಿಕ್ಕಪ್ಪನ ಹೆಸರಾಳಿದ್ರೆ ತಾತ ಯಾಕೆ ಹಂಗಾಡ್ತಾರೆ?
4: ತಾತನ್ಗೆ ಚಿಕ್ಕಪ್ಪನ ತರ ಚಿತ್ರ ಬರೆಯೋಕ್ ಬರಲ್ವಲ್ಲ, ಅದಕ್ಕೆ.
5: ಏ ಸಂತೋಷ, ನಾವಿಬ್ರು ಹೇಗಾದ್ರೂ ಮಾಡಿ ಚಿಕ್ಕಪ್ಪನ ಹುಡ್ಕೊಳ್ಳೋಣ.
4: ಆಗ ನಾವು ಚಿಕ್ಕಪ್ಪನ ಹತ್ರ ಚಿತ್ರ ಬರೆಯೋದನ್ನ ಕಲ್ತ್ಕೋಬಹುದು. ನೋಡು, ರಸ್ತೆ ಉದ್ದಕ್ಕೂ ನೋಡ್ತಾ ಹೋಗು, ಚಿಕ್ಕಪ್ಪ ಎಲ್ಲಾದ್ರೂ ಸಿಗ್ಬೋದು.
5: ಡನ್.
4: ಡ್ರೈವರ್ ಅಂಕಲ್ ಒಂದ್ ನಿಮಿಷ ನಿಲ್ಸಿ ನಿಲ್ಸಿ. ಏ ಅಲ್ಲಿ ನೋಡು.
5: ಏ ಚಿಕ್ಕಪ್ಪ
4: ಇಳಿ ಇಳಿ,

0: ಏ ಹುಚ್ಚನ್ನ ಯಾರ ಒಳಗೆ ಬಿಟ್ಟಿದ್ದು?
1: ನೀವ
2: ಚಿಕ್ಕಪ್ಪ, ನಿಮ್ನ ಮನೇಲಿ ಎಲ್ರೂ ಹುಡುಕ್ತಾ ಇದ್ರು.
3: ಚಿಕ್ಕಪ್ಪ, ಪ್ರೇಮ ಆಂಟಿ ಮನೇಲೇ ಇದ್ದಾರೆ, ಅಲ್ಲೇ ಆಟ ಆಡೋಣ ಬನ್ನಿ.
1: ನಿಜವಾಗ್ಲು?
3: ನಿಜವಾಗ್ಲು.
1: ನಡೀರಿ ನಡೀರಿ ನಡೀರಿ. ಒಂದ್ ನಿಮಿಷ ನನ್ಗೆ ಬಿಡ್ತೀನಿ. ಓಡಿ ಓಡಿ ಓಡಿ ಓಡಿ.
4: ಇಷ್ಟು ಜನ ದೊಡ್ಡ ಕೆಲ ಆಗದೆ ಇರೋದನ್ನ ಈ ಎರಡು ಚೋಟುಗಳು ಮಾಡ್ಬಿಡ್ತಲ್ಲ. ರಿಯಲಿ ಕ್ವೈಟ್.
1: ಯಾವ್ದೋ ಬುಲ್ಡೋಸರ್ ಅಡ್ಡ ಬಂತಲ್ಲ, ಆಕ್ಸಿಡೆಂಟ್ ಆಗಿರ ಬಜ್ಜಿ ಆಗೋಗ್ತಿದ್ದಲ್ಲ.
4: ಓಹೋ, ಇವ್ರೇ ನನ್ನ ಅಂಕಲ್.
5: ಇವನೇ ನನ್ನ ಅಂಕಲ್, ಇವಳೇ ನನ್ನ ಆಂಟಿ.
4: ಬನ್ನಿ ಮನೆ ಕರ್ಕೊಂಡು ಬಿಟ್ಬಿಡ್ತೀನಿ.
1: ಯಾಕೆ ನೀವೇ ನನ್ನ ಗಾಡಿಯಲ್ಲಿ ಬನ್ನಿ, ಹೋಗೋಣ.
4: ಜೀಪ್ ಅಲ್ಲಿ ಹೋಗೋಣ ಬನ್ನಿ.
1: ಅದು ಪೆಟ್ರೋಲ್ ಡೀಸಲ್?
4: ಡೀಸಲ್.
1: ಚಿಲ್ಲರೆ ನನ್ನ ಮಗ, ಹೋಗೋಣ. ಪದ್ದಡಿ ಹೋಗೋಣ. ಬೇಗ ಬೇಗ ಬೇಗ ಬೇಗ, ಅತಿ ಅತಿ ಅತಿ ಬೇಗ, ಫಾಸ್ಟ್.
6: ವಿಶ್ವ, ಎಲ್ಲಿ ಹೋಗಿದ್ದೆ ನನ್ ಕಂದ?
1: ಪ್ರೇಮ ಹತ್ರ ಹೋಗಿದ್ದೆ.
4: ಅವರು ಎಕ್ಸಿಬಿಷನ್ ಅಲ್ಲಿ ಇದ್ರಮ್ಮ, ಯಾರು ಕರೆದ್ರು ಬರಲ್ಲ ಅಂತಿದ್ರು. ನಿಮ್ ಮಕ್ಕಳು ಕರೆದ ತಕ್ಷಣ ಬಂದ್ಬಿಟ್ರು. ನನ್ನ ಹೆಸರು ಕಡ್ಲೆಕಾಯಿ.
7: ಅವನನ್ನ ಕರ್ಕೊಂಡ್ ಬರೋ ತೊಂದ್ರೆ ನೀವ್ಯಾಕೆ ತಗೊಂಡ್ರಿ?
4: ನೋಣೋ, ಇದ್ಯಾವ ಮಹಾ ತೊಂದ್ರೆ? ಪಬ್ಲಿಕ್ ಸರ್ವಿಸ್ ಅಲ್ಲಿ ಇರೋ ಕೆಲ್ಸಾನೆ ಪಬ್ಲಿಕ್ ನ್ಯೂಸ್ ಅಂತ ತಪ್ಸೋದು.
1: ಕ್ಯಾಚ್.
0: ಏ ಹುಚ್ಚ, ನ್ಯೂ ಸೆನ್ಸು ಮಾಡ್ತಾನೆ, ನಾನ್ ಸೆನ್ಸು ಮಾಡ್ತಾನೆ, ಮನೆ ಬಿಟ್ಟು ಆಚೆ ಹೋಗ್ತೀನಿ.
4: ರೀ ಮಿಸ್ಟರ್, ನಿಲ್ಲಿಸ್ರಿ ಆ ಥರ್ಡ್ ಡಿಗ್ರಿ ಪನಿಷ್ಮೆಂಟ್ನ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಬಿಟ್ಟಿದೀವಿ, ನೀವ್ಯಾಕ್ರಿ ಶುರು ಮಾಡ್ತೀರಾ?
0: ರೈ, ಏ ಹುಚ್ಚನ್ ಸರಿ ಮಾಡಿ ಕಿರೇರಿ ಕರೆಕ್ಟ್.
4: ಅದನ್ ಹುಚ್ಚಿದ್ರೆ ಆಸ್ಪತ್ರೆಗೆ ಸೇರಿಸ್ರಿ. ಅದನ್ ಬಿಟ್ಟು
0: ಈಗಾಗಲೇ ಇವನಿಂದ ನಮಗ್ ಸಿಕ್ಕಿರೋ ಮರ್ಯಾದೆ ಸಾಲ್ದ? ಇನ್ ಇವನ್ನ ಆಸ್ಪತ್ರೆಗೆ ಸೇರಿಸಿ ಇರೋ ನಾಲ್ಕು ಕಾಸು ಮರ್ಯಾದೆ ಹರಾಜ್ ಹಾಕೋಬೇಕು. ನೋಡಿ, ಇದ್ ನಮ್ ಫ್ಯಾಮಿಲಿ ಮ್ಯಾಟರ್, ನೀವು ತಲೆ ಹಾಕ್ಬೇಡಿ. ನಡೀರೋ,
4: ಎಕ್ಸ್ಕ್ಯೂಸ್ ಮೀ.
7: ರೇ ಮಿಸ್ಟರ್, ಅವನು ಮಾಡಿರೋ ನ್ಯೂಸ್ ಇಂದ ಎಷ್ಟು ನಷ್ಟ ಆಗಿದೆ ಹೇಳಿ, ಅದನ್ನ ಈ ತಕ್ಷಣ ಸೆಟ್ಲ್ ಮಾಡ್ತೀನಿ. ಉಳಿದಿದ್ದಲ್ಲ ನಿಮಗೆ ಹಾಕ್ರಿ.
1: ಡುಮ್ಮ ಡುಮ್ಮ, ನನ್ನ ಪ್ರೇಮ ಹತ್ರ ಕರ್ಕೊಂಡು ಹೋಗ್ತೀಯಾ? ನಾನು ಬರ್ತೀನಿ.
8: ಕವನ, ಏನೇ ಹುಡುಕ್ತಿದ್ಯಾ? ಕನಸ್ಕೊಳ್ಳೋ ಕಲಾವಿದನ್ನ. ಯಾರೇ ಅದು? ಬಾ ತೋರಿಸ್ತೀನಿ.

0: ಇಲ್ಲದ ನೋಡ್ರೆ ಯಾರದೇ ಅದು
1: ವಿಶ್ವಂದು.
0: ಅದು ವಿಶ್ವಂದೇ ಅಂತ ನಿನ್ಗೆ ಹೇಗ್ ಗೊತ್ತು?
1: ಸಿಂಪಲ್,
0: ಈ ಜಗತ್ತು ಒಂದು ಸುಂದರವಾದ ಸ್ಥಳ ಅಂತ ಹೇಳೋ ಕಲಾವಿದ ಅವರೊಬ್ರೆ. ವಿಶ್ವ ಅವ್ರ ಚಿತ್ರದಲ್ಲಿ ಬರೀ ಬಣ್ಣ ಮಾತ್ರ ಇರೋದಿಲ್ಲ, ಬದುಕು ಅನ್ನೋ ಬೆರಗಿರುತ್ತೆ. ಅದಕ್ಕೆ ಅವರನ್ನ ಸಾವಿರಕ್ಕೊಬ್ಬ ಕಲಾವಿದ ಅನ್ನೋದು. ಅದಕ್ಕೆ ನಾನು ಅವ್ರ ಅಭಿಮಾನಿ ಆಗಿರೋದು.
2: ತಗೊಳ್ಳಿ ಮೇಡಮ್.
0: ಥ್ಯಾಂಕ್ ಯು.

ಸಾರಿ ವಿಶ್ವ, ಹಾಳ್ ಮಳೆ ನಿಮ್ ಪೇಂಟಿಂಗ್ ನ ಹಾಳ್ ಮಾಡ್ಬಿಡ್ತು. ನಿಮ್ ಅಭಿಮಾನಿಗೆ ಒಂದು ಒಳ್ಳೆ ಕಲಾಕೃತಿನ ಕಾಪಾಡ್ಕೊಳಕ್ ಆಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ.

0: ಸಮನ
1: ಡ್ಯಾಡಿ.
0: ಯಾಕಮ್ಮ ಯಾಕೆ ಇಷ್ಟು ಡಲ್ ಆಗಿದ್ಯಾ?
1: ಡ್ಯಾಡಿ, ನಾನು ಅಷ್ಟು ಇಷ್ಟಪಟ್ಟು ತಗೊಂಡ್ ವಿಶ್ವ ಅವ್ರ ಪೇಂಟಿಂಗ್ ನ ನಾನೇ ಮಳೆಯಲ್ಲಿ ನಿಂತು ಹಾಳು ಮಾಡ್ಬಿಟ್ಟೆ.
0: ಇಷ್ಟೇ ತಾನೆ? ಇನ್ನೊಂದು ಕೊಂಡ್ಕೊಂಡ್ರಾಯ್ತು ಬಿಡು.
1: ಇಲ್ಲ ಡ್ಯಾಡಿ, ಎಷ್ಟು ದುಡ್ಡು ಕೊಟ್ರು ಮತ್ತೆ ಅಂತ ಪೇಂಟಿಂಗ್ ಸಿಗೋಲ್ಲ. ಅದು ಆ ಕಲಾವಿದನ್ ಕನಸು, ಅದನ್ನ ನಾನೇ ಹಾಳು ಮಾಡಿದೆ ಅಂದ್ರೆ ಅವ್ರ ಮನ್ಸಿಗೆ ಬೇಜಾರಾಗಲ್ವ ಡ್ಯಾಡಿ?
2: ಅವನೇನು ಬೇಜಾರ ಮಾಡ್ಕೊಳಲ್ಲ. ಆ ನಿನ್ ಕಲಾವಿದ ಈಗ ಪೇಂಟಿಂಗ್ ತರ ಆಗಿದ್ದಾನೆ. ನಿನ್ ಕಲಾವಿದಂಗ್ ಹುಚ್ಚಿಡಿದೆ.
1: ಏನ, ನೀನ್ ಅವ್ರನ್ನ ನೋಡಿದ್ಯಾ? ನಿಜವಾಗ್ಲೂ ಅವ್ರಿಗೆ ಹುಚ್ಚಿಗೆ ಚಿಡ್ದಿದ್ಯಾ?
2: ಹೌದು, ಅದೇನದು ಗಿಚ್ಚು?
0: ಏ ಕಳೆಕಾಯ್, ನಿಂಗೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ವಲ್ಲ?
2: ಓಕೆ ಓಕೆ, ನೌ ಐ ಆಮ್ ಸೀರಿಯಸ್. ನಿನ್ ಕಲಾವಿದಂಗ್ ಹುಚ್ಚಿಡಿದೆ. ಅವ್ರ ಮನೇಲಿ ಅವ್ನ ಆಸ್ಪತ್ರೆಗೆ ಸೇರ್ಸಕ್ಕೂ ಪುರ್ಸತ್ತಿಲ್ಲ, ಅವ್ನ್ ಸರಿಯಾಗಿ ನೋಡ್ಕೊಳಕ್ಕೂ ಟೈಮ್ ಇಲ್ಲ. ಅದಕ್ಕೆ ನಾನೇ ಅವ್ನ ಒಳ್ಳೆ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದೀನಿ. ನಿಮ್ಮ ಅಪ್ಪನ ಅಪಾಯಿಂಟ್ಮೆಂಟ್ ಕೇಳಂತ ಬಂದೆ. ಟುಮಾರೋ ಯು ಫ್ರೀ ಡ್ಯಾಡಿ?
1: ಅವ್ರೇನು ಕೇಳೋದು, ಅವ್ರು ಫ್ರೀ ಇಲ್ದಿದ್ರು ನನಗೋಸ್ಕರ ಫ್ರೀ ಮಾಡ್ಕೊಳ್ಳೇಬೇಕು. ಆ ಪೇಂಟಿಂಗ್ ಅಂತೂ ಸರಿ ಮಾಡೋಕ್ಕಾಗಲ್ಲ, ಅವ್ರನ್ನಾದ್ರೂ ಸರಿ ಮಾಡ್ಲೇಬೇಕು. ಬರ್ತೀರಲ್ವ ಡ್ಯಾಡಿ?
0: ನಿನಗೋಸ್ಕರ ಅಷ್ಟು ಮಾಡಲ್ಲ ನಮ್ಮ, ಖಂಡಿತ ಬರ್ತೀನಿ.
2: ಈಗೇನೆ ಕಾಫಿಗೆ ಅವಸರ? ಈ ಜಗ್ಗ ಕಣ್ಣಿಟ್ ಮೇಲೆ ಯಾವ ಹಕ್ಕಿನೂ ತಪ್ಪಿಸ್ಕೊಳಕ್ಕಾಗಲ್ಲ.
3: ಎದ್ರಬೇಡ, ನಿಂಗೇನು ಆಗಲ್ಲ, ನಾನಿದ್ದೀನಿ.
2: ಕೌನ, ಈಗ ನಿನ್ ಕಲಾವಿದ ಪರಿಸ್ಥಿತಿ ಇದೆ,
3: ನಾನ್ ನನ್ನ ಮನೆಗೆ ಕರ್ಕೊಂಡೋಗ್ತೀನಿ.
2: ಸರಿ ವಿಶ್ವ, ಕೊಡೋ ಪಾರ್ಬೇಡ.
3: ನಾನ್ ಕೊಡೋದಿಲ್ಲಪ್ಪ.

0: ಓಡೋಗ ಬೇಡ ಕಣು, ಅವನಿನ ಸುಟಾಕ್ ಬಿಡ್ತೇನೆ. ಹಾ ಇಲ್ಲರು ಇಲ್ಲರು ಇಲ್ಲರು. ಆ ಹುಷಾರು, ಯಾರೋ ಕಳ್ಳರು ಬರ್ತಾ ಇದ್ದಾರೆ. ಅದನ್ನ ಹಿಡ್ಕೊಡೋ.
1: ಅದು ಇಲ್ಲಪ್ಪ, ಹೊಟ್ಟೆ ಇತ್ತು
0: ನನ್ಗೆ, ಅದು ಬೇಕು ಕಣ.
1: ಅದು ಸಿಗಲ್ಲ, ಹಾರ್ವೈತ್ ನೋಡು.
0: ಮತ್ತೆ ಏನ್ ಮಾಡ್ತಾ ಇದ್ದೀನಿ? ಅದನ್ನ ಹಿಡ್ಕೊಂಬ ಹೋಗು.
2: ನಿನಗೆ ಆಕ್ತಿ ತಾನೇ ಬೇಕು.
0: ನನ್ಗೆ ಅದು ಬೇಕು,
2: ನಾನು ತಂದ್ಕೊಡ್ತೀನಿ, ನೀವ್ ಒಳಗ್ ಹೋಗು.
0: ನನ್ಗೆ ಈಗಲೇ ಬೇಕು.

0: ತಂದ್ಕೊಡ್ತೀನಿ.
1: ಎಲ್ಲ ಹೊರಟೋಯ್ತು, ನನ್ ಬಿಟ್ಟು ಎಲ್ಲ ಹೊರಟೋಯ್ತು.
0: ಸೋಮಣ್ಣವ್ರೆ, ಹೇಗಾದ್ರೂ ಒಂದ್ ಪಾರಿವಾಳನ್ ತಗೊಂಡ್ ಬನ್ನಿ.
1: ಆಯ್ತಮ್ಮ ಅವ್ರೆ.
2: ಡಾಕ್ಟ್ರೆ, ಇವನ್ ಯಾವಾಗ್ಲೂ ಹೀಗೆ, ಯಾವಾಗ ಏನ್ ಮಾಡ್ತಾನೆ ಅಂತಾನೆ ಗೊತ್ತಾಗೋದಿಲ್ಲ. ಇವನ್ ಮತ್ತೆ ಮೊದ್ಲಿನ ಹಾಗ ಆಗ್ತಾನ?
3: ನಿಮ್ ಮಗನಿಗೆ ಬೇಕಾಗಿರೋದು ಔಷಧಿ ಅಲ್ಲಮ್ಮ, ಪ್ರೀತಿ. ಅವನ್ ಸುತ್ತಮುತ್ತ ಇರೋ ಜನರು ಅವನನ್ನ ಮನುಷ್ಯನಾಗಿ ನೋಡ್ಬೇಕು.
2: ನಾನ್ ಹತ್ರ ಹೋದ್ರೇನೆ ಅವ್ನ್ ಕೆಂಡ ತುಳಿದಾಗ ಆಡ್ತಾನೆ. ಇನ್ ಪ್ರೀತಿ ತೋರ್ಸೋದ್ ಹೇಗೆ ಡಾಕ್ಟ್ರೆ? ಆದ್ರೆ ಇವತ್ತ ಈ ಹುಡುಗಿ ಅದೇನ್ ಮೋಡಿ ಮಾಡಿದ್ಲೋ ಏನೋ, ಎಲ್ಲ ಎಷ್ಟು ಸಲೀಸಾಗ ಸರಿ ಹೋಯ್ತು. ಯಾರಮ್ಮ ನೀನು?
0: ನರ್ಸಮ್ಮ, ಇವ್ರ ಹಾಸ್ಪಿಟಲ್ ಅಲ್ಲೇ ಕೆಲಸ ಮಾಡ್ತಿದ್ದೀನಿ. ಇನ್ಮೇಲೆ ಇಲ್ಲೇ ಆಯ್ತು, ನಿಮ್ ಮಗನ್ ನೋಡ್ಕೊಳಕ್ ಬಂದಿದ್ದೀನಿ ಅಲ್ವಾ ಡಾಕ್ಟರ್?
2: ತುಂಬಾ ಸಂತೋಷ ಅಮ್ಮ, ಇನ್ಮೇಲಾದ್ರೂ ನಾವು ನೆಮ್ಮದಿಯಾಗಿರ್ಬಹುದು. ಮೊದ್ಲು ನಾನು ನಿಮ್ಗೊಂದು ರೂಮ್ ರೆಡಿ ಮಾಡ್ತೀನಿ. ಸಿದ್ಧ?
3: ಇದೇನಮ್ಮ ಕವನ, ದಿಢೀರಂತ ನೀ ಈ ತರ?
0: ಎಸ್ ಡ್ಯಾಡಿ.
4: ಹುಚ್ಚಿನ ಜೊತೆ ನೀ ಯಾಕೆ ಇರ್ತೀಯ?
0: ನಾನು ಅವ್ರ ಅಭಿಮಾನಿಯಾಗಿ ಇಷ್ಟು ಮಾಡಿದ್ರೆ ಹಾಗೆ ಮತ್ತೆ ಅವ್ರ ಮೊದ್ಲಿನ ತರ ಆಗ್ಬೇಕು. ಆಗ ನಾನು ಅಭಿಮಾನಿ ಆಗಿದ್ದಕ್ಕೂ ಸಾರ್ಥಕ. ಬೇಡ ಅಂಬೇಡಿ ಡ್ಯಾಡಿ,
3: ನಿನ್ ಇಷ್ಟದಾಗೆ ಆಗ್ಲಮ್ಮ.
0: ಥ್ಯಾಂಕ್ ಯು.
3: ಲೇ ಕಳೆಕಾಯ್, ಕವನ ಏನೋ ಆ ಕಲಾವಿದನ ಅಭಿಮಾನಿ, ಅದಕ್ಕೆ ಅವನ್ನ ಸರಿ ಮಾಡೋ ಆಸಕ್ತಿ ಗೀಸಕ್ತಿ ಇರುತ್ತೆ. ಅರೆ ನಿನ್ಗೆ ಯಾಕೆ ಈ ಕೇಸಲ್ಲಿ ಇಷ್ಟೊಂದು ಇಂಟ್ರೆಸ್ಟ್?
4: ಹೌದು, ಅದೇನದ್ ಗೀಸಕ್ತಿ?
3: ಮೊದಲು ನನ್ ಪ್ರಶ್ನೆಗೆ ಉತ್ತರ ಹೇಳಪ್ಪ.
4: ಡಾಕ್ಟರ್, ನಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ಸ್ ನಾವ್ ಯಾರ ಹತ್ರ ಹೇಳೋಗಿಲ್ಲ. ಆದ್ರೆ ನೀವು ನಮ್ ತಂದೆ ಅಂತ ಒಂದೇ ಒಂದು ವಿಷಯ ಹೇಳ್ತೀನಿ. ಡ್ಯಾಡ್, ಅವನ್ ಹುಚ್ಚಿಗೆ ಏನ್ ಕಾರಣ ಅಂತ ಗೊತ್ತಾ?
3: ಏನು?
4: ಒಂದ್ ಹುಡುಗಿ, ಅವಳ ಹೆಸರು ಪ್ರೇಮ ಅಂತ. ಸಾರಿ, ಇದ್ರ ಮೇಲೆ ನಾವ್ ಹೇಳೋಗಿಲ್ಲ.
2: ಬಾಮ್ಮ, ಇವತ್ತಿಂದ ಈ ರೂಮ್ ನಿಂದಮ್ಮ, ಇನ್ಮೇಲೆ ನೀನು ಈ ಮನೇಲಿ ಒಬ್ಳು.
0: ಸರಿ ಅಮ್ಮ.
2: ನನ್ ಮಗನ್ನ ಮತ್ತೆ ಮೊದ್ಲಿನ ಹಾಗೆ ಮಾಡ್ತೀನಿ ಅಂತ ನೀನ್ ಬಂದಾಗ್ಲೇ ಅವನ್ ಮುಖದಲ್ಲಿ ನಗು ಕಾಣಿಸಿದ್ದು. ಆ ನಗು ಯಾವಾಗ್ಲೂ ಇರೋ ಹಾಗೆ ಮಾಡಮ್ಮ, ನಿನಗ್ ಪುಣ್ಯ ಬರುತ್ತೆ.
0: ಅಮ್ಮ, ನಾನೊಂದ್ ಮಾತು ಕೇಳ್ಬೋದಾ?
2: ಕೇಳಮ್ಮ.
0: ನಿಮ್ ಮಗ ಯಾವತ್ತಿಂದ ಹೀಗಾದ್ರು?
5: ಪ್ರೇಮ ಅಂತಿ ಹೋದಾಗಿಂದ ಅಂತಿ.
0: ಪ್ರೇಮ ಅಂದ್ರೆ ಯಾರಮ್ಮ?
2: ಅವಳು ವಿಶ್ವ ಪ್ರೀತಿಸಿದ ಹುಡುಗಿ ನಮ್ಮ. ಅವನ್ ಲೋಕದಲ್ಲಿ ಈ ಪ್ರೇಮ ಬಿಟ್ರೆ ಇನ್ಯಾರಿಗೂ ಜಾಗ ಇರ್ಲಿಲ್ಲ. ಅತಿಯಾದ ಪ್ರೀತಿ ಅಮರ್ಲೋಕನೆ ಸೇರ್ಹೋಯ್ತು ಅನ್ನೋ ಹಾಗೆ ಅವಳು ತೀರ್ಕೊಂಡ್ಬಿಟ್ಲು.
5: ಅಜ್ಜಿ ಹೇಳಿದ್ಲು ಅಂತ ಚಿಕ್ಕಪ್ಪನ್ಗೆ ಪ್ರೇಮಾಂಟಿ ಸತ್ತಿರೋ ವಿಷಯ ಹೇಳಿದ್ರೆ
6: ನಿಮ್ ಕತೆ ಅಷ್ಟೇ. ಚಿಕ್ಕಪ್ಪನ್ಗೆ ಪ್ರೇಮಾಂಟಿನೂ ಬದುಕೇ ಇದ್ದಾರೆ,
5: ಅದ್ ಗೊತ್ತಾ?

0: ಡ್ಯಾಡಿ, ನನ್ನ ವಿಷನ್ ಮನೆಗೆ ಹೋಗಿದ್ದೆ.
1: ಕವನ ಹೇಗಿದ್ದಾಳು?
0: ವೆಲ್, ಶೀಸ್ ಓಕೆ. ಕವನ ಏನಾರು ಕಲಾವಿದನ್ ಸರಿ ಮಾಡ್ಬಿಟ್ರೆ ಅವನ್ ಸರಿಯಾದ ಅನ್ನೋ ಸಂತೋಷ ಅವಳಿಗೆ, ಅವನ ಮೂಲಕ ಕೊಲೆಗಾರ ಯಾರು ಅಂತ ಕಂಡಿಡಿಯೋ ಸುಲಭ ಆಗತ್ತೆ ನನಗೆ.
2: ಕವನ ಇರ್ಬೇಕು ಕಣೆಯ ಫೋನು.
1: ಹಲೋ,
3: ಗುಡ್ ಮಾರ್ನಿಂಗ್ ಡ್ಯಾಡ್.
1: ನಿನಗ್ ನಿನ್ 100 ವರ್ಷ ಆಯ್ಸಮ್ಮ, ನಿನ್ ವಿಷನ್ ಹೇಗಿಲ್ ಮಾತಾಡ್ತಾ ಇದ್ವಿ. ಹೇಗಿದ್ದಾನೆ ನಿನ್ನ ಮೆಚ್ಚಿನ ಕಲಾವಿದ?
3: ಅವ್ರು ಹೀಗಾಗ ಕಾರಣ ಏನು ಅಂತ ಗೊತ್ತಾಯ್ತು ಡ್ಯಾಡ್. ಅವ್ರು ಪ್ರೀತಿಸಿದ ಹುಡುಗಿ ತೀರ್ಕೊಂಡಾಗಿಂದ

0: ಅವ್ರು ಹೀಗಾದ್ರಂತೆ. ಅವ್ರ ಮತ್ತೆ ಪೇಂಟ್ ಬ್ರಷ್ ಹಿಡಿದು ಕಲಾವಿದ ಆಗೋದಕ್ಕೆ ನಾನೇನ್ ಮಾಡ್ಬೇಕು ಡ್ಯಾಡ್?
1: ಅವನೇನ್ ಕಳ್ಕೊಂಡಿದ್ದಾನೋ ಅದು ಅವನಿಗೆ ಸಿಕ್ಕೋ ಹಾಗೆ ಮಾಡ್ಬೇಕು.
0: ಅದ್ ಹ್ಯಾಕ್ ಸಾಧ್ಯ ಡ್ಯಾಡ್?
1: ತಾನು ಪ್ರೀತಿಸಿರೋ ಹುಡುಗಿ ಇನ್ನೂ ಬದುಕೇ ಇದ್ದಾಳೆ ಅಂತ ತಿಳ್ಕೊಂಡಿರೋ ಅವನಿಗೆ
2: ಅದೇ ತರ ಇರೋ ಇನ್ನೊಂದು ಹುಡುಗಿನ ತಂತು ಅವನ ಎದುರು ನಿಲ್ಲಿಸ್ಬೇಕು. ಆಗ ಅವನು ಅವಳನ್ನ ಪ್ರೇಮ ಅಂತ ನಂಬ್ತಾನೆ, ನಮ್ ಕಂಟ್ರೋಲ್ ಸಿಕ್ಬಿಡ್ತಾನೆ. ಆಮೇಲೆ ಅವ್ನು ಸರಿ ಮಾಡೋದು ತುಂಬಾ ಸಲೀಸಪ್ಪ. ಸದ್ಯಕ್ಕೆ ಇರೋದು ಇದೊಂದೇ ದಾರಿ.
0: ಸರಿ ಆಂಟಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ಬೋದಾ? ಬನ್ನಿ ಬನ್ನಿ, ನಾನು ನಿಮ್ಗಾಗೆ ಕಾಯ್ತಿದ್ದೆ. ನಾನೊಂದ್ ವಿಷಯ ಕೇಳ್ತೀನಿ, ಸರಿಯಾಗ ಉತ್ತರ ಕೊಡ್ಬೇಕು, ಆಯ್ತಾ?
3: ಓಕೆ ಆಂಟಿ.
0: ನಿಮ್ ಚಿಕ್ಕಪ್ಪ ಲವ್ ಮಾಡ್ತಿದ್ ಹುಡ್ಗಿ ಅದೇ ನಿಮ್ ಪ್ರೇಮ ಆಂಟಿ, ಹೇಗಿದ್ರು?
4: ಅವ್ರು ಯಾವಾಗ್ಲೂ ಬಾಯಲ್ಲಿ ಬಬಲ್ ಗಮ್ ತಿನ್ಕೊಂಡೇ ಮಾತಾಡ್ತಿದ್ರು,
5: ಪಟ್ ಪಟ್ ಅಂತ ಬಬಲ್ ಬಿಡ್ತಾ ಇದ್ರು.
6: ಅವ್ರು ಬರೋದು, ಮಾತಾಡೋದು, ಹೋಗೋದು ಎಲ್ಲ ಏಕ್ದಮ್ ಫಾಸ್ಟ್. ಮಾತಕ್ ಮುಂಚೆ ಇಸ್ ಇಟ್ ಓಕೆ ಅಂತಿದ್ರು.
7: ಅವ್ರು ಯಾವಾಗ್ಲೂ ತುಂಬ ತುಂಬ ಬಟ್ಟೆನೆ ಹಾಕೊಂತ ಇದ್ರು,
8: ಎಲ್ಲರಿಗೂ ಡೋಂಟ್ ಕೇರ್ ಅಂತಿದ್ರು.
9: ನಮ್ ಚಿಕ್ಕಪ್ಪನ್ ಮಾತ್ರ ಲವ್ ಮಾಡ್ತಾರೆ.

0: ಇಷ್ಟು ದಿವಸ ಯಾರ ಕೈಯಲ್ಲೂ ಆಗದೇ ಇದ್ದ ಕೆಲಸನ ನಿಮ್ ಕವನ ಆಂಟಿ ಸಾಧಿಸ್ಬಿಟ್ರು.
1: ಲೈಫ್ ಅಲ್ಲಿ ಯಾವಾಗ್ಲೂ ನೀಟ್ ಆಗಿರ್ಬೇಕು. ಇದೇನಿದು ದೇವದಾಸ್ ತರ ಗಡ್ಡ? ಏನಾಯ್ತು?
2: ಏನು ಇಲ್ಲ.
3: ಹೋಯ್ತು ಹೋಯ್ತು ಚಿಕ್ಕಪ್ಪನ ಗಡ್ಡ ಮಾಯಾಗೋಗ್ಬಿಡ್ತು,
4: ಮತ್ತೆ ಹಳೆ ಚಿಕ್ಕಪ್ಪ ಆಗೋಗ್ಬಿಡ್ತಾರೆ.
1: ಬೇಕ್ಪಾ, ಲೈಫ್ ಅಲ್ಲಿ ಯಾವಾಗ್ಲೂ ಫಾಸ್ಟ್ ಆಗಿರ್ಬೇಕು.
0: ಸರಿ ಸರಿ.
5: ವಿಶ್ವ,
4: ಚಿಕ್ಕಪ್ಪ
1: ವಿಶು ಸರಿಯಾಗಿ ಕೂತ್ಕೋ.
0: ಜಹಾಂಗೀರ್ ಜಹಾಂಗೀರ್ ಚೆನ್ನಾಗಿದೆ.
1: ಏನು ಶಾಕ್ ಹೊಡಿತಾ ವಿಶು? ನಿಧಾನ
0: ನೀರು ನೀರು ನೀರು. ಏಯ್ ಜಹಾಂಗೀರ್ ಕಣೋ, ಚೆನ್ನಾಗಿದೆ. ಅದ್ಯಾಕೋ ಕಣ್ ಕಣ್ ಬಿಡ್ತ್ಯಾ? ಬೇಡ ಅಂದ್ರೆ ಬಿಡು, ನಾನು ತಿಂತೀನಿ. ಈ ಹುಚ್ಚನ್ ಯಾರು ಎಲ್ಲಿ ಕರ್ಕೊಂಡ್ ಬಂದಿದ್ದು?
1: ಇನ್ಯಾರು, ಈ ಕವನನೇ.
0: ರೇ ಕವನ, ಈ ಹುಚ್ಚನ್ ಸರಿ ಮಾಡೋ ಕೆಲಸ ಅವ್ನ ಮನೇಲಿ ಇಟ್ಕೊಳ್ಳಿ, ಇಲ್ಲಿ ಕರ್ಕೊಂಡ್ ಬರ್ಬೇಡಿ. ಲೋ ಹುಚ್ಚ, ಅವಳು ಕವನ ಅಲ್ಲ ಕಣೋ, ನನ್ ಪ್ರೇಮ.
1: ಪ್ರೇಮ ಅಂತೆ ಪ್ರೇಮ, ಅವಳೆಲ್ಲಿದ್ದಾಳೀಗ?
2: ಇಲ್ಲೇ ಇದ್ದಾಳೆ, ನಿನ್ನ ಕಣ್ ಕಾಣಿಸೋದಿಲ್ವಾ?
0: ಏಯ್ ನಿನ್ ಪ್ರೇಮ ಸತ್ತೋಗಿದ್ದಾಳು. ಅವಳ ಮಾತ್ರ ಅಲ್ಲ, ನನ್ ಪ್ರೇಮ ಬಗ್ಗೆ ಮಾತಾಡಿದ್ರೆ ನಿನ್ ನಿನ್ನ ಹೇಳ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ, ಅವರೆಲ್ಲ ಹಾಗೆ. ನನ್ ಮೇಲೆ ಕೈ ಎತ್ತಿಯೇನು? ಎಲ್ಲ ನೀನಿದ್ದ

0: ಬರೋ ಹಾಗಿಲ್ಲ, ಹೊರಗಡೆ ಹೋಗಿ.
1: ಇಲ್ಲ ಡಾಕ್ಟರ್, ನಾನು ಪ್ರೇಮ ಬಿಟ್ಟು ಎಲ್ಲೂ ಹೋಗಲ್ಲ.
0: ಹೊರಗಡೆ ಹೋಗಿ ನೀವು.
1: ಪ್ಲೀಸ್ ಡಾಕ್ಟರ್, ತುಂಬಾ ಬ್ಲಡ್ ಹೋಗಿದೆ. ಅದೇನೋ ಅಂತ ನೋಡಿ,
0: ಕಟ್ಟನ್ ಕೊಡಿ. ಇದು ಹೇಗಾಯ್ತು? ಬರೀ ರಕ್ತನೇ ಇದೆಯಲ್ಲ, ಗಾಯನೇ ಕಾಣಿಸ್ತಿಲ್ಲ. ಗಾಯ ಮಾಯ
1: ಪ್ರೇಮ.
2: ಏನ್ ಮಾಡ್ಬೇಕು ವಿಷಯ?
0: ಏನಮ್ಮ ಇದು ತಮಾಷೆ?
3: ಇದು ತಮಾಷೆ ಅಲ್ಲ, ಲವ್.
1: ನಿನ್ನ ಏನ್ ಮಾಡ್ತೀನಿ? ಕೈಗೇನ ಸಿಗ್ತಾನೆ ಅಲ್ವಲ್ಲ? ಎಲ್ಲ ಹೋದ್ಲಾ?
3: ಎಲ್ಲಿ? ಹಿಂದೆ ಬರ್ಲೇ ಇಲ್ವೇ? ಇದೇನಿದು? ನಿನ್ನೆದೇ ಡೌಡವ ಅಂತಿದೆ. ಟೆನ್ಷನ್ ಇಲ್ಲ ಲವ್ ಬೇಟ, ಲೈಫ್ ಇಸ್ ಎ ಗೇಮ್. ಯಾ ಅದಕ್ಕೆ ಒಂದು ಆಟ ಆಡ್ದೆ. ಕೋಪನ?
1: ನಿನ್ನಂತ ವೈಫ್ ಸಿಗೋವಾಗ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಲೈಫ್ ಇಸ್ ಫುಲ್ ಆಫ್ ಲವ್ ಅಂತ ಲವ್ ಮಾಡ್ತೀನಿ.

0: ಅವರಿಬ್ರು ಗ್ರೇಟ್ ಲವರ್ಸ್. ಅವ್ರಿಗೆ ಜೀವನ ಅಂದ್ರೆ ಪ್ರೀತಿ ಆಟ ಆಗಿತ್ತು.
1: ಅನ್ಫಾರ್ಚುನೇಟ್ಲಿ ಈಗ ಪ್ರೀತಿ ಆಟ ಆಡಕ್ ಪ್ರೇಮ ಇಲ್ಲ, ಅದಕ್ಕೆ ವಿಷಯ ಹುಚ್ಚಿಡಿದೆ.
0: ಹೌದಾ? ಐ ಆಮ್ ರಿಯಲಿ ಸಾರಿ. ನೀವು?
1: ನಾನು ಸಿಬಿಐ ಆಫೀಸರ್ ಚರಣ್. ಪ್ರೇಮನ್ ಮರ್ಡರ್ ಮಾಡಿದ ಯಾರು ಅಂತ ಹುಡುಕ್ತಾ ಇದ್ದೀನಿ.
2: ಪ್ರೇಮ, ನಾನು ನಿಮ್ಗೆ ಹೊಡೆದು ಬಿಟ್ಟೆ ಅಲ್ಲ ಪ್ರೇಮ.
0: ಅವ್ರು ತುಂಬಾ ಪ್ರೇಮನೇ ಇದ್ದಾಳೆ ಡ್ಯಾಡ್. ಈಸ್ ಅ ಮ್ಯಾಡ್ ಲವರ್.
2: ಅವನ್ಗೆ ಅವಳು ಸತ್ಲು ಅಂತ ಯಾರಾದ್ರೂ ಹೇಳಿದ್ರ?
0: ಆ ಮಾತನ್ನ ಅವ್ರ ಅಣ್ಣ ಹೇಳಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ವಿಶ್ವ ಯಾರನ್ನ ಮರೆತ್ರು ಆ ಪ್ರೇಮನ್ ಮಾತ್ರ ಮರ್ತಿಲ್ಲ.
2: ಓ, ಐ ಸಿ. ಹಾಗಾದ್ರೆ ಇದು ಪಾರ್ಷಲ್ ಅಮ್ನೇಷಿಯಾ.
0: ಅವ್ರಿಗೇನು ಅಪಾಯ ಇಲ್ಲ ತಾನೆ?
2: ಅವ್ರಿಗೇನು ಅಪಾಯ ಇಲ್ಲಮ್ಮ, ಸದ್ಯ ನಿನಗೇನು ಅಪಾಯ ಆಗ್ತಾ ಇದ್ರೆ ಸಾಕು. ನೋಡು, ಇವತ್ತು ನಿನ್ ಹಣೆಗೆ ಪೆಟ್ಟು ಬಿದ್ದಿದೆ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಿನಗೇನಾದ್ರೂ ಅನಾಹುತ ಆದ್ರೆ ನಾನು ಹಾಗಮ್ಮ ತಡ್ಕೊಳ್ಳಿ? ನಾನು ಡಾಕ್ಟರ್ ಆಗಿ ಮಾತ್ರ ಹೇಳ್ತಾ ಇಲ್ಲಮ್ಮ, ನಿನ್ನ ಹೆತ್ತ ತಂದೆಯಾಗಿ ಮಾತನ್ನ ಹೇಳ್ತಾ ಇದ್ದೀನಿ.
3: ಡಾಕ್ಟ್ರೆ, ನಿಮ್ಮ ಮಗಳ ಅಲ್ಲಮ್ಮ, ಡಾಕ್ಟರ್ ಮಗಳಾಗಿದ್ದು ಇಲ್ಲಿ ನರ್ಸ್ ಆಗಿ ಬಂದು ನಮ್ ಚಿಕ್ಕಜ್ಮಾನ್ರು ತುಂಬಾ ಅದೃಷ್ಟವಂತರು. ನೀನು ನಮ್ ಚಿಕ್ಕಜ್ಮಾನ್ರ ಮೇಲಿಟ್ಟರು ಅಭಿಮಾನ ತುಂಬಾ ದೊಡ್ಡದಮ್ಮ. ಡಾಕ್ಟ್ರೆ, ನಿಮ್ ಮಗಳು ತುಂಬಾ ಜಾಣೆ. ಬನ್ನಿ ಬನ್ನಿ ಬನ್ನಿ ಬನ್ನಿ ನೋಡಿ, ಯಾರನ್ನು ಮನೆಗೆ ಸೇರಿಸ್ತಾ ಇದ್ದ ನಮ್ ಚಿಕ್ಕ ಯಜಮಾನ್ರ ಮನಸ್ಸನ್ನು ಗೆದ್ದು ಈ ಮನೆಯನ್ನು ಯಾವ ಸ್ಥಿತಿಗೆ ತಂದಿದ್ದಾರೆ. ಅವ್ರ ಪಾಲ್ಗಿವರು ಪ್ರೇಮನೇ ಆಗ್ಬಿಟ್ಟಿದ್ದಾರೆ.
0: ಸೋಮಣ್ಣವ್ರೆ, ವಿಶ್ವ ಸರಿ ಹೋಗೋವರೆಗೂ ನಾನು ಪ್ರೇಮನೇ ಆಗಿರ್ತೀನಿ, ಸರಿನಾ?
2: ಸೋಮಣ್ಣವ್ರೆ, ಟಿಪಿಎಂ ಅಲ್ಲಿರೋ ಟ್ಯಾಬ್ಲೆಟ್ ನ ಟೈಮ್ ಸರಿಯಾಗಿ ಕೊಡಿ, ಎಲ್ಲ ಸರಿ ಹೋಗುತ್ತೆ.
3: ಆಯ್ತು ಡಾಕ್ಟರ್.
0: ಅದಕ್ಕೆ ರೆಡಿ, ನಾನು ಈ ವೇಷ ಹಾಕೊಂಡಿರೋದು.
2: ಅಲ್ಲೇ ಅಮ್ಮ, ಅಲ್ಲೇ ನಿಂಗೆ ತೊಂದರೆ ಇರೋದು. ನಿನಗಿದು ಬರೀ ವೇಷ, ಆದ್ರೆ ಅವನಿಗೆ ಅದು ನಿಜ. ಎಲ್ಲ ಸರಿಯಾಗಿರೋರ್ ಹತ್ರನೇ ಒಂದು ಸುಳ್ಳು ಹೇಳಿ ಬಚಾವಾಗೋದು ಕಷ್ಟ. ಅಂತದ್ರಲ್ಲಿ ಒಬ್ಬ ಮೆಂಟಲ್ ಪೇಷಂಟ್ ಹತ್ರ ಇದು ತುಂಬಾ ಕಷ್ಟ ಅಲ್ಲ ಕವನ? ಇಷ್ಟಕ್ಕೂ ಇದೆಲ್ಲ ನಿಂಗೆ ಯಾಕೆ ಬೇಕಮ್ಮ?
0: ಇಲ್ಲ ರೆಡಿ, ನನ್ನ ಗುಣ ಏನು ಅಂತ ನಿಮಗ್ ಚೆನ್ನಾಗಿ ಗೊತ್ತು. ವಿಶ್ವ ಸರಿ ಹೋಗ್ದೆ ನಾನು ಇಲ್ಲಿಂದ ಬರೋಲ್ಲ.
2: ಇಟ್ಸ್ ಓಕೆ. ಆಲ್ ದಿ ಬೆಸ್ಟ್. ಯಾವುದಕ್ಕೂ ನೀ ತುಂಬಾ ಹುಷಾರಾಗಿರ್ಬೇಕು. ನಾನು ಬರಲಮ್ಮ.

0: ಒಂದು ಮೋಟಾರ್ ಬಂತು.
1: ಇದೇನ್ ಮನೇನ ಝೂನಾ? ಅಮ್ಮ ನಮಸ್ಕಾರ. ಅಮ್ಮ
0: ನಮಸ್ಕಾರ. ತಾವು?
1: ನಾನು ಕಡಲೆಕಾಯಿ.
0: ಗೊತ್ತಾಯ್ತು ಗೊತ್ತಾಯ್ತು, ನೀವು ಪೋಸ್ಟ್ ಮ್ಯಾನ್ ಅಂತೂ ಅಲ್ಲ. ಯಾಕೆಂದ್ರೆ ಈ ಲವ್ನ ಬಿಟ್ರೆ ನನ್ನ ಮಗಳು ಪ್ರೇಮ ಸ್ನೇಹಿತರು ಮಾತ್ರ ಬರುದು. ಬನ್ನಿ, ಕಾಫಿ ಗೀಫಿ ಕುಡಿಯುವ್ರಂತೆ.
1: ಹೌದು, ಅದೇನದ್ ಗೀಫಿ?
0: ತಮ್ಮ ಆಶಯಾಗಿ ಮಾತಾಡ್ತೀರಿ, ಬನ್ನಿ.
1: ಅಮ್ಮ ನಿಮ್ ಮನೆ ತುಂಬಾ ಚೆನ್ನಾಗಿದೆ, ಆದ್ರೆ ಅಷ್ಟೇ ವಿಚಿತ್ರವಾಗಿದೆ.
0: ನಮ್ಮ ಯಜಮಾನರಿದಾರಲ್ಲಪ್ಪ.
1: ಎಲ್ಲಿದಾರಮ್ಮ?
0: ಪ್ರೇಮ ಹುಟ್ಟಿದ ಕೆಲವೇ ದಿವಸಕ್ಕೆ ಅವ್ರು ತೀರ್ಕೊಂಡ್ಬಿಟ್ರಪ್ಪ. ಅವರು ಶಹಜಹಾನ್ ಇದ್ದ ಹಾಗೆ ಮಮತಾಜ್ಗೆ ಅಂತ ಅವ್ರನ್ನ ತಾಜ್ ಮಹಲ್ ಕಟ್ಸಿದ್ರೆ, ಇವರು ನನಗೆ ಅಂತ ಈ ಮನೆ ಕಟ್ಸ್ಕೊಟ್ರು. ತಗೋಪ್ಪ ಕಾಫಿ ಕುಡಿ. ನನ್ನ ಕಣ್ಣು ನನ್ನ ಜೊತೆಲಿ ಇಲ್ಲಪ್ಪ, ಪೇಟೆಲಿದ್ದಾವೆ. ಒಂದು ನನ್ನ ಮಗಳು, ಇನ್ನೊಂದು ನನ್ನ ಅಳಿಯ. ಅವರಿಬ್ರು ಹೇಗಿದಾರಪ್ಪ?
1: ಅವರು
0: ಅಂದು ಕಾಫಿ ತಣ್ಣಗಾಗತ್ತೆ. ತಗೋ ನೋಡಿದ್ಯಾ, ನನ್ನ ಮಗಳು ನನ್ನ ಕಾಗದ ಬರೆದು ಒಂದ್ ತಿಂಗಳಾಯ್ತಪ್ಪ, ಈಗ ಮಾಡಬಹುದಾ? ಏನಪ್ಪ ನನ್ನ ಮಗಳು ಅಳಿಯ ಚೆನ್ನಾಗಿದಾರ?
1: ಚೆನ್ನಾಗಿದಾರಮ್ಮ, ಚೆನ್ನಾಗಿದ್ದಾರೆ. ನನ್ನ ಎಸ್ಟೇಟ್ ಇಲ್ಲೇ ಹತ್ರದಲ್ಲೇ ಇರೋದು. ನಾನು ಎಸ್ಟೇಟ್ ಹೋಗ್ತೀನಿ ಅಂದ ತಕ್ಷಣ ವಾಪಸ್ ಬರುವಾಗ ನೀವ್ ಹೇಗಿದಾರ ತಿಳ್ಕೊಂಬ ಅಂತ ಪ್ರೇಮನ ಹೇಳಿದ್ಲು.
0: ನನಗೇನಾಗಿದ್ಯಪ್ಪ, ಊರು ಹೋಗು ಅಂದಿದ್ದು ಆಯ್ತು, ಕಾಡು ಬಾ ಅಂದಿದ್ದು ಆಯ್ತು. ಇರ್ಲಿ ಬಿಡು, ನನಗಿರೋದು ಒಂದೇ ಒಂದ್ ಆಸೆ, ನನ್ ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ. ಆದ್ರೆ ಇವಳು ನೋಡು, ಮದ್ವೆನೆ ಮಾಡ್ಕೊಳ್ದೆ ನನ್ನು ಸತಾಯಿಸ್ತಿದ್ದಾಳೆ, ಅಳಿಯಂದ್ರನು ಸತಾಯಿಸ್ತಿದ್ದಾಳೆ. ನೋಡಪ್ಪ, ನೀನ್ ಊರ್ಗ ಹೋಗ್ತಿದ್ದ ಹಾಗೆ ನನ್ನ ಮಗಳಿಗೆ ಹೇಳು, ಒಂದ್ ನಾಲ್ಕು ಸಾಲ ಕಾಗದ ಗೀಚಿ ಈ ಮುದುಕಿ ಹಾಕು, ಆ ಕಾಗದ ನೋಡ್ಕೊಂಡಾದ್ರು ಕಾಲ ಕಳಿಬಹುದು ಅಂತ. ಹೇಳ್ತೇ ತಾನೆ ನೀನು?
1: ಹೇಳ್ತೇನಮ್ಮ, ಖಂಡಿತ ಕಾಗದ ಬರಸ್ತೇನೆ, ಖಂಡಿತ ಪ್ರೇಮರ್ಗಲ್ ಕಾಗದ ಬರಸ್ತೇನೆ.
0: ಆಯ್ತಾಯ್ತು, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಡಪ್ಪ.
2: ನಂಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಣೆ. ಯಾಕೆ ಹೇಳು, ನನ್ನ ಮನಸ್ಸಲ್ಲಿ ಇರೋ ಅಷ್ಟೇ ಬಣ್ಣ ನಿನ್ ಮೈ ತುಂಬಾ ಇದೆ. ಅದಕ್ಕೆ ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ವಯ್ಯಾರ ಮಾಡೋದನ್ನ ನಿಂಗೆ ಯಾರು ಹೇಳ್ಕೊಟ್ರು? ನೀನ್ ಸದಾ ನಗ್ತಾ ಇರ್ಬೇಕು, ಈ ಪ್ರಪಂಚ ನಗಿಸ್ತಾ ಇರ್ಬೇಕು, ಸರಿನಾ?
3: ವಿಶ್ ಯು.
2: ಮಾತಾಡ್ಬೇಡ, ಹೋಗು ನನ್ ಜೊತೆ.
3: ಯಾಕೆ ಕೋಪನ? ವಿಶ್ ಯು, ನಾನು ಎಲ್ಲೂ ಹೋಗಿರ್ಲಿಲ್ಲ.
2: ಆದ್ರೂ ನನ್ ಜೊತೆ ನೀನ್ ಇರ್ಲಿಲ್ವಲ್ಲ.
3: ನನ್ ಮಾತ್ ಕೇಳಿಲಿ, ನಾನ್ ಸ್ನಾನ ಮಾಡಕ್ಕೆ ಹೋಗ್ಲ.
2: ಇದೇನ್ ಮಾತಂತಿದ್ರೆ ರೆಕ್ಕೆ ಕೇಳ್ತಿದ್ದೆ, ಇದಕ್ ನೋವು ಆಗೋದಿಲ್ವಾ? ಪ್ರೇಮ ನೋಡು, ನಂಗೆ ಈ ಹೂ ಹತ್ರ ನೋಡಕ್ಕಾಗಲ್ಲ, ನೀನ್ ಹತ್ರ ನೋಡಕ್ಕಾಗಲ್ಲ, ನನ್ ಪ್ರೇಮ ಸದಾ ನಗ್ತಾ ಇರ್ಬೇಕು. ನಗು ನಗು.
3: ಇವು
2: ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು.

0: ವಿಶ್ವ, ವಿಶ್ವ ಅವರೇ, ಕಲಾವಿದ ವಿಶ್ವ ಅವರೇ, ಈ ದೊಡ್ಡ ಮನೆ ಮಾತಾಡಕ್ಕೂ ಯಾರು ಕಾಣ್ತಲ್ವಲ್ಲ?
1: ಏ ಪ್ರೇಮ, ಅಲ್ಲಿ ನೋಡಿ ಎಲ್ಲ ಕತೆ ಮೇಲೆ ಬರ್ತಿದ್ದಾರೆ.
2: ಸರಿ, ನೀ ಹೋಗ್ಬಿಡ್ ಬಾ, ನಾ ಇಲ್ಲೇ ಇರ್ತೀನಿ. ಹುಷಾರ ಕರ್ಕೊಂಡು ಹೋಗಪ್ಪ.
0: ಏನ್ರಪ್ಪ, ಕಲಾವಿದ್ರ ಮನೆ ಇದೇನಾ?
3: ನೋಡಿದ್ರೆ ಗೊತ್ತಾಗಲ್ವಾ?

0: ಅವರು ಸಾಯಕ್ ಮುಂಚೆ ವಿಶ್ವ ಅವ್ರಿಗೆ ಇದನ್ನು ಕೊಟ್ಟು ದೊಡ್ಡ ಶಾಕ್ ಕೊಡ್ಬೇಕು ಅಂತಿದ್ರು. ಪಾಪ ಅವರೇ ತೀರ್ಕೊಂಡು ನಮ್ಗೆಲ್ರಿಗೂ ದೊಡ್ಡ ಶಾಕ್ ಕೊಟ್ಬಿಟ್ರು. ಆಗಿದ್ದಾಗೋಯ್ತು, ಪ್ರೇಮ ಅವ್ರ ಕೊನೆ ಆಸೆ ನೆರವೇರಿಸೋಣ ಅಂತ ನಾನು ಇದನ್ನ ತಗೊಂಡ್ ಬಂದೆ. ವಿಶ್ವ ಬಂದ್ರೆ ಈ ಶಾಕ್ ನ ಕೊಟ್ಬಿಡ್ತೀರಾ?
1: ಸರಿ, ಶಾಕ್ ಕೊಡ್ತೀವಿ.

0: ಏನಾಯ್ತು?
1: ಅವ್ರು ನಾನು ಮಾಡ್ಲಾಗಕ್ಕೆ ಒಪ್ಪಲಿಲ್ಲ.
0: ಮೂವ್.

0: ಸೋಮಣ್ಣವ್ರೆ, ನೀವೆಲ್ಲ ಸುತ್ತಮುತ್ತ ಹುಡುಕಿ, ನಾ ಒಳಗ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ವಿಶು, ಯಾಕೆ ಹೀಗಿದ್ಯಾ? ಏನಾಯ್ತು ನಿನಗೆ? ಬಾ, ಮನೆಗೆ ಹೋಗೋಣ.
1: ಪ್ರೇಮಾ, ಐ ಲವ್ ಯು.
0: ಸರಿ ಸರಿ, ನಡಿ ಮನೆಗೆ ಹೋಗೋಣ.
2: ಮತ್ತೆ ನೀನ್ ಹೇಳಲ್ಲ.
0: ಏನು?
1: ಐ ಲವ್ ಯು ಅಂತ.
0: ಐ ಲವ್ ಯು. ಏನಿದು? ಏನಾಯ್ತು ನಿನಗೆ?
1: ಪ್ರೇಮಾ, ನನಗೊಂದು ಮೂತ್ ಕೊಡು.
0: ಮನೇಲಿ ಕೊಡ್ತೀನಿ ಬಾ.
2: ಮನೇಲಿ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಇಲ್ಲೋಡು ಯಾರು ಇಲ್ಲ. ನನ್ಗೆ ಈಗ್ಲೇ ಕೊಡು.
0: ನಾನ್ ಹೇಳಿದ್ನಲ್ಲ, ಮನೇಲೆ ಕೊಡ್ತೀನಿ ಅಂತ.
2: ನೀನ್ ಯಾವಾಗಲೂ ಸುಳ್ಳು ಹೇಳಿ ಯಾಮಾರ್ತೀಯ ನನ್ನ. ನನ್ಗೆ ಈಗ್ಲೇ ಬೇಕು.
0: ಅಲ್ಲ ವಿಶು, ನಾ ಹೇಳ್ತಾ ಕೇಳು.
2: ಇಲ್ಲ ಪ್ರೇಮಾ, ನನ್ಗೆ ಈಗ್ಲೇ ಬೇಕು.
0: ಇಲ್ಲ ವಿಶು,

0: ಹೋಗಿದ್ದರ.
1: ರಮ ನನ್ ಬಿಟ್ಟು ಹೋಗ್ಬೇಡ, ನೀ ನನ್ ಬಿಟ್ಟು ಹೋಗ್ಬೇಡ.
0: ಬೇಡ ವಿಶ್ವ, ಅಲ್ಲ
1: ನೀನ್ ಸುಳ್ಳು ಹೇಳ್ತಿದ್ಯ ಅಂತ ನನಗ್ ಗೊತ್ತು. ನಾನಿನ್ ಬಿಡಲ್ಲ ಇವತ್ತು.

0: ಅತಿಥಿಗಳು ಶ್ರೀ ವಿಶ್ವನಾಥ್. ಪ್ರತಿ ವರ್ಷದಂತೆ ಈ ಬಾರಿಯೂ ಏರ್ಪಡಿಸಲಾಗಿರುವ ಮಿಸ್ ಬ್ಯಾಂಗ್ಲೂರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ.
1: ಎಲ್ಲ ತಲೆ ಕೆಳಗೆ ಮಾಡ್ಬಿಡ್ತೀನಿ. ನನ್ನ ಪೂಜನ್ ಮುಂದೆ ಇವರೆಲ್ಲ
2: ನಾನು ಕೊಟ್ಟಿರೋ ಅಡ್ವಾನ್ಸ್ಗೆ ಮೋಸ ಇಲ್ಲ ತಾನೇ?
1: ಈ ಮಹೇಶ್ ಹಣ ಕೊಟ್ರೆ ಮೋಸ ಆಗೋದಿಲ್ಲ. ನನ್ನ ಪೂಜಾ ಮಿಸ್ ಬ್ಯಾಂಗ್ಳೂರ್ ಆಗೋದು ಮಿಸ್ ಆಗೋದಿಲ್ಲ.

0: ವಿಶು, ಆ ದೇವ್ರ ನಿಜವಾಗ್ಲೂ ದಡ್ಡ. ಹಲ್ಲಿದ್ದವ್ರಿಗೆ ಕಡ್ಲೆ ಕೊಡಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲು ಕೊಡಲ್ಲ. ಕಲೆಗೆ ಬೆಲೆನೇ ಗೊತ್ತಿಲ್ದಿರೋ ಫಾದರ್, ನೀನು ಹುಟ್ಟಿರೋದೇ ತಪ್ಪು ಅನ್ಕೊಂಡಿರೋ ಬ್ರದರ್, ಅವ್ರ ತಾಳಕ್ಕೆ ತಕ್ಕ ಕುಣಿತಿರೋ ಮದರ್, ಇವ್ರನ್ನೆಲ್ಲ ಸಹಿಸ್ಕೊಂಡು ನೀನ್ ಹೇಗಿರ್ತೀಯೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ವಿಶು.
1: ನಾನ್ ಇಲ್ಲಿರ್ತೀನಿ, ಅವ್ರು ಅಲ್ಲಿರ್ತಾರೆ, ಇನ್ನು ಮಧ್ಯ ಅರ್ಥ ಆಗೋ ಮಾತೇ ಬರೋದಿಲ್ಲ ಪ್ರೇಮ.
0: ನಿನ್ನಂತ ಒಂದ್ ಕಲೆ ನೋಡೋ ಕಣ್ಣೀರೋರು ಕುರುಡ್ರಾಗಿರ್ತಾರೆ. ಕುರುಡ್ರು ಕಣ್ಣೀರೋರ್ಗಿಂತ ಚೆನ್ನಾಗಿ ಬಾಳ್ತಾರೆ.
1: ಕುರುಡ್ರಿ ಯಾರಿಲ್ಲಿ, ನೀನಾ ನಾನ?
0: ನೀನ್ ಕುರುಡ ಆದ್ರೆ ಕಲೆ ಕಷ್ಟ ಆಗುತ್ತೆ, ನಾನ್ ಕುರುಡಿ ಆದ್ರೆ ನೀನು ಮುಖ ನೋಡೋ ಸುಖ ಮಿಸ್ ಆಗುತ್ತೆ.
1: ಮತ್ತೆ
0: ನನ್ ಜೊತೆ ಬಾ, ಈ ಕಲಾವಿದನ ಕಲೆನ ನಿಜವಾಗ್ಲೂ ಪ್ರೀತಿಸೋ ನನ್ನ ತಾಯಿ ಹತ್ರ ಕರ್ಕೊಂಡು ಹೋಗ್ತೀನಿ.

0: ಅರೆ ಯಾರಮ್ಮ ನೀನು? ಏ ಪ್ರೇಮ ನೀನಾ? ಏನಿದು ನಿನ್ ಗೆಟಪ್?
1: ಹಾ, ತೌರ್ ತಲುಪೋದಕ್ ಮುಂಚೆ ತಪ್ಪಣ್ಣೆಲ್ಲ ತಿದ್ಕೋಬೇಕಲ್ಲ ವಿಷ್ಣು.
0: ಓಹೋ, ನೀನ್ ನನಗ್ ಮಾತ್ರ ಸುಳ್ಳು ಹೇಳ್ತೀಯ ಅನ್ಕೊಂಡಿದ್ದೆ. ನಿನ್ ತಾಯಿಗೂ ಸುಳ್ಳು ಹೇಳ್ತೀಯಾ?
1: ಯಾ, ಲೈಫ್ ಇಸ್ ಫುಲ್ ಆಫ್ ಟ್ರೂ ಲೈಸ್. ಸರಿನಾ?
0: ಸರಿ ನಡಿ.
2: ಮಗಳೇ ಪ್ರೇಮ, ಹೇಗಿದ್ಯಾ ಪುಟ್ಟ? ನನ್ ಕಂದ, ಚೆನ್ನಾಗಿದ್ಯಮ್ಮ?
3: ಏನಮ್ಮ ಪ್ರೇಮ, ಅಳಿಯಂದ್ರು ಬರ್ತಾರೆ ಅಂತ ಬರ್ದಿದ್ಯಲ್ಲ, ಕರ್ಕೊಂಡ್ ಬಂದ್ಯಾ? ಅಳಿಯಂದ್ರೆ ಅಳಿಯಂದ್ರೆ ಅಳಿಯಂದ್ರೆ ನೀವು ಬರ್ತೀರಿ ಅಂತ ನನ್ನ ಮಗಳು ಕಾಗದ ಬರ್ ತಿಳಿಸಿದ್ಲು. ಅಳಿಯಂದ್ರು ಬರ್ತಾರೆ ಅನ್ನೋ ಸಂತೋಷಕ್ಕಿಂತಲೂ ಒಬ್ಬ ಮಹಾ ಕಲಾವಿದ ನಮ್ಮನೆಗ್ ಬರ್ತಾರಲ್ಲ ಅನ್ನೋದೇ ಸಂತೋಷ.
0: ಅಷ್ಟೊಡ್ ಮಾತ್ ಯಾಕಮ್ಮ?
3: ಅಳಿಯಂದ್ರೆ ನೀವು ಬರ್ತೀರಿ ಅಂತ ನಾನು ಸಿಹಿ ಊಟ ಸಿದ್ಧ ಮಾಡಿದ್ದೀನಿ. ನೀವು ಕೈ ತೊಳ್ಕೊಳ್ಳೋ ಅಷ್ಟರಲ್ಲಿ ತಟ್ಟೆ ಹಾಕ್ಬಿಡ್ತೀನಿ, ಬನ್ನಿ.

0: ಸರಿಯಮ್ಮ, ಓಡ್ ಬರ್ತೀನಮ್ಮ.
1: ಬರ್ಬೇಕಪ್ಪ, ಬರ್ಬೇಕು. ನೀವು ಮತ್ತೆ ಬರುವವರೆಗೂ ಈ ಜೀವ ನೀವಿಲ್ಲಿದ್ದ ದಿನಗಳನ್ನೇ ಮೆಲುಕು ಹಾಕ್ತಾ ಕಾಲ ಕಳಿತಿರತ್ತೆ. ಬರ್ತೀರಿ ತಾನೆ?
0: ಬರ್ತೀನಮ್ಮ, ಖಂಡಿತ ಬರ್ತೀನಿ. ನಿಮ್ ಪ್ರೀತಿ, ಈ ಪ್ರಕೃತಿ ನೆರಳಲ್ಲೇ ನನ್ನ ಜೀವನ ಪೂರ್ತಿ ಕಳಿಬೇಕನ್ನೋದೇ ನನ್ನ ಆಸೆ. ಓಡ್ ಬರ್ತೀನಮ್ಮ.
1: ಆಯ್ತು, ಹೋಗಿದ್ ಬನ್ನಿ.
2: ಹಲೋ ಮಿಸ್ ಪ್ರೇಮ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಪ್ಲೀಸ್ ಕಮ್, ಪ್ಲೀಸ್ ಕಮ್, ಬನ್ನಿ ಬನ್ನಿ.
3: ವಾವ್, ಸೋ ಕ್ಯೂಟ್.
2: ಈ ಬೈಕ್ಗೆ ನೀವೇ ಮಾಡ್ಲಾಗ್ಬೇಕು.
3: ಓ ಶ್ಯೂರ್, ಆದ್ರೆ ಒಂದ್ ಕಂಡೀಷನ್, ನಿಮ್ಮ ಫಸ್ಟ್ ಬೈಕ್ ಅನ್ನ ನನಗೆ ಕೊಡ್ಬೇಕು. ಓಕೆ?
2: ಅಂದ್ರೆ ನೀವು ಬೈಕ್ ಕೊಡ್ತೀರಾ?
3: ನೋ ನೋ, ಇದು ನನಗಲ್ಲ, ನನ್ನ ಸ್ವೀಟ್ ಹಾರ್ಟ್ಗೆ.
2: ಹಾಗಾದ್ರೆ ಸರಿ ಸರಿ, ಆದ್ರೆ ಬೈಕ್ ತಯಾರು ಮಾಡೋದಕ್ಕೆ ಇನ್ನೂ 2-3 ತಿಂಗಳಾಗತ್ತಲ್ಲ.
3: ಪರವಾಗಿಲ್ಲ, ಇದು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಆಗ್ಬೇಕು. ನಾನು ಅವ್ರ ಅಡ್ರೆಸ್ ಜೊತೆಲಿ ಒಂದ್ ಲೆಟರ್ ಕೊಡ್ತೀನಿ, ದಯವಿಟ್ಟು ಅವ್ರಿಗೆ ತಲುಪಿಸ್ಬಿಡಿ. ಆ ಲೆಟರ್ ನೋಡ್ತಿದ್ದ ಹಾಗೆ ಅವ್ರು ಶಾಕ್ ಆಗ್ಬೇಕು.

0: ಮಹೇಶ್, ಜಾಡ್ರೈ
1: ಪೂಜ, ನಿನಗೆ ಗೊತ್ತಾ, ವಿನ್ನಿಂಗ್ ಇಸ್ ಮೈ ಆಬ್ಸೆಷನ್. ಸೋಲೋದು ನನಗೆ ಇಷ್ಟ ಇಲ್ಲ.
0: ನಾನು ಏನ್ ಮಾಡ್ಲಿ ಮಹೇಶ್, ಎಲ್ಲದಕ್ಕೂ ಆ ಪ್ರೇಮ ಅಡ್ಡ ಇದ್ದಾಳೆ. ಅವಳು ಒಬ್ಳು ಇಲ್ಲ ಅಂದ್ರೆ
1: ಏನಂತೆ?
0: ಅದೇ, ಆ ಪ್ರೇಮ ಇಲ್ಲ ಅಂದ್ರೆ
1: ನೀನ್ ಗೆಲ್ತೀಯ. ಅವಳಿರಲ್ಲ ಬಿಡು.
2: ಹಲೋ,
3: ಹಾಯ್ ವಿಶು.
2: ಹಾ ಪ್ರೇಮ, ಪಾರ್ಟಿ ಮುಗಿದ್ಮೇಲೆ ಅವ್ರಿಗೆ ಜ್ಞಾಪಕ ಬಂದಲ್ಲ?
3: ಬರೀ ಜ್ಞಾಪಿಸ್ಕೊಂಡಿದ್ದಲ್ಲ, ನಿನಗೊಂದು ಶಾಕ್ ಕೊಡೋಣ ಅಂತಿದ್ದೀನಿ. ಈ ದೊಡ್ಡ ಮನೇಲಿ ನಾನು ಒಬ್ಳೇ ಇದ್ದೀನಿ, ನೀ ಬರ್ದೆ ಹೋದ್ರೆ ಈ ಪ್ರೇಮಿನ ರಾವಣ ಎತ್ಕೊಂಡು ಹೊಟ್ಟೋಗ್ತಾನಷ್ಟೇ.
2: ಸ್ವಲ್ಪ ಹೊತ್ತು ವೇಟ್ ಮಾಡು ಪ್ರೇಮ, ಸರ್ಪ್ರೈಸ್ ಸಮೇತ ಬರ್ತೀನಿ.
3: ನೀನ್ ಬರೋ ಅಷ್ಟೊತ್ತಿಗೆ ನನ್ ಪ್ರಾಣ ಹೊರಟೋಗಿರುತ್ತಷ್ಟೇ.
1: ಕರೆಕ್ಟ್.
3: ಇಡಿಯಟ್, ಹೇಳ್ದಕ್ಕೆ ಮನೆ ಒಳಗೆ ಯಾಕ್ರಿ ಬಂದ್ರಿ?
2: ಪ್ರೇಮ,
4: ಯಾರದು ಪ್ರೇಮ?
1: ಹೇಳ್ದೆ ಕೇಳ್ದೆ ಬರುದೆ ನನ್ನ ಅಭ್ಯಾಸ. ಲುಕ್ ಬೇಬಿ, ಐ ಆಮ್ ಎ ಗುಡ್ ವಿಲನ್. ನಾನು ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯ?
3: ನಾನ್ಯಾಕೋ ನಿನ್ ಮಾತು ಕೇಳಿ? ಯು ಲೀವ್ ಮೀ ಅಲೋನ್.
1: ಯೆಸ್ ಐ ವಿಲ್. ನೀನು ಮಿಸ್ ಇಂಡಿಯಾ ಕಾಂಪಿಟೇಷನ್ ಬರೋದಿಲ್ಲ ಅಂತ ಒಪ್ಕೊಂಡ್ರೆ ಐ ವಿಲ್ ಲೀವ್ ಯು ಅಲೋನ್.
3: ಯಾಕ್ ಬರ್ಬಾರ್ದು?
1: ನೀನ್ ಬಂದ್ರೆ ನನ್ ಪೂಜಾ ಸೋಲ್ತಾಳೆ, ಅವಳು ಸೋತ್ರೆ ಮತ್ತೆ ನಾನ್ ಸೋಲ್ತೀನಿ. ಸೋಲು ಅಂದ್ರೆ ಹಿಡ್ಸಲ್ಲ.
3: ನೀನ್ ಬರ್ಬೇಡ ಅನ್ಬಿಟ್ರೆ ನಾನ್ಯಾಕೋ ಒಪ್ಕೋಬೇಕು? ನಾನು ಬಂದೇ ಬರ್ತೀನಿ.
1: Oh!

Vraiment?

0: ಪ್ರೇಮ ಪ್ರೇಮ ಏನಾಯ್ತು ಪ್ರೇಮ? ಪ್ರೇಮ ಪ್ರೇಮ ತಮಾಷೆ ಮಾಡ್ಬೇಡ ನೋಡು ನೋಡು ನೋಡು ನೀನು ವಿಷಯ ಬಂದಿದ್ದೀನಿ ನೋಡು ನೋಡು ನಿದ್ದೆ ಬಂದ್ಬಿಡ್ತಾವ ನಿನಗೆ ಮಲಗ ಮಲಗ ಮಲಗ ಪ್ರೇಮ ಪ್ರೇಮ
1: ಪ್ರೇಮ ಪ್ರೇಮ ಪ್ರೇಮ ಅವಳಿಂದಾನೇ ನೀನು ಹುಚ್ಚಿಡ್ದಿರೋದು ಅವಳ ವೇಷ ಹಾಕೊಂಡಿದ್ದಕ್ಕೆ ನನ್ನ ಚೀಲ ಕಳ್ಕೊಂಡೆ ಪ್ರೇಮನ್ ಹುಚ್ಚಿಡ್ದಿರೋನು ನನ್ನ ಬಲಾತ್ಕಾರ ಮಾಡ್ದ ಅಂದ್ರೆ ಯಾರು ಯಾರು ಒಪ್ಕೋತಾರೆ ಒಬ್ಬ ದೊಡ್ಡ ಕಲಾವಿದನ್ ಸರಿ ಮಾಡಕ್ ಹೋಗಿದ್ ನನ್ ತಪ್ಪ ಇದನ್ನೆಲ್ಲ ನಿನಗೆ ಹೇಳಿ ಏನ್ ಪ್ರಯೋಜನ ನಿನ್ ಮೈ ತುಂಬಾ ಮನಸ್ ತುಂಬಾ ಆ ಪ್ರೇಮನೇ ತುಂಬಿಕೊಂಡಿದ್ದಾಳೆ ಆದ್ರೆ ನಾನೇನ್ ಮಾಡ್ಲಿ ಸಾಯಲ್ಲ ಇಲ್ಲ ನಾನ್ ಸಾಯಲ್ಲ ನಿನ್ನನ್ನು ಸರಿ ಮಾಡೋವರೆಗೂ ನಾನ್ ಸಾಯಲ್ಲ

0: ದೇವ್ರೆ, ನಾನಿದ ಪ್ರತಿದಿನ ದೀಪ ಹಚ್ಚಿದ್ದೀನಿ, ಆದ್ರೆ ಇವತ್ತು ಎಲ್ಲ ದಿವಸದಾಗಲ್ಲ. ಈ ಮನೆ ಸೊಸಿಯಾಗಿ ಕತ್ತಲು ತುಂಬಿರೋ ಈ ಮನೆಗೆ ಬೆಳಕಾಗೋಕ್ ಬಂದಿದ್ದೀನಿ. ಇನ್ಮೇಲೆ ನೀನೇ ನನ್ ಕಾಪಾಡ್ಬೇಕು. ಅಮ್ಮ.
1: ಹೌದಮ್ಮ, ನಾನೇ. ಬೆಳಿಗ್ಗೆ ನನ್ ಮಗನ್ ಕರ್ಕೊಂಡು ಹೊರಟವಳು, ನಡರಾತ್ರಿಯಲ್ಲಿ ಮನೆಗ್ ಬಂದು ದೇವ್ರ ದೀಪ ಹಚ್ತಾ ಇದ್ಯಲ್ಲ, ಇದೇನು ಬತ್ತಿ ಉರಿಸೋದಕ್ಕೋ ಇಲ್ಲ ಈ ಮನೇನೆ ಉರಿಸೋದಕ್ಕೋ?
0: ನೀವು ಒಪ್ಕೊಂಡ್ರೆ ಈ ದೀಪ ನೀಲಾಂಜನ ಆಗತ್ತಮ್ಮ, ಇಲ್ದಿದ್ರೆ ಈ ಬತ್ತಿಗೆ ಶಕ್ತಿ ಇರೋವರೆಗೂ ಉರಿಯತ್ತೆ, ಕೈಲಾದಷ್ಟು ಬೆಳಕು ಕೊಡುತ್ತೆ. ನಾನೀಗ ಕರಿಮಣಿ ಹಾಕೋಬೇಕೋ ಈ ಮನೆ ಹೆಸರಿಗೆ ಕಪ್ಪು ಚುಕ್ಕಿ ಆಗ್ಬೇಕೋ ನೀವೇ ತೀರ್ಮಾನಿಸಿ. ಇನಿಯ ಒಲವಿನ ಓಲೆ ಇದು, ಹೃದಯದ ಆಸೆ ಇದು. ನೀನು ಮಿಂಚಾಗ್ಬೇಕು, ಗುಡುಗಾಗ್ಬೇಕು, ನಿನ್ನ ಕುಂಚ ಕೋವಿ ಆಗ್ಬೇಕು. ಐ ಲವ್ ಯು, ಐ ಲಿವ್ ಫಾರ್ ಯು, ಐ ವಿಲ್ ಡೈ ಫಾರ್ ಯು, ಎಂದೆಂದಿಗೂ ನಿನ್ನ.
2: ಏನಮ್ಮ, ಸೊಸೆ ಆಗಬೇಕು, ಈ ಮನೆ ಬೆಳಕಾಗಬೇಕು ಅಂತ ನಿನ್ನಷ್ಟಕ್ಕೆ ನೀನೇ ತೀರ್ಮಾನ ಮಾಡಿದ್ರಾಗೋಯ್ತಾ? ಅದನ್ನೆಲ್ಲ ಮರೆತು ಬಿಡೋ.
0: ಮರೆಯೋ ಅಂತ ವಿಷಯ ಆಗಿದ್ರೆ ಇಷ್ಟೆಲ್ಲ ಮಾತೆ ಬರ್ತಿರ್ಲಿಲ್ಲ. ಇದು ಒಬ್ಬ ಹುಡುಗಿಗೆ ಮುಖ್ಯವಾದ ಆಭರಣದ ವಿಷಯ. ನಾನದನ್ನು ಕಳ್ಕೊಂಡೆ ಅನ್ನೋ ದುಃಖಕ್ಕಿಂತ ಅಂಥ ಕಲಾವಿದನ್ ಸುತ್ತ ಇಂಥ ಜನ ಇದ್ದೀರಲ್ಲ ಅಂತ.
3: ಇಷ್ಟೊತ್ತಿಲ್ಲಿರೋದ್ ಬಿಟ್ಟಿದ್ದೆ ತಪ್ಪು ಅಂತಿದ್ರೆ ನಮಗೆ ಲೆಕ್ಚರ್ ಹೊಡ್ತೀನಿ.

0: ವಿಶ್ವ.
1: ಹೌದು, ನಾನೇ ವಿಶ್ವ. ಕತ್ತಲಲ್ಲೇ ಇದ್ದವನು ಬೆಳಕಿಗೆ ತಂದಿದ್ದ ನೀನೇ ಅಂತ ಈ ಮನೆಯವ್ರಿಗೆ ಗೊತ್ತಿಲ್ಲ.

0: ಹುಚ್ಚನಿಗೆ ಹೊಸ ಗೆಟ್ಟಪ್ಪ.
1: ಅಣ್ಣನ ಕರ್ತವ್ಯ ಏನು ಅಂತ ಗೊತ್ತಿಲ್ದಿರೋ ನಿನ್ನಂತ ಅಣ್ಣ ಇರೋವಾಗ ಗೆಟಪ್ ಚೇಂಜ್ ಆಗ್ಲೇಬೇಕು.

0: ಏನಾಗ್ ನೋಡ್ತಿದ್ಯ, ನೀನ್ ಯಾರ ಜೊತೆನೂ ಹಂಚ್ಕೋ ಕೂಡುದು ಅಂತಿದ್ದ ಆಸ್ತಿ ಮಿಸ್ ಆಗೋಯ್ತು ಅಂತಾನ? ಡೋಂಟ್ ವರಿ, ಈ ಜಗತ್ತೇ ನಂದು ಅನ್ಕೊಂಡಿರೋ ಈ ವಿಶ್ವನಿಗೆ ನಮ್ಮಪ್ಪನ ಆಸ್ತಿ ಮೇಲೆ ಕಣ್ಣಿಲ್ಲ. ಜಗ ಬಿಡು.
1: ವಿಶ್ವ, ಏನ ಇದು? ನಿಮ್ ತಂದೆನ್ ಮಾತಾಡ್ಸಕ್ಕೂ ಒಂದ್ ರೀತಿ ನೀತಿ ಬೇಡವೇನೋ?
0: ಆ ರೀತಿ ನೀತಿ ನಿಮ್ಗೆಲ್ಲ ಇದ್ದಿದ್ರೆ ಮಧ್ಯರಾತ್ರಿ ಆ ಹುಡುಗಿನ ಬೀದಿಗ್ ತಳ್ತಾನೆ ಇರ್ಲಿಲ್ಲ. ನಿಮ್ಮೆಲ್ಲರಿಗಿಂತ ಅವಳೇ ಎಷ್ಟೋ ವಾಸಿ. ತನ್ನ ಶೀಲನ್ ಕೊಟ್ಟು ಈ ಹುಚ್ಚನ್ನ ಸರಿ ಮಾಡಿದ್ದಾಳೆ. ನಿಮ್ಮಂತವ್ರ ನೆರಳಲ್ಲಿ ಇರೋದಕ್ಕಿಂತ ಅವಳ ಜೊತೆ ಬದುಕೋದೆ ವಾಸಿ. ನಾನು ಬರ್ತೀನಿ.

ಅವನ ನಂಗೆ ಕ್ಷಮಿಸ್ಬಿಡು. ನಾನು ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನಾನು ಹಿಂಗೆ ಋಣಿಯಾಗಿರ್ತೀನಿ. ಈ ಮನೆ ನಿಂದು, ಈ ಮನಸ್ಸಲ್ಲ, ಈ ಮನಸ್ಸು ತುಂಬ ನನ್ನ ಪ್ರೇಮನೇ ಇದ್ದಾಳೆ. ಅವಳು ಕೊನೆ ಆಸೆ ಪೂರೈಸೋಕ್ಕೆ ನಾನು ಹೋಗ್ಲೇಬೇಕು. ಬರ್ತೀನಿ.

0: ಚಳಿ ಆಗ್ತಾ ಇದೆಯಾ? ನಾಳೆ ನಿಮ್ಮ ಮನೆಗೆ ಬಂದು ಲೈಫ್ ಟೈಮ್ ಶಾಕ್ ಕೊಡ್ತೀನಿ. ನಾಳೆ ಸಾಯಂಕಾಲ ಮಿಸ್ ಇಂಡಿಯಾ ಕಾಂಟೆಸ್ಟ್ ಶುರು ಆಗೋ ಹೊತ್ತಿಗೆ ನಿಮಗೆ ಲೈಫ್ ಇರಲ್ಲ. ಲೈಫ್ ಈಸ್ ಎ ಚಾಲೆಂಜ್.
1: What the hell are you doing still? ನಾಲ್ಕೂವರೆ ಆಯ್ತು, ಐದೂವರೆಗೆ ನಾವಿಲ್ಲಿಂದ ಹೊರಡಬೇಕು. Do you understand? Get ready. ನನಗೆ ಚಾಲೆಂಜ್ ಮಾಡ್ತಾ, ನಾನು ಇವತ್ತು ಅವನಿಗೆ ನನ್ನ ಅಸಲಿ ರೂಪ ತೋರಿಸ್ತೀನಿ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 9:15:28. ಈ ಸಮಯ ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತಹ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಸಮಯ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಹಿಂದಿ ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈಗ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿಬರ್ತಾ

ಬರ್ತಾ ಇದೆ. ಯಾವ ಚಿತ್ರದಿಂದ ಅಂದರೆ ಜೆಹರೀಲಾ ಇನ್ಸಾನ್ ಚಿತ್ರದ ಓ ಹನ್ಸಿನಿ ಈ ಗೀತೆ ಮೂಡಿ ಬರ್ತಾ ಇದೆ. ಕಿಶೋರ್ ಕುಮಾರ್ ರವರ ಗಾಯನ, ಮಜ್ರೂರವರ ರಚನೆ, ಆರ್ ಡಿ ಬರ್ಮನ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಮಧುರವಾದ ಗೀತೆ ಏ ಮೇರಾ ದಿಲ್ ಪ್ಯಾರ ಕಾ ದೀವಾನಾ ಡಾನ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಆಶಾ ಭೋಸ್ಲೆರವರ ಗಾಯನ, ಇಂದಿವಾರ್ರವರ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ರವರ ಸಂಗೀತ ಸಂಯೋಜನೆ.

ನಾಯಕ್ ಚಿತ್ರದ ಯುಗಳ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿರವರು. ಆನಂದ್ ಬಕ್ಷಿರವರ ಸಾಹಿತ್ಯ, ಎ ಆರ್ ರೆಹಮಾನ್ರವರ ಸಂಗೀತ ಈ ಗೀತೆಗಿದೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಈಗ ಒಂದು ಹೆಜ್ಜೆ ಹಾಕುವಂತ ಹಾಡು ಮೂಡಿ ಬರ್ತಾ ಇದೆ. ತೇಜಾಬ್ ಚಿತ್ರದಿಂದ ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್, ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ರವರದ್ದು.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ದಿ ಜೆಂಟಲ್ಮ್ಯಾನ್ ಚಿತ್ರದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಇಂದಿವಾರ್ರವರ ರಚನೆ, ಅನು ಮಲ್ಲಿಕ್ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ಅಪರೂಪದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ ಕೇಳೋದಕ್ಕೆ ಇವತ್ತಿನ ಪ್ಲೇ ಲಿಸ್ಟ್ನ ಅಂತ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ಆಶಾ ಭೋಸ್ಲೆ ಹಾಗೂ ತಂಡದವರ ಗಾಯನ ಇರುವಂತಹ ತಕ್ಷಕ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶಗಳು ಬಂದಿವೆ. ಅಥಣಿಯಿಂದ ಅನಿತಾ ಚಂದ್ರಕಾಂತ್ ರವರು ಸಂದೇಶ ಕಳಿಸಿದ್ದಾರೆ. ಅದ್ಭುತವಾದ ಹಾಡುಗಳು, ಅದರ ಜೊತೆಗೆ ನಿಮ್ಮ ಧ್ವನಿ ಕೂಡ ಅಷ್ಟೇ ಮೆಲೋಡಿಯಾಗಿ ನಮ್ಮ ಹೃದಯಕ್ಕೆ ಅಪಾರವಾದ ಸಂತೋಷವನ್ನು ತರ್ತಾ ಇದೆ. ಇಂತಹ ಧ್ವನಿ ಕೇಳಿ ಖುಷಿಯಾಯಿತು. ಹಾಗೆ ಕಾರ್ಯಕ್ರಮ ಮುಗಿಯೋವರೆಗೂ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಿಂದಿ ಮೆಲೋಡಿ ಸಾಂಗ್ಸ್ ತುಂಬ ಚಂದದ ಹಾಡುಗಳು, ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ. ಪ್ರಸಾರ ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ತುಂಬ ಧನ್ಯವಾದಗಳು ಅಂತ ಮಮತಾ ಮೇಘಾ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ, ತುಂಬ ಒಳ್ಳೆಯ ನಿರೂಪಣೆಯೊಂದಿಗೆ ನೀವು ಸುಂದರ ಹಾಡುಗಳನ್ನ ಪ್ರಸಾರ ಮಾಡುತ್ತಿದ್ದೀರಿ, ನಮ್ಮ ಬೆಳಗಿನಿಂದ ಕೆಲಸದ ಆಯಾಸವೆಲ್ಲ ಮಾಯವಾಯಿತು, ಶುಭರಾತ್ರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗುಡ್ ಈವ್ನಿಂಗ್ ನೈಸ್ ಸಾಂಗ್ಸ್ ಅಂತ ಕಬಾಡಿ ವಿನುತಾ ರವಿ ಕಿಶನ್ ಹರ್ಷ ಇವರು ಮಾಗಡಿ ರೋಡ್ನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರದ ಗೀತೆಗಳನ್ನ ಕೇಳ್ತಾ ಖುಷಿಯಾಗ್ತಿದೆ, ಬಹಳ ಇಂಪಾಗಿ ಮೂಡಿ ಬರ್ತಾ ಇದೆ, ತಂಪಾದ ಗಾಳಿಯಲ್ಲಿ ಇಂಪಾಗಿ ಮೂಡಿ ಬರ್ತಾ ಇದೆ ಈ ಗೀತೆಗಳು ಅಂತ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯ ಈರಣ್ಣ ಜೇವೂರಾರವರ ಸಂದೇಶ ಬಂದಿದೆ. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್, ವಿವಿಧ ಭಾರತಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸುಮಧುರ ಹಿಂದಿ ಮೆಲೋಡಿ ಹಾಡುಗಳು ಮನಸ್ಸಿಗೆ ಅಪಾರ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡ್ತಾ ಇವೆ. ತಂಪಾದ ಸಮಯದಲ್ಲಿ ಇಂತಹ ಮಧುರ ಗೀತೆಗಳನ್ನ ಆಲಿಸುತ್ತಿದ್ದರೆ ಮನಸ್ಸು ಉಲ್ಲಾಸದಿಂದ ತುಂಬಿ ದಿನದ ಆಯಾಸವೆಲ್ಲ ದೂರವಾಗುತ್ತದೆ. ಅತ್ಯುತ್ತಮ ಹಾಡುಗಳನ್ನ ಆಯ್ಕೆ ಮಾಡಿ ಶ್ರೋತೃಗಳಿಗೆ ಸಂಗೀತದ ಸೊಬಗನ್ನ ಉಣಬಡಿಸುತ್ತಿರುವ ನಿರೂಪಕರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ರಾತ್ ಕಾ ನಶಾ ಅಭಿ ಆಂಕ್ ಸೇ ಗಯಾ ನಹಿ. ಅಶೋಕ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ತಂಡದವರು, ಗುಲ್ಜಾರ್ ರವರ ರಚನೆ, ಅನು ಮಲ್ಲಿಕ್ ರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್. ಪ್ರಸಾರವಾದಂತಹ ಮಧುರವಾದ ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮಾ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 10:00. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂದಿನ 35 ವರ್ಷಗಳಲ್ಲಿ ಪದವಿ ಪಡೆಯುವ ವಿದ್ಯಾರ್ಥಿಗಳು ಕೈಗೊಳ್ಳುವ ಕೆಲಸ ದೇಶದ ವಿಕಸಿತ ಭಾರತ ಪ್ರಯಾಣದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯ ಐಐಟಿಯ 57ನೇ ಘಟಿಕೋತ್ಸವ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಸಮಾಜದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸಲು ಕೆಲಸ ಮಾಡುವುದೇ ಪತ್ರಿಕಾ ಧರ್ಮ, ಅದೇ ಸಂವಿಧಾನದ ಆಶಯ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಬೆಳೆಗಳು ಹಾನಿಗೊಳಗಾಗಿದ್ದು ರೈತರಿಗೆ ಪರಿಹಾರ ಒದಗಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಲಿದೆ ಎಂದು ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ರೈತರು ಮಳೆ ಕೊರತೆ ಬರದ ಪರಿಸ್ಥಿತಿಯಲ್ಲಿ ಬೆಳೆ ನಷ್ಟ ತಪ್ಪಿಸಲು ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸುವಂತೆ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ಮನವಿ ಮಾಡಿದ್ದಾರೆ. ಮಳೆಗಾಲದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ತೆರಳುವ ಪ್ರವಾಸಿಗರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ಚಿತ್ರದುರ್ಗ ವಿಭಾಗ ವಿಶೇಷ ಪ್ರವಾಸ ಪ್ಯಾಕೇಜ್ ಬಸ್ ಸೇವೆ ಪ್ರಕಟಿಸಿದೆ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಕರ್ನಾಟಕ, ಕೇರಳಂ, ತಮಿಳುನಾಡು, ಆಂಧ್ರಪ್ರದೇಶದ ವಿವಿಧೆಡೆ ಗುಡುಗು ಸಹಿತ ಭಾರೀ ಗಾಳಿಯೊಂದಿಗೆ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ದಕ್ಷಿಣ ಕೊರಿಯಾದ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಸ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11:00.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 10:03:20. ಮಧುರವಾದ ಪ್ರೇಮ ಗೀತೆಗಳನ್ನ ಕೇಳ್ತಾ ಪ್ರೇಮದ ಒಂದು ವಿಷಯದ ಕುರಿತು ಮಾತಾಡ್ತಾ ಸಾಗು ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೇಮ ನಿನಾದದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡು ಸಾಗೋದು ಪ್ರೇಮದ ಸುತ್ತ, ಯಾಕಂದ್ರೆ ಇದು ಪ್ರೀತಿಯ ಸಮಯ. ಈ ಪ್ರೀತಿಯ ಸಮಯದಲ್ಲಿ ಯಾವ ವಿಷಯ ಮಾತಾಡ್ತೀವಿ ಅಂದ್ರೆ, ಆಲ್ಮೋಸ್ಟ್ ಎಲ್ಲರ ಲೈಫ್ನಲ್ಲೂ ಪ್ರೇಮ ಒಂದಲ್ಲ ಒಂದ್ಸಲ ಹಾಗೇ ಇರುತ್ತೆ. ಆದರೆ ಎಲ್ಲರ ಲೈಫ್ನಲ್ಲೂ ವಿಶೇಷ ಅನಿಸೋದು ಮೊದಲ ಪ್ರೇಮ, ಫಸ್ಟ್ ಲವ್. ಪ್ರೇಮಿಗಳ ಪಾಲಿಗೆ ಫಸ್ಟ್ ಲವ್ ಯಾಕೆ ಸ್ಪೆಷಲ್? ಅವರ ಹೃದಯಕ್ಕೆ ಪ್ರೀತಿಯನ್ನು ಮೊದಲ ಸಲ ಪರಿಚಯಿಸಿದಂಥ ಅನುಭವ ಅಂತ ಅವ್ರಿಗೆ ಸ್ಪೆಷಲ್ ಆಗಿರಬಹುದಾ? ಅಥವಾ ಮೊದಲ ಪ್ರೀತಿಯಲ್ಲಿರುವಂಥ ಮುಗ್ಧತೆ, ಎಕ್ಸೈಟ್ಮೆಂಟ್ ಅವರಿಗೆ ಸ್ಪೆಷಲ್ ಫೀಲ್ ಕೊಟ್ಟಿರಬಹುದಾ? ಮೊದಲ ಪ್ರೀತಿಯ ಮ್ಯಾಜಿಕ್ ಏನಿರಬಹುದು, ಏನಿರಬಹುದು ಅಂತ ನಿಮಗನ್ಸುತ್ತೆ? ಸಂದೇಶ ಕಳಿಸಿ. ನಿಮ್ಮ ಪ್ರೀತಿಯ ಮಾತು ನಮ್ಮನ್ನು ತಲುಪಬೇಕಾಗಿರುವಂಥ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು, ಪ್ರೀತಿಯ ಮಾತುಗಳು ಹರಿದು ಬರಲಿ. ಜೊತೆಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ವಿಷಯ ಗೊತ್ತಾಯ್ತಲ್ವಾ? ಪ್ರೇಮಿಗಳ ಪಾಲಿಗೆ ಮೊದಲ ಪ್ರೇಮ, ಫಸ್ಟ್ ಲವ್, ಯಾಕೆ ಸ್ಪೆಷಲ್ ಅನ್ಸುತ್ತೆ ನಿಮಗೆ ಗೊತ್ತಿದೆಯಾ? ಗೊತ್ತಿದ್ರೆ ಸಂದೇಶ ಕಳಿಸಿ. ಈಗ ಪ್ರೇಮ ನಿನಾದ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಮಿಲನ ಚಿತ್ರದಿಂದ.

ಇವತ್ತಿನ ಪ್ರೇಮ ನಿನಾದದಲ್ಲಿ ಪ್ರೇಮಿಗಳ ಪಾಲಿಗೆ ಮೊದಲ ಪ್ರೇಮ, ಫಸ್ಟ್ ಲವ್ ಯಾಕೆ ಸ್ಪೆಷಲ್ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದೆ. ಹಾಗೆ ನೀವು ಸಹ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳಿದೆ. ಸಂದೇಶಗಳು ಬರ್ತಾ ಇವೆ. ಕಾರ್ಯಕ್ರಮದ ಮೊದಲ ಹಾಡು ನಮ್ಮ ಅಪ್ಪು ಅವರದ್ದು ಅಂತ ಸಂದೇಶದ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರೋದು ಕೌಸಲ್ಯ ಬನಶಂಕರಿಯಿಂದ. ಹಾಗೆ ಕಾರ್ಯಕ್ರಮದಲ್ಲಿ ಉತ್ತಮವಾದ ಮಧುರವಾದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸಿರೋದು ಎನ್ ಆರ್ ಪುರದಿಂದ ಬಲರಾಮ ನಾಗವೇಣಿ ತರುಣ್ ರಾಜ್ರವರು. ಹಾಗೆ ವಿಷಯದ ಕುರಿತಾಗಿ ಗೀತಾ ನಾಗಪ್ಪ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೊದಲ ಪ್ರೀತಿ ಹೃದಯದಲ್ಲಿ ಡವ ಡವ ಸದ್ದು, ಕಿವಿಯಲ್ಲಿ ಬರೆದುಕೊಳ್ಳುವುದು ಈಗಲೂ ಅಂಜದ ಗಂಡು ಚಿತ್ರದ ಏಕೆ ಹೀಗಾಯಿತೋ ಅನ್ನೋ ಒಂದು ಗೀತೆ. ಈ ಗೀತೆಯನ್ನು ಕೇಳಿದ್ರೆ ನನ್ನ ಮೊದಲ ಪ್ರೀತಿ ನೆನಪಾಗುತ್ತದೆ, ತಂಗಾಳಿಯಾಗಿ ಬಂದು ನಲಿಸುತ್ತದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ, ಮೊದಲು ಪ್ರೀತಿ ಮೂಡಿದಾಗ ಮೊದಲ ಪ್ರೀತಿ ಕಣ್ಣಿನಿಂದ ಶುರುವಾಗಿ ಭಾವನೆಗಳು ಹೃದಯಕ್ಕೆ ತಟ್ಟಿದ ಆ ಕ್ಷಣಗಳು, ಆಕರ್ಷಣೆಗಳು ನಿಜವಾದ ಪ್ರೇಮಿಗಳಿಗೆ ಬದುಕಿನಲ್ಲಿ ಸುಂದರ ಅನುಭವ ಕೊಡುತ್ತದಲ್ಲವೇ. ಹಾಗಾಗಿ ಅದು ಪ್ರೇಮಿಗಳ ಪಾಲಿಗೆ ಮೊದಲ ಪ್ರೇಮ ಸ್ಪೆಷಲ್ ಅಂತ ಅನ್ನಿಸ್ಬಹುದೇನೋ ಅಂತ ಇವರು ಸಂದೇಶದ ಮೂಲಕ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನೀವು ಕೂಡ ತಿಳಿಸ್ಬಹುದು ಪ್ರೇಮಿಗಳ ಪಾಲಿಗೆ ಮೊದಲ ಪ್ರೇಮ, ಫಸ್ಟ್ ಲವ್ ಯಾಕೆ ಸ್ಪೆಷಲ್ ಅಂತ ಅನಿಸುತ್ತೆ. ನಿಮಗೆ ಗೊತ್ತಿದ್ರೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483309.

1029483091029 ಈ ಸಂಖ್ಯೆಗೆ ನಿಮ್ಮ ಪ್ರೀತಿಯ ಮಾತುಗಳು ಆದಷ್ಟು ಬೇಗ ತಲುಪಲಿ. ಈಗ ಅರಮನೆ ಚಿತ್ರದ ಅಪರೂಪದ ಗೀತೆ ಮೂಡಿ ಬರ್ತಾ ಇದೆ. ಪ್ರೀತಿಯ ಈ ಗೀತೆಯನ್ನು ಕೇಳ್ತಾ ಇದ್ರೆ ಪ್ರೇಮ ಲೋಕಕ್ಕೆ ಹೋದಾಗನ್ಸುತ್ತೆ. ಯಾವ ಗೀತೆ ಅಂತ ಕೇಳ್ತಾ ಇದ್ದೀರಾ? ಕೇಳಿ ನಿಮಗೆ ಗೊತ್ತಾಗುತ್ತೆ. ಆ ಪ್ರೀತಿಯ ಫೀಲ್ನ ನೀವು ಎಂಜಾಯ್ ಮಾಡಿ.

ಮೊದಲ ಪ್ರೇಮದ ಮೊದಲುಗಳನ್ನ, ಅಂದರೆ ಮೊದಲ ನುಡಿಯಾಗಬಹುದು, ಮೊದಲ ನೋಟ ಆಗಬಹುದು, ಹಾಗೆ ಮೊದಲ ಸ್ಪರ್ಶ ಆಗಬಹುದು, ಈ ಎಲ್ಲ ಮೊದಲುಗಳನ್ನ ಬಹಳ ಚೆನ್ನಾಗಿ ಪದಗಳನ್ನ ಪೋಣಿಸಿ ವಿವರಿಸಿದ್ರು ಕವಿರಾಜ್ರವರು, ಹಾಗೆ ಸಂಗೀತವನ್ನು ನೀಡಿದ್ರು ಗುರುಕಿರಣ್ರವರು. ಕವಿರಾಜ್ ಹಾಗೂ ಗುರುಕಿರಣ್ರವರ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಿರುವಂತಹ ಲವ್ಲಿ ಹಾಡುಗಳಲ್ಲಿ ಇದು ಸಹ ಒಂದು. ಅರಮನೆ ಚಿತ್ರದ ಹಾಡನ್ನು ಈಗಷ್ಟೇ ಕೇಳಿದ್ರಿ, ಪ್ರೇಮ ಲೋಕಕ್ಕೆ ಹೋಗಿ ಬಂದಂಥ ಫೀಲ್ ನಿಮ್ಮೆಲ್ಲರಿಗೂ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ಸಂದೇಶಗಳ ಕಡೆ ಗಮನ ಹರಿಸೋದಾದರೆ, ಫಸ್ಟ್ ಲವ್ ತುಂಬ ಸ್ಪೆಷಲ್ ಮೇಡಮ್, ನೆನ್ಪಿಟ್ಕೊಳ್ಳುವಂತಹ ಒಂದು ಮೊಮೆಂಟ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ ವೀಣಾ ನ್ಯಾಮತಿಯಿಂದ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಮೊದಲ ಪ್ರೇಮ ಕಾಲೇಜು ಮೆಟ್ಟಿಲು ಹತ್ತುವಾಗಲೇ ಆರಂಭವಾಗುತ್ತೆ, ಆದರೆ ಅದು ಪ್ರಪ್ರಥಮ ಬಾರಿಗೆ ಅನುಭವಕ್ಕೆ ಬಂದಾಗ ಮೈಮನ ಪುಳಕಗೊಳಿಸುತ್ತದೆ, ಹೃದಯ ಬಡಿತ ಉಂಟಾಗುತ್ತದೆ. ಈ ರೊಮ್ಯಾಂಟಿಕ್ ಅನುಭವ ನಮಗೂ ಆಗಿದೆ ರೀ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಕುಸುಮ ಮೇಡಮ್, ಪ್ರೇಮ ನಿನಾದದ ಗೀತೆಗಳು ತುಂಬ ಇಷ್ಟ ಆಗ್ತಾ ಇದೆ, ವಿಷಯ ಚೆನ್ನಾಗಿದೆ, ಅರಮನೆ ಚಿತ್ರದ ಗೀತೆ ಇಷ್ಟ ಆಯಿತು ಪ್ರಸಾರ ಮಾಡಿದ ನಿಮಗೆ ಮತ್ತು ವಿವಿಧ ಭಾರತಿಗೆ ನನ್ನ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ. ಹಾಗೆ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದ ತಿರುಪತಿ ಬಂಗಾರಿರವರ ಸಂದೇಶ ಬಂದಿದೆ. ನನ್ನ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಅಂತ ಹೇಳ್ತಾ ಇದ್ದಾರೆ, ಮೊದಲ ಪ್ರೇಮದ ಕುರಿತು ಇವರು. ಓಕೆ. ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ, ನಮಸ್ತೆ ಮೇಡಮ್, ಮೊದಲ ಪ್ರೀತಿ ಮ್ಯಾಜಿಕ್ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ಅದು ಕೇವಲ ಮಧುರ ನೆನಪಲ್ಲ, ಬದುಕಿನ ಪಾಠವೂ ಹೌದು. ಮೊದಲ ಪ್ರೀತಿ ಶಾಶ್ವತವಾಗಿ ಉಳಿಯದೇ ಇರಬಹುದು, ಆದರೆ ಅದರ ಪ್ರಭಾವ ಜೀವನ ಪೂರ್ತಿ ಇರುತ್ತದೆ. ನೋವು ಮತ್ತು ನಗುವಿನ ಸುಂದರ ಸಮ್ಮಿಶ್ರಣವೇ ಮೊದಲ ಪ್ರೀತಿ. ಒಟ್ಟಾರೆಯಾಗಿ ಹೇಳೋದಾದರೆ ಮೊದಲ ಪ್ರೀತಿ ಎಂಬುದು ಹೃದಯಕ್ಕೆ ಸಿಗುವ ಒಂದು ಮ್ಯಾಜಿಕ್. ಇದು ಮನುಷ್ಯನನ್ನು ಪರಿಪಕ್ವಗೊಳಿಸುತ್ತದೆ ಮತ್ತು ಪ್ರೀತಿಯ ನಿಜವಾದ ಅರ್ಥವನ್ನು ತಿಳಿಸಿಕೊಡುತ್ತದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕುಮಾರಸ್ವಾಮಿ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ, ನಮಸ್ತೆ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಳ್ಳೆಯ ಟಾಸ್ಕ್ ಅನ್ನ ಕೊಟ್ಟಿದ್ದೀರಾ ಮೇಡಮ್. ನಾನು ಹೇಳೋದಿಷ್ಟೇ, ಒಳ್ಳೆ ಮಧುರವಾದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಜೊತೆಗೆ ಫಸ್ಟ್ ಲವ್ ಬಗ್ಗೆ ಕೇಳಿದ್ದೀರಾ. ಮೊದಲು ಯಾವುದನ್ನು ನಾವು ಆಯ್ಕೆ ಮಾಡಿ ಪ್ರೀತಿಸುತ್ತೇವೋ ಅದು ಉತ್ತಮವಾದದ್ದು, ಅದನ್ನು ಕಳ್ಕೊಂಡಾಗ ಆಗಲಿ ಅಥವಾ ಪಡೆದುಕೊಳ್ಳೋದ್ರಲ್ಲಾಗಲಿ ತುಂಬ ತುಂಬ ಪ್ರಯತ್ನಗಳೇ ಹೆಚ್ಚು ಇರುತ್ತೆ. ಮೊದಲಿಗೆ ಆಯ್ಕೆ ಮಾಡಿಕೊಂಡಿದ್ದೇ ಒಂದು ಮೊದಲ ಪ್ರೇಮ, ಹಾಗಾಗಿ ಮೊದಲ ಪ್ರೀತಿ ಪ್ರೇಮದ ಬಗ್ಗೆ ಒಂದಷ್ಟು ಯೋಚನೆ ಮಾಡುವಂಥದ್ದು ಅಭಿಮಾನ ಪೂರ್ವಕವಾಗಿ ಹಾಗೂ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಾವು ಕೂಡ ಮೊದಲ ಪ್ರೇಮವನ್ನು ತುಂಬ ಇಷ್ಟಪಡುತ್ತೇವೆ ಅಂತ ಇವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಮೇಡಮ್ ಅವರೇ, ಮೊದಲ ಪ್ರೀತಿ ಯಾವಾಗಲೂ ಯಶಸ್ವಿ ದಾರಿಯಲ್ಲಿಯೇ ಇರುತ್ತದೆ, ಕಾರಣ ಇಷ್ಟೇ, ಒಬ್ಬರಿಗೊಬ್ಬರು ಆತ್ಮೀಯತೆ ಮತ್ತು ಅನ್ಯೋನ್ಯವಾಗಿರುತ್ತಾರೆ, ಹಾಗಾಗಿ ಮೊದಲ ಪ್ರೀತಿ ಯಾವಾಗಲೂ ಯಶಸ್ವಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು ಮೊದಲ ಪ್ರೀತಿ, ಮೊದಲ ಪ್ರೇಮ, ಫಸ್ಟ್ ಲವ್ ಪ್ರೇಮಿಗಳ ಪಾಲಿಗೆ, ಪ್ರೇಮಿಗಳ ಬಾಳಲ್ಲಿ ಯಾಕೆ ಸ್ಪೆಷಲ್ ಅಂತ. ನಮ್ಮ ವಾಟ್ಸಾಪ್ ಸಂಖ್ಯೆ 9433091029483091029. ಈ ಸಂಖ್ಯೆಗೆ ನಿಮ್ಮ ಪ್ರೀತಿಯ ಮಾತುಗಳು ಬರಲಿ. ಈಗ ಅಮೇರಿಕಾ ಅಮೇರಿಕಾ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಇದು ನಿಮ್ಮ ನೆಚ್ಚಿನ ಪ್ರೇಮ ನಿನಾದ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಹೇಗೆ ಕಳೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳನ್ನ ನೋಡ್ತಾ, ಪ್ರೇಮ ಗೀತೆಗಳನ್ನ ಕೇಳ್ತಾ, ಹಾಗೆ ಪ್ರೇಮದ ಬಗ್ಗೆ ಮಾತಾಡ್ತಾ. ಇನ್ನು ಮೊದಲ ಪ್ರೀತಿ ಯಾಕೆ ಸ್ಪೆಷಲ್ ಅಂತ ಅನ್ನಿಸ್ಬಹುದು ಪ್ರೇಮಿಗಳಿಗೆ ಅಂತ ನಾವು ಯೋಚನೆ ಮಾಡೋದಾದರೆ, ಪ್ರೀತಿ ಆಗೋದಕ್ಕಿಂತ ಮುಂಚೆ ಪ್ರೀತಿ ಅನ್ನೋದು ಜಸ್ಟ್ ಒಂದು ಪದ ಮಾತ್ರ ಆಗಿರುತ್ತೆ. ಆದರೆ ಯಾರೋ ಒಬ್ಬರು ಸ್ಪೆಷಲ್ ಪರ್ಸನ್ ಬದುಕಿಗೆ, ಅಂದರೆ ಪ್ರೇಮಿಗಳ ಬದುಕಿಗೆ ಎಂಟ್ರಿ ಆದ ನಂತರ ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಸಿಗೋದಕ್ಕೆ ಶುರುವಾಗುತ್ತೆ. ಫಸ್ಟ್ ಲವ್ನಲ್ಲಿ ಎಲ್ಲನೂ ಹೊಸದಾಗಿರುತ್ತೆ. ಅವರನ್ನು ನೋಡಿದಾಗ ಆಗುವಂಥ ಎಕ್ಸೈಟ್ಮೆಂಟ್ ಆಗಿರಬಹುದು, ಅವರ ಮೆಸೇಜ್ಗಾಗಿ ಕಾಯೋದಾಗಿರಬಹುದು, ಅವರ ಜೊತೆ ಮಾತಾಡುವಾಗ ಒಂಥರ ಖುಷಿಯಾಗುತ್ತೆ ಅದು, ಹಾಗೆ ನರ್ವಸ್ನೆಸ್ ಕೂಡ ಇರಬಹುದು. ಇದೆಲ್ಲನೂ ಮೊದಲನೇ ಸಲ ಪ್ರೇಮಿಗಳು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಹಾಗಾಗಿ ಅವರಿಗೆ ಮೊದಲ ಪ್ರೇಮ ವಿಶೇಷ ಅಂತ ಅನ್ನಿಸ್ಬಹುದೇನೋ. ಇನ್ನು ನಿಮ್ಮ ಸಂದೇಶಗಳನ್ನ ನೋಡೋಣ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್. ಹೌದು ಮೇಡಮ್, ಮೊದಲ ಪ್ರೀತಿ ಯಾಕೆ ವಿಶೇಷವಾಗಿ ನೆನಪಲ್ಲಿ ಉಳಿಯುತ್ತೆ ಅಂದರೆ, ಅದರಲ್ಲಿ ಕೇವಲ ವ್ಯಕ್ತಿಯಷ್ಟೇ ಅಲ್ಲ, ನಮ್ಮ ಜೀವನದ ಒಂದು ಹೊಸ ಭಾವನೆಯ ಮೊದಲ ಅನುಭವ ಕೂಡ ಸೇರಿರುತ್ತದೆ. ಆ ವ್ಯಕ್ತಿಯ ಮಾತು, ನಗು, ಭೇಟಿಯ ಕ್ಷಣ ಎಲ್ಲವೂ ಹೊಸದಾಗಿರುತ್ತೆ ಮತ್ತು ವಿಶೇಷವಾಗಿ ಅನಿಸುತ್ತದೆ. ಆದರೆ ಒಂದು ಸುಂದರ ಸಂಗತಿ ಏನು

ಅಂದರೆ ಮೊದಲ ಪ್ರೀತಿ ವಿಶೇಷವಾಗಿರಬಹುದು, ಅದೇ ಜೀವನದ ಅತ್ಯುತ್ತಮ ಪ್ರೀತಿ ಆಗಬೇಕೆಂದೇನಿಲ್ಲ. ಜೀವನದಲ್ಲಿ ಮುಂದೆ ಸಿಗುವ ಪ್ರೀತಿ, ಸ್ನೇಹ ಮತ್ತು ಸಂಬಂಧಗಳು ಹೆಚ್ಚು ಅರ್ಥಪೂರ್ಣವಾಗಬಹುದು. ಮೊದಲ ಪ್ರೀತಿಯ ಮ್ಯಾಜಿಕ್ ಎಂದರೆ ಅದು ನಮ್ಮ ಹೃದಯಕ್ಕೆ ಪ್ರೀತಿಯನ್ನು ಪರಿಚಯಿಸಿದ ಮೊದಲ ಅಧ್ಯಾಯ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಜುರಾಣಿ ಮೈಸೂರಿನಿಂದ ಸಂದೇಶ ಕಳಿಸಿದರೆ, ಮೊದಲ ಪ್ರೇಮ ಹರೆಯದ ಆಕರ್ಷಣೆಯಲ್ಲದಿದ್ದರೆ ಪಕ್ವಗೊಂಡ ಪ್ರೇಮವಾಗಿದ್ದರೆ ಅದು ಜವಾಬ್ದಾರಿಯುತವಾಗಿರುತ್ತದೆ. ಒಬ್ಬರನ್ನು ಒಬ್ಬರು ಅರಿತು ನಡೆಯುವ ಬಗ್ಗೆ ಆಲೋಚಿಸಿ ಒಬ್ಬರಿಗಾಗಿ ಮತ್ತೊಬ್ಬರು ಏನೇ ಎದುರಾದರೂ ಅಗಲದಂತೆ ಅಚಲವಾಗಿರುವುದೇ ಪ್ರೇಮದ ವಿಶೇಷ. ಪ್ರೇಮ ಒಂದೇ ಬಾರಿ ಮೂಡುವುದು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಕಲಾವತಿ ಬಿಜಿ, ಅಖಿಲೇಶ್, ನಿವೇದಿತಾ ಪೂಜಾರಿ, ಸೌಮ್ಯ ಹೂಗಾರ, ಸುಷ್ಮಿತಾ ಬಿಜಿ ವಿಜಯಪುರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ರವರ ಸಂದೇಶ ಬಂದಿದೆ. ನಮಸ್ಕಾರ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿನ ವಿಷಯ ಮತ್ತು ಹಾಡುಗಳು ತುಂಬ ಚೆನ್ನಾಗಿ, ಸೊಗಸಾಗಿ, ಇಂಪಾಗಿ ಮೂಡಿ ಬರ್ತಾ ಇವೆ. ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮೊದಲ ಪ್ರೀತಿ ಸವಿ ನೆನಪಾಗಿರುತ್ತದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗೆ ಶಕುಂತಲಾ ಶಂಕರ್ ಮಂಡ್ಯದಿಂದ, ಹಾಯ್ ಮೇಡಮ್, ಊಟ ಆಯ್ತಾ ಮೇಡಮ್? ಮೊದಲನೆಯ ಪ್ರೀತಿ ಬಹಳ ಖುಷಿ ಕೊಡುತ್ತೆ, ಅದೇ ಥರ ನಾವು ಕೊನೆಯವರೆಗೂ ಆ ಪ್ರೀತಿಯನ್ನು ಕಾಪಾಡ್ಕೋಬೇಕು ಮೇಡಮ್, ಆವಾಗಲೇ ಅದಕ್ಕೆ ಅಂದರೆ ಪ್ರೀತಿಗೆ ಅರ್ಥ ಇರೋದು, ಬೆಲೆ ಸಿಗೋದು ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗೆ ಶ್ರೀನಾಥ್ ಮಾಗಡಿ ರೋಡ್ನಿಂದ ಸೂಪರ್ ಹಾಡುಗಳು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ, ನಿಮ್ಮೆಲ್ಲ ಸಂದೇಶಗಳನ್ನ ನೋಡ್ತೀನಿ. ಯಾರೇ ನೀನು ಚೆಲುವೆ ಚಿತ್ರದ ಈ ಪ್ರೀತಿಯ ಹಾಡಿನ ನಂತರ

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಈಗಾಗಲೇ 34 ನಿಮಿಷಗಳು ಕಳೆದು ಹೋಯಿತು. ಇನ್ನು ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಸಾಗೋಣ. ಇಂದಿನ ವಿಷಯ ಸೂಪರ್. ಎಲ್ಲರೂ ತಮ್ಮ ಸುಂದರ ನೆನಪುಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಅಮೆರಿಕ ಆಡು ಸೂಪರ್ ಅಂತ ವಿರೂಪಾಕ್ಷಪ್ಪ, ಕಾವ್ಯ, ಗೌರಿ, ರೇಣುಕಾ, ರುದ್ರಪ್ಪ, ಮಡಿವಾಳರ ಇಂದರಿಗೆ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ಮೊದಲ ಪ್ರೇಮ ಮರೆಯೋದಕ್ಕೆ ಆಗೋದಿಲ್ಲ, ಅದೇ ಪ್ರೇಮ ಇಂದಿಗೂ ನಮಗೆ ಖುಷಿ ಖುಷಿಯಾಗಿರಲು ಕಾರಣ. ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹನುಮಂತ MP ಹೊಸಕೋಟೆ ಬೆಂಗಳೂರು ಜಿಲ್ಲೆಯಿಂದ. ಹಾಗೆ ಕುಸುಮ ಮೇಡಮ್, ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿದೆ, ನಿಮ್ಮ ಮಾತು ಅಷ್ಟೇ ಸುಂದರವಾಗಿದೆ, ನೀವು ತೆಗೆದುಕೊಂಡ ವಿಷಯ ತುಂಬ ಯೋಚನೆ ಮಾಡಬೇಕಾದ ಒಂದು ವಿಷಯ. ಪ್ರೀತಿಯನ್ನೋ ವಿಷಯ ಎಷ್ಟು ವರ್ಣನೆ ಮಾಡಿದರೂ ಸಾಲದು. ಫಸ್ಟ್ ಲವ್ನ ನೆನಪಿಟ್ಕೊಳ್ಳೋದಕ್ಕೆ ಅಮೆರಿಕ ಹಾಡು ತುಂಬ ನೆನಪಾಗತ್ತೆ. ಹಾಗಾಗಿ ಅದೇ ಹಾಡನ್ನು ನೀವು ಸಹ ಪ್ರಸಾರ ಮಾಡಿದ್ರಿ, ತುಂಬ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಮಮತಾ, ಮೇಘ, ಧ್ರುವ, ಬಡ್ನಿ, ಕೇಶವಪುರ, ಹುಬ್ಬಳ್ಳಿಯಿಂದ. ಹಾಗೆಯೇ ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತಾ, ಪ್ರತೀಕ್ಷಾ ಕಾರ್ಯಕ್ರಮದ ಎಲ್ಲ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಮೊದಲ ಪ್ರೀತಿ ಆರಂಭದಲ್ಲಿ ಖುಷಿಯಾಗಿದ್ದು ನಂತರ ವಿರಹದಲ್ಲಿ ಕೊನೆಗೊಂಡರೆ ಅದರ ಕಷ್ಟ ಬಲ್ಲವರೇ ಬಲ್ಲರು ಅಂತ ಹೇಳ್ತಾ ಇದ್ದಾರೆ. ಯಾರಿದು? ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ. ಹಾಗೆ ಆದೂರು ಪ್ರಕಾಶ್ ಆನೇಕಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮನಿನಾದ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಕಣ್ಣಲ್ಲೇ ಮಾತನಾಡಿ ಪ್ರೀತಿಯಲ್ಲಿ ಪರಿಚಯವಾಗಿ ಕೈಗಳು ಸೇರಿದಾಗ ಸಿಗುವ ಆ ಭಾವನೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲ ಪ್ರೀತಿಯ ಬಗ್ಗೆ ಯಾರಿದು? ಏ ಹರಿಹರನ್ ವಿಜ್ಞಾನ ನಗರದಿಂದ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರಿ. ನೀವು ಕೂಡ ಇನ್ನೂ ಸಂದೇಶ ಕಳಿಸಿಲ್ಲ ಅಂತ ಅಂದರೆ ಕಳಿಸಬಹುದು. ನಮ್ಮ ಪ್ರೇಮನಿನಾದದ ವಿಷಯ ಏನು ಅಂತ ಮತ್ತೊಮ್ಮೆ ತಿಳಿಸೋದಾದರೆ, ಮೊದಲ ಪ್ರೇಮ, ಫಸ್ಟ್ ಲವ್, ಪ್ರೇಮಿಗಳ ಪಾಲಿಗೆ ಯಾಕೆ ಸ್ಪೆಷಲ್ ಅಂತ ಅನಿಸುತ್ತೆ ನಿಮಗೆ ಗೊತ್ತಿದೆಯಾ? ಮೊದಲ ಪ್ರೇಮದ ಮ್ಯಾಜಿಕ್ ಏನು ಅಂತ ನಿಮಗೆ ಗೊತ್ತಿದ್ರೆ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9483091029483091029. ಈಗ ಮಜ್ನು ಚಿತ್ರದ ಅಪರೂಪದ ಪ್ರೇಮಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಪ್ರೇಮ ನಿನಾದ.

ಮೊದಲ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮೊದಲ ಪ್ರೇಮ ವಿಶೇಷ ಯಾಕೆ ಪ್ರೇಮಿಗಳ ಪಾಲಿಗೆ ಅಂತ ಕೇಳ್ತಾ ಇದ್ದೀರಾ. ಆದರೆ ನೀವು ಪ್ರಸಾರ ಮಾಡ್ತಾ ಇರುವಂತಹ ಗೀತೆಗಳೇ ನಮಗೆ ವಿಶೇಷವಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ನಂಬರ್ ನಿಂಗೆ ವಿತ್ 4328 ಇವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಹೆಸರನ್ನು ತಿಳಿಸಿಲ್ಲ. ಹಾಗೆ ಮಂಜುನಾಥ ಪಿ ಕಲ್ಲತ್ತಮ್ಮನಹಳ್ಳಿಯಿಂದ ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ಶ್ರೀ ಓಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಇವರು ಸಹ ಹಾಡುಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹೃದಯ ಎಂಬ ಹಣತೆ ಮಾಡಿ, ರಕ್ತ ಎಂಬ ಎಣ್ಣೆ ಹಾಕಿ, ಕರುಳು ಎಂಬ ಭಕ್ತಿ ಮಾಡಿ, ಸದಾಕಾಲ ನಮ್ಮ ನಿಮ್ಮ ಪ್ರೀತಿ ಪ್ರೇಮ ಉರಿಯುತ್ತಿರಲಿ. ಮೊದಲು ಪ್ರೀತಿ ಪ್ರೇಮ ಮಾಡಿದರೆ ಅದು ಕಡೆಯವರೆಗೂ ಉಳಿಯಬೇಕು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯ ಈರಣ್ಣ ಜೇವೂರವರು. ಹಾಗೆ ಮೊದಲ ಪ್ರೇಮದ ಅನುಭವ ತುಂಬ ಮಧುರವಾಗಿರುತ್ತೆ, ಏನೋ ಒಂಥರ ಹೊಸ ಬೆಳಕು ಕಂಡಂತೆ ಖುಷಿ ಅನ್ನಿಸುತ್ತೆ ಅಂತ ಸುಮಾ ಸುಂಕದ ಕಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರಸಾರವಾಗ್ತಾ ಇರುವಂತಹ ಹಾಡುಗಳ ಆಯ್ಕೆ ಮತ್ತು ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಆನಂದ.

ಕುಲಕರ್ಣಿ ಸುಲೇಪೇಟದಿಂದ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿರವರ ಸಂದೇಶ ಬಂದಿದೆ. ಪ್ರೇಮ ನಿನಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪ್ರೇಮ ಗೀತೆಗಳು ಚೆನ್ನಾಗಿವೆ. ಪ್ರೀತಿಯ ಕುರಿತಾದ ವಿಷಯ ಮಾಹಿತಿ ಚೆನ್ನಾಗಿದೆ. ಈ ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್. ಶುಭ ರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ತಾಜ್ಮಹಲ್ ಚಿತ್ರದ ಈ ಪ್ರೀತಿಯ ಗೀತೆಯ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಮೊದಲ ಪ್ರೇಮ, ಫಸ್ಟ್ ಲವ್. ಪ್ರೇಮಿಗಳ ಪಾಲಿಗೆ ಯಾಕೆ ಸ್ಪೆಷಲ್ ಅಂತ ಅನ್ಸುತ್ತೆ? ಏನಿರಬಹುದು ಮೊದಲ ಪ್ರೇಮದಲ್ಲಿ ಅಂತಹ ಮ್ಯಾಜಿಕ್ ಅಂತ ನಿಮಗೆ ಕೇಳಿದ್ದೆ. ಸಂದೇಶಗಳು ಬರ್ತಾ ಇವೆ,

ನಮಸ್ಕಾರ ಮೇಡಮ್. ಪ್ರೇಮನಿನಾದ ಕಾರ್ಯಕ್ರಮವೇ ತುಂಬಾ ಪ್ರೀತಿ ಪ್ರೇಮದಿಂದ ತುಂಬಿದೆ. ಮೊದಲ ಪ್ರೇಮ ಚಂದ್ರಮನ ಬೆಳದಿಂಗಳಂತೆ, ಹಿತವಾಗಿ ಬೀಸುವ ತಂಗಾಳಿಯಂತೆ, ಕಾಮನಬಿಲಿನ ಬಣ್ಣದಂತೆ, ಪುಟ್ಟ ಕಂದನ ನಗುವಿನಂತೆ ಅಪ್ಯಾಯಮಾನವಾಗಿರುತ್ತದೆ. ಪ್ರೀತಿಗೆ ಆ ಶಕ್ತಿ ಇದೆ. ಪ್ರೀತಿಯನ್ನು ವರ್ಣಿಸಲು ಪದಗಳು ಸಾಲದು. ವಿಷಯ ತುಂಬಾ ಚೆನ್ನಾಗಿದೆ, ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಹಾಡುಗಳು ಸೂಪರ್, ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ಮೇಡಮ್, ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಪುಸ್ತಕದ ಮೊದಲ ಪುಟದಂತೆ, ನವಜೀವನದ ಮೊದಲ ಭೇಟಿ ಮೊದಲ ನೋಟ, ವರ್ಷದ ಮುಂಗಾರಿನ ಮೊದಲ ಮಳೆ ಹನಿಯಂತೆ ಕಂಪನ್ನು ಸೂಸುತ್ತದೆ. ಮೊದಲ ಪ್ರೇಮ ವಿಶೇಷ, ಏಕೆಂದರೆ ಜೀವನದಲ್ಲಿ ಮೊದಲು ಹೃದಯಕ್ಕೆ ವಿಶೇಷ ವ್ಯಕ್ತಿ ಎಂದು ಎನಿಸುವುದು ಆ ಕ್ಷಣ ಅಂತ ಚಂದ್ರಕಲಾ ವೆಂಕಟೇಶ್ ಕಡೂರ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಪ್ರೇಮ ನಿನಾದದ ವಿಷಯ ಚೆನ್ನಾಗಿದೆ, ಪ್ರೇಮದ ಹಾಡುಗಳು ಸೂಪರ್, ಶುಭರಾತ್ರಿ ಅಂತ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬ್ರಹ್ಮಾನಂದ ರಾನಡಿ ವಿದ್ಯಾನಗರ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ, ಮೇಡಮ್ ಒಳ್ಳೆ ಮಧುರವಾದ ಪ್ರೇಮ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ನಿರೂಪಣೆ ಕೂಡ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೊದಲ ಪ್ರೇಮ ಮನಸ್ಸಿನಲ್ಲಿ ಅಚ್ಚಳಿಯಂತೆ ಉಳಿಯುತ್ತದೆ ಅಂತ ಇವರು ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ದೀರ್ಘವಾದ ಸಂದೇಶಕ್ಕೆ. ಹಾಗೆ ಪ್ರೇಮ ನಿನಾದ ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳ ಆಯ್ಕೆ ಈ ಸಮಯಕ್ಕೆ ಹೊಂದಿಕೆಯಾಗಿವೆ, ನಿಮ್ಮೆಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿ ಮೂಡಿ ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರ್ಕಲಗೂಡು ತಾಲೂಕಿನಿಂದ. ಹಾಗೆ ನಮಸ್ತೆ ಮೇಡಮ್, ಪ್ರೇಮ ನಿನಾದ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ, ಪ್ರೇಮಿಗಳಿಗೆ ಖುಷಿ ಕೊಡುವಂತಹ ಕಾರ್ಯಕ್ರಮ, ಜೊತೆಗೆ ಚಂದದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನಂಬರ್ ನಿಮಗೆ 55985 ಇವರ ಸಂದೇಶ ಬಂದಿದೆ. ಹಾಗೆ ಕಾರ್ಯಕ್ರಮಕ್ಕೆ ತಡವಾಗಿ ಜಾಯ್ನ್ ಆದೆ ಮೇಡಮ್, ಆದರೂ ನನ್ನ ಅನಿಸಿಕೆ ಪ್ರೇಮಿಗಳು ಮೊದಮೊದಲು ಕಿರುನೋಟದಲ್ಲಿ ಜೊತೆಯಾಗುತ್ತಾರೆ ನಂತರ ಅಂತ ಹೇಳಿ ಇವರು ಏನು ಮುಂದುವರಿಸಿಲ್ಲ ವಾಕ್ಯವನ್ನು. ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹನುಮಂತ ನಾಗರಬೆಂಚಿ ಸೂಪರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 4982 ಇವರ ಸಂದೇಶ ಬಂದಿದೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಬೊಂಬಾಟ್ ಚಿತ್ರದ ಈ ಲವ್ಲಿ ಹಾಡಿನ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು. ನಮ್ಮ ರನಿಂಗ್ ವಿತ್ 8901 ನಿಮ್ಮ ನಿರೂಪಣೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಹಾಡುಗಳು ಸೂಪರ್ ಮೇಡಮ್ ಅಂತಿದ್ದಾರೆ. ಹಾಗೆ ಕೊಪ್ಪಳದಿಂದ ಮನೋಜ್ ಕುಮಾರ್ ಅವರ ಸಂದೇಶ ಬಂದಿದೆ. ಹಾಗೆ ನಿಮ್ಮ ನಿರೂಪಣೆ ಕಾರ್ಯಕ್ರಮಕ್ಕೆ ಮುದ ನೀಡ್ತಾ ಇದೆ ಅದ್ಭುತ ಅಂತ ನಂಬರ್ನಿಂಗ್ ವಿತ್ 3030 ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಈ ವಿಷಯದ ಕುರಿತಾಗಿ ನನ್ನ ಮಾತುಗಳನ್ನ ಹೇಳೋದಾದರೆ, ಮೊದಲ ಪ್ರೀತಿ ಪ್ರೇಮಿಗಳ ಲೈಫಲ್ಲಿ ಉಳಿಬಹುದು ಅಥವಾ ಉಳಿದೇನೆ ಇರಬಹುದು. ಏನೇ ಆದರೂ ಅವರ ಹೃದಯಕ್ಕೆ ಪ್ರೀತಿಯ ಭಾಷೆಯನ್ನು ಫಸ್ಟ್ ಟೈಮ್ ಕಲಿಸಿದಂಥದ್ದು ಅಂದರೆ ಅದು

ಪ್ರೇಮ, ಹಾಗಾಗಿ ಅದೊಂದು ಮಧುರಾನುಭವ. ಅವರ ಪ್ರೇಮಿ ಜೊತೆ ಇರಬಹುದು ಅಥವಾ ದೂರ ಆಗಿರಬಹುದು, ಏನೇ ಆದರೂ ಮೊದಲ ಪ್ರೇಮ ಅವರ ಲೈಫಲ್ಲಿ ಒಂದು ಸುಂದರವಾದ ನೆನಪಾಗಿರುತ್ತೆ. ಆ ಟೈಮ್ನ ಎಕ್ಸೈಟ್ಮೆಂಟ್, ಆ ಇನ್ನೋಸೆಂಟ್ ಫೀಲಿಂಗ್ ಪ್ರೇಮಿಗಳ ನೆನಪಲ್ಲಿ ಸದಾ ಉಳಿದಿರುತ್ತೆ. ಪ್ರಾಬಬ್ಲಿ ಫಸ್ಟ್ ಲವ್ನ ಬ್ಯೂಟಿ ಇದೇ ಇರಬಹುದು. ಜೊತೆಯಲ್ಲಿ ಇಲ್ಲ ಅಂದರೂ ಪ್ರೇಮಿಗಳ ನೆನಪಲ್ಲಿ ಆ ಫಸ್ಟ್ ಲವ್ ಉಳಿದಿರುತ್ತೆ. ಹಾಗೆ ಅವರ ನೆನಪಲ್ಲಿ ಫಸ್ಟ್ ಲವ್ಗೆ ಒಂದು ಸ್ಪೆಷಲ್ ಪ್ಲೇಸ್ ಇರುತ್ತೆ. ಪ್ರೇಮಿಗಳಿಗೆ ಮೊದಲ ಸಲ ಫಸ್ಟ್ ಲವ್ ಆದಾಗ ಮೊದಲ ಸಲ ಪ್ರೀತಿಸಿದಂಥ ವ್ಯಕ್ತಿಯ ನೆನಪಷ್ಟೇ ಅವರಲ್ಲಿ ಉಳಿಯೋದಿಲ್ಲ, ಮೊದಲ ಸಲ ಪ್ರೀತಿಯನ್ನು ಅನುಭವಿಸಿದಂಥ ಅವರದ್ದೇ ಆದ ಒಂದು ಸುಂದರ ವರ್ಷನ್ ಕೂಡ ಅವರು ನೋಡ್ತಾರೆ. ಹಾಗಾಗಿ ಪ್ರೇಮಿಗಳ ಬಾಳಲ್ಲಿ ಮೊದಲ ಪ್ರೇಮ ಸ್ಪೆಷಲ್ ಇರಬಹುದು ಅಂತ ನನಗನ್ಸುತ್ತೆ. ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ. ಪ್ರೇಮ ನಿನಾದದಲ್ಲಿ ನಾವು ಮಾತಾಡಿದಂತಹ ವಿಷಯ, ಹಾಗೆ ಪ್ರೇಮ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂಥ ಹಾಗೆ ಸಂದೇಶಗಳನ್ನ ಕಳಿಸ್ದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2 ದಿನಗಳ ಅಧಿಕೃತ ಭೇಟಿಗಾಗಿ ಪುದುಚೇರಿಯಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕನಿವಾಸ್ಗೆ ಭೇಟಿ ನೀಡಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ ನಾಥನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಾಜ್ಯದ ವಿವಿಧ ಭಾಗಗಳಿಗೆ ಸಚಿವರು ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವರು ಖುದ್ದು ರೈತರ ಜಮೀನುಗಳಿಗೆ ತೆರಳಿ ಬೆಳೆಹಾನಿ, ಮೇವಿನ ಅಭಾವ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ರಾಜ್ಯದ ನೂತನ ಸಚಿವರಿಗೆ ಸೋಮವಾರದ ವೇಳೆಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ನಂದಿಬೆಟ್ಟದಲ್ಲಿ ನಾಳೆ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆಗೊಂಡಿದೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಸ್ವಾಮಿ ವಿವೇಕಾನಂದ ನಿಲ್ದಾಣ ಮತ್ತು ಇಂದಿರಾನಗರ ನಿಲ್ದಾಣಗಳ ನಡುವೆ ನಿರ್ವಹಣಾ ಕಾಮಗಾರಿಯನ್ನು ಬೆಂಗಳೂರು ಮೆಟ್ರೋ ರೈಲ್ವೆ ನಿಗಮ ನಿಯಮಿತವೂ ಹಮ್ಮಿಕೊಂಡಿರುವುದರಿಂದ ನಾಳೆ ಬೆಳಗ್ಗೆ 7 ರಿಂದ 9 ಗಂಟೆಯವರೆಗೆ ಬೈಯಪ್ಪನಹಳ್ಳಿ ಮತ್ತು ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣದ ನಡುವೆ ಮೆಟ್ರೋ ಸಂಚಾರ ಸ್ಥಗಿತವಾಗಲಿದೆ. ಚಿತ್ರದುರ್ಗದಲ್ಲಿ ಇಂದು ಕರ್ನಾಟಕ ಟೇಕ್ವಾಂಡೋ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಳ್ಳಲಾದ 2 ದಿನಗಳ 41ನೇ ರಾಜ್ಯಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿಗೆ ವಿಧಾನ ಪರಿಷತ್ ಸದಸ್ಯರಾದ ಕೆಎನ್ ನವೀನ್ ಚಾಲನೆ ನೀಡಿದರು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಜೂನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ವೇಟ್ ಲಿಫ್ಟರ್ಗಳು ಇಂದು ಕೂಡ ಉತ್ತಮ ಪ್ರದರ್ಶನ ಮುಂದುವರೆಸಿದ್ದು ಪುರುಷರ ಜೂನಿಯರ್ 60 ಕೆಜಿ ವಿಭಾಗದಲ್ಲಿ 1 ಚಿನ್ನ ಹಾಗೂ 1 ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 11:03 ಆಗಿದೆ. ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:03:52. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.